0: 107.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಹಾ ಶ್ವೇತಾ, ಮತ್ತೆ PU ಆರ್ಮಲ್ ಅಂತ ಮಾಡ್ಕನ್ಕೊಂಡಿದ್ದೆ.
3: ನಾನು ಡಿಗ್ರಿ ಸೇರ್ಕೊಂಡಿದ್ದೆ, ಆದ್ರೆ ಆ ಕಾಲೇಜ್ ಸೇರು ನನಗೆ ಗೊತ್ತಲ್ಲ ಕಣ್ಣಂಗೆ.
2: ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ ಸೇರ್ಕೊ. BA, BCOM, BBA, BCA ಮತ್ತೆ BSC ಹಂಗೆ ಆಸಕ್ತಿ ಇದ್ದವರಿಗೆ ಇದು ಒಳ್ಳೆ ಕಾಲೇಜ್.
3: ಅಲ್ಲ ಮರತಿ, ಆ ಕಾಲೇಜ್ ಒಳ್ಳೆ ಇತ್ತು ಹಂಗಾರೆ?
2: ಹೌದು ಮರತಿ, ಇದು ಸಮರ್ಪಿತ ಬೋಧಕ ವರ್ಗ ಮತ್ತೆ ಬೃಹತ್ ಮೂಲ ಸೌಕರ್ಯ ಉಳ್ಳ ಕಾಲೇಜ್. ಇಲ್ಲೇ ಲ್ಯಾಬ್ಸ್, ಲೈಬ್ರರಿ ಮತ್ತೆ ವಿದ್ಯೆ ಕಲಿಯಬೇಕಪ್ಪ ಎಲ್ಲ ಸೌಕರ್ಯದೂ ಇತ್ತು. ಅಷ್ಟೇ ಅಲ್ಲ, ಕ್ರೀಡೆಂಗ್ ಆಸಕ್ತಿ ಇದ್ದವರಿಗೆ ಕ್ರೀಡೆಂಗೂ ಅವಕಾಶ ಕೊಡ್ತರು. ಮತ್ತೆ ಕಾಲೇಜ್ ಕ್ಯಾಂಪಸ್ ಒಳಗೆ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಇತ್ತು. ಮತ್ತೆಂತ ಬೇಕು ಹೇಳ?
3: ನೀನು ಬರ್ತಿಲ್ಲ ಹಂಗಾರೆ?
2: ಹೌದು, ಮತ್ತೆಂತ ತಡ, ಬೇಗ ಅಡ್ಮಿಷನ್ ಮಾಡ್ಕೋ. ಉತ್ತಮ ಶಿಕ್ಷಣಕ್ಕೆ ಉತ್ತಮ ಸಂಸ್ಥೆ ನಮ್ಮ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.
4: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು RJ ಜ್ಯೋತಿ, ನಿಮ್ಮೊಟ್ಟಿಗೆ ಆರೋಗ್ಯವೇ ಭಾಗ್ಯದಲ್ಲಿ. ಇವತ್ತು ನಾವು ಅಬ್ಬಬ್ಬಾ, ಬಿಸಿ ಅಂದ್ರೆ ಬಿಸಿಲಂದ್ರೆ ಸೆಕೆ ಅಂದ್ರೆ ಉರಿ ಅಂದ್ರೆ ಅಯ್ಯಬ್ಯ ತಡ್ಕಂದಲ್ಲಪ್ಪ, ಇದು ಏಗಳಿಕಬ್ಯ ದೇವ್ರೆ, ಒಂದ್ ಮಳಿ ಬರಲಿ, ಎಂತ ಬಿಸಿಲು ಮಾರ್ರೆ, ಒಂದ್ ಊಟಕ್ಕೆ ಹೋರ್ ಉಂಬಕತ್ತೆ ಬೆವ್ರೇ ಅತ್ತ. ಅಬ್ಬಾ ಆಪದಲ್ಲ, ದಿನಕ್ಕೊಂದ್ 4-5 ಸಲ ಮಿಂದ್ರು ಮಾರ್ರೆ, ಈ ಬಿಸಿಲು ಈ ಸೆಕೆ ಈ ಉರಿ ಹಂಗ ಆಪದಲ್ದೆ ಯಬ್ಬಾ, ಯಾವ್ದು ಬಟ್ಟೆ ಬೇಡ ಹಂಗ ಅನ್ಸುತ್ತೆ ಈಗ. ಆ ತರ ಬಿಸಿಲು, ಆ ತರ ಉರಿ, ಹೆರ್ಗು ಹಾಪದಂದ್ರೆ ಹಾಪದೆ ಬೇಡ. ಯಾರು ಫಂಕ್ಷನ್ ಗೆ ಮದಿಗೆ ಮನೆ ಒಕ್ಕಲಿಗೆಲ್ಲ ಎಂತ ಹೇಳ್ತ್ರ ಮಗ, ಅತ್ತ ಖಂಡಿತ ಅದು ಹಾಪ್ ಸ್ಥಿತಿಂಗೆ ಇಲ್ಲ. ಯಪ್ಪ ಈ ಊಟ ಬೇಡ, ಮನ್ಸರು ಬೇಡ, ಮದಿಯೂ ಬೇಡ, ಎಂತದು ಬೇಡ, ಮನೆ ಒಳಗಿಪ್ಪ ಅಂದ್ರೆ ಮನೆ ಒಳಗಿಪ್ಪು ಕೋತಲ್ಲ ಬೆಂಕಿಗೆ ಹಾಕದಂಗಿತ್ತೆ. ಇದು ಇವತ್ತು ಪ್ರತಿಯೊಬ್ರು ಹೇಳ್ತಾ ಇರೋ ಡೈಲಾಗ್ ನನ್ನನ್ನು ಸೇರಿಸಿ. ಆಕ್ಚುಲಿ ಎಂತಕ್ಕೆ ಬೇಸಿಗೆ ಹೌದು, ಈ ಪಾಟಿ ಊರಿ, ಓ ಎಂತಕ್ಕಂತ ಹೇಳುದಕ್ಕಿಂತ ಇದಕ್ಕೆ ಕೊಟ್ಟಿರುವ ಹೆಸರೀಗ ಬಿಸಿಲಾಘಾತ ಅಂತ ಹೇಳ್ಕೊಂಡ. ನಿಮ್ ಮೊಬೈಲ್ ಹಂಗ ಟೆಂಪರೇಚರ್ ತೋರಿಸ್ತಾ ಇರ್ಬೋದು, ಈಗ ಕುಂದಾಪುರದಲ್ಲಿ ಇಷ್ಟು ಟೆಂಪರೇಚರ್ ಅಂತ ಹೇಳ್ಕೊಂಡ. ಆ ಟೆಂಪರೇಚರ್ ಜಾಸ್ತಿ ಆತೈತಿ, ಕಮ್ಮಿ ಆತಾ ಇಲ್ಲ ಈಗ. ಸೊ ಬಿಸಿಲಾಘಾತದ ಬಗ್ಗೆ ಇವತ್ತಿನ ಆರೋಗ್ಯವೇ ಭಾಗ್ಯದಲ್ಲಿ ಮಾತಾಡೋಕೆ ನಮ್ಮೊಟ್ಟಿಗೆ ಡಾಕ್ಟರ್ ಶಿಲ್ಪಾ ಕೆ ಅವರು ಇದ್ದಾರೆ, ವೈದ್ಯಾಧಿಕಾರಿ, ತಾಲೂಕು ಆಯುಷ್ ಆಸ್ಪತ್ರೆ, ಕುಂದಾಪುರ ಆಯುಷ್ ಇಲಾಖೆ. ಶಿಲ್ಪಾ ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ತೆ.
4: ಹೆಂಗಿದ್ರಿ ಡಾಕ್ಟರ್?
5: ಆರಾಮ.
4: ಡಾಕ್ಟರ್ ಅಂತ ಗೊತ್ತಿತ್ತು, ಸೆಕೆನಲ್ಲಿ ಖಾದಿ ಬಟ್ಟೆಗಳನ್ನೆಲ್ಲ ಹಾಕು ಶುರು ಮಾಡಿರ, ಹಂಗಾಗಿ ಸ್ವಲ್ಪ ಕೂಲ್ ಹಂಗೆ ಇದ್ರ ಅಂತ ಅಲ್ದ. ಖಾದಿ ಬಟ್ಟೆ ಎಷ್ಟು ಹೆಲ್ಪ್ ಆತ್ ನಮ್ಗೆ ಸೆಕೆನ್ನ ಬೀಟ್ ದ ಹೀಟ್ ಮಾಡೋಕೆ?
5: ನಾವು ಈ ಬಿಸಿಲಾಘಾತದ ಸಮಯದಲ್ಲಿ ಅದಷ್ಟು ಖಾದಿ ಬಟ್ಟೆಗಳು, ತೆಳುವಾದ ಹಗುರವಾದ ಹತ್ತಿ ಬಟ್ಟೆಗಳನ್ನ ಧರಿಸಿದ್ರೆ ಉತ್ತಮ. ಅದ್ರ ಬಗ್ಗೆ ನಾವು ಮಾಹಿತಿಗಳನ್ನ ನೆಕ್ಸ್ಟ್ ಕೊಡ್ತಾ ಹೋಗ್ತೇವೆ. ಬಟ್ ಹೌದು, ಖಾದಿ ಬಟ್ಟೆಯನ್ನ ಧರಿಸಿದ್ರೆ ಖಂಡಿತವಾಗಿಯೂ ಚರ್ಮದ ಆರೋಗ್ಯಕ್ಕೆ ಕೂಡ ಒಳ್ಳೇದು, ತ್ವಚೆಯ ಆರೋಗ್ಯಕ್ಕೆ ಕೂಡ ಒಳ್ಳೇದು. ಹಾಗೆ ಈ ಬಿಸಿಲಿನಿಂದ ನಾವು ಖಂಡಿತವಾಗಿ ರಕ್ಷಣೆಯನ್ನ ಪಡೆದುಕೊಳ್ತೇವೆ.
4: ಓಕೆ ಡಾಕ್ಟ್ರೆ, ಈಗ ನಾವು ಮಾತಾಡ್ತೀವಿ ಈ ಹೊತ್ತಲ್ಲಿ, ನನ್ನ ಮೊಬೈಲಲ್ಲಿ 35 ಡಿಗ್ರಿ ಸೆಲ್ಸಿಯಸ್ ಅಂತ ತೋರಿಸ್ತಾ ಇದೆ. ಆಕ್ಚುಲಿ ಎಷ್ಟಿರುತ್ತೆ ಒಂದು ಭೂಮಿಯ ತಾಪಮಾನ ಬೇಸಿಗೆಯಲ್ಲಿ ಎಷ್ಟಿರುತ್ತೆ, ಇದ್ರ ಬಗ್ಗೆ ಎಲ್ಲ ಒಂಚೂರು ಹೇಳಿ ಕಂಬ.
5: ಖಂಡಿತವಾಗಿ ಇತ್ತೀಚಿನ ದಿನಗಳಲ್ಲಿ ತಾಪಮಾನ ತುಂಬಾ ಹೆಚ್ಚಾಗ್ತಾ ಇದೆ, ಆದ್ರಿಂದ ನಮ್ಮ ಆರೋಗ್ಯದ ಕಡೆ ನಾವು ಹೆಚ್ಚು ಗಮನವನ್ನ ಕೊಡಲೇಬೇಕು. ಸರಾಸರಿ ಭೂಮಿಯ ಮೇಲ್ಮೈ ತಾಪಮಾನ ಅನ್ನುವಂಥದ್ದು 14-15 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಇದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ತುಂಬಾ ಭಿನ್ನವಾಗಿರುತ್ತೆ. ಅಂಟಾರ್ಟಿಕದಲ್ಲಿ -10 ಡಿಗ್ರಿವರೆಗೂ ಹೋಗುತ್ತೆ, ಅಥವಾ ಕೆಲವೊಂದು ಪ್ರದೇಶಗಳಲ್ಲಿ ಹೆಚ್ಚಿನ ತಾಪಮಾನ ಕೂಡ ಇರುತ್ತೆ. ನಾವು ಸಾಮಾನ್ಯವಾಗಿ 20-30 ಡಿಗ್ರಿಯಷ್ಟು ತಾಪಮಾನವನ್ನ ನಾವು ತಡ್ಕೊಳ್ತೇವೆ. ಅದಕ್ಕಿಂತ ಹೆಚ್ಚಾಗಿ ಹೋದ್ರೆ ನಮ್ಮ ದೇಹಕ್ಕೆ ಒತ್ತಡ ಉಂಟಾಗ್ತದೆ, ಆಯಾಸ ಉಂಟಾಗ್ತದೆ, ನಿರ್ಜಲೀಕರಣವಂತಹ ಸಿಂಪ್ಟಮ್ಸ್ಗಳು ಅಥವಾ
4: ಡಿಹೈಡ್ರೇಷನ್
5: ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತದೆ. ಹಾಗಾಗಿ ಇದು ಬಹುಮುಖ್ಯವಾಗಿದೆ. ಯಾಕೆ ಈಗ ಬಿಸಿಲಾಘಾತದ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಅಂದ್ರೆ, ಕಾರಣ ಇದೆ. ನಮ್ಮ ದೇಹದ ಟೆಂಪರೇಚರ್ ಒಂದು ಇಷ್ಟಂತಾನೆ ಇರುತ್ತೆ, ಅದಕ್ಕಿಂತ ಹೆಚ್ಚಾದ್ರೆ ಅದು ಬಿಸಿಲಾಘಾತ. ಆದ್ರೆ ಈಗ ತಾಪಮಾನ ಎಷ್ಟಿದೆ ಅಂದ್ರೆ 35 ಡಿಗ್ರಿ ತನಕ ಏರಿಕೆ ಆಗ್ತಾ ಇದೆ. ಇದು ನಮ್ಗೆ ತುಂಬಾ ಒತ್ತಡವನ್ನ ಉಂಟು ಮಾಡ್ತಾ ಇದೆ. ಬೇಸಿಕಲಿ 40 ಡಿಗ್ರಿಗಿಂತ ಹೆಚ್ಚಾಗಿ ತಾಪಮಾನ ಇದ್ರೆ ಇದನ್ನ ನಾವು ಹೀಟ್ ಸ್ಟ್ರೋಕ್ ಅಥವಾ ಬಿಸಿಲಾಘಾತ ಅಂತ ಹೇಳ್ತೇವೆ. ಈಗಾಗಲೇ ಎಮರ್ಜೆನ್ಸಿ ಹೀಟ್ ಅಲರ್ಟ್ ಅನ್ನುವಂಥದ್ದು ಘೋಷಣೆ ಆಗಿದೆ. ಎಮರ್ಜೆನ್ಸಿ ಹೀಟ್ ಅಲರ್ಟ್ ಅಂದ್ರೆ ತೀವ್ರವಾದ ಶಾಖದ ಅಲೆಯ ಮುನ್ನೆಚ್ಚರಿಕೆ. ಇದನ್ನ ಹವಾಮಾನ ಇಲಾಖೆಯವರೇ ನೀಡಿರ್ತಾರೆ. ಇದು ಯಾವಾಗಿಂದ ಶುರುವಾಗಿದೆ ಅಂದ್ರೆ April 19 May 31 ಈ ಎಮರ್ಜೆನ್ಸಿ ಹೀಟ್ ಅಲರ್ಟ್ ಅನ್ನುವಂಥದ್ದು ಘೋಷಣೆ ಆಗಿದೆ ಹವಾಮಾನ ಇಲಾಖೆಯ ವತಿಯಿಂದ. ಸಾಧಾರಣವಾಗಿ ಅದು ಯಾವ ಹೊತ್ತಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಟೆಂಪರೇಚರ್ April 10 to 3 ಈ ತಾಪಮಾನ ಅನ್ನುವಂಥದ್ದು ತೀರಾ ಹೆಚ್ಚಾಗಿರ್ತದೆ. ಹಾಗಾಗಿ ಹೊರಗಡೆ ಹೋಗುವುದನ್ನ ಆದಷ್ಟು ತಪ್ಪಿಸಬೇಕು ಅಥವಾ ಹೊರಗಿನ ಬಿಸಿಲಿನ ಶಾಖಕ್ಕೆ ಮೈಯೊಡ್ಡುವುದನ್ನ ಆದಷ್ಟು ತಪ್ಪಿಸಬೇಕು ಅನ್ನುವ ಮುನ್ನೆಚ್ಚರಿಕೆ ಕೂಡ ಇದೆ.
4: ಅಬ್ಬಾ, ಅದಕ್ಕೆ ಮೊನ್ನೆ 11 ಗಂಟೆಗೆ ಆಫೀಸಿಗೆ ಬಂದ ಮರ ತಲೆ ತಿರುಗಿ ಹೋಯ್ತು. ನಿಜವಾಗ್ಲು ನಾನು ಅನ್ಕೊಂಡೆ ಇನ್ಮೇಲೆ 8 ಗಂಟೆಗೆ ವರ್ಕ್ ಸ್ಟುಡಿಯೋಗ ಅಂತ. 8 ಗಂಟೆಗೆ ಬಂದು 4 ಗಂಟೆಗೆ ಹೋಗ್ಬೋದು ಅಂದ್ರೆ ಆ ಟೈಮಲ್ಲಿ ಆ ಬಿಸಿಲ ಝಳ ಕಡಿಮೆ ಇರುತ್ತಲ್ಲ, ಆ ಟೈಮಲ್ಲಿ ನಾವು ಒಳಗಿದ್ರೆ ಒಳ್ಳೇದು. ಬಟ್ ನಮ್ ಕಣಗಿದ್ದವ್ರು ಹಂಗ್ ಮಾಡ್ಲಕ್ಕ, ಆದ್ರೆ ಎಷ್ಟೋ ಜನ ಫೀಲ್ಡ್ ಹಂಗೆ ಇರ್ಕ ಅವ್ರ ಎಂತ
5: ಮಾಡುದು. ಹೌದು, ಮನೆಯ ಹೊರಗಡೆ ಕೆಲಸ ಮಾಡುವವರಿಗೆ ಇದು ಖಂಡಿತವಾಗಿ ಅಫೆಕ್ಟ್ ಆಗ್ತದೆ. ಹಾಗಾಗಿ ಅವರೆಲ್ಲ ಏನೇನು ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಬೇಕು ಅಥವಾ ಈ ಬಿಸಿಲಾಘಾತಕ್ಕೆ ಒಳಗಾದ್ರೆ ಯಾವೆಲ್ಲ ರೀತಿಯ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತದೆ, ಲಕ್ಷಣಗಳು ಏನಿರ್ತದೆ ಅನ್ನೋ ಒಂದು ತಿಳುವಳಿಕೆ ಅವರಲ್ಲಿ ಇರಬೇಕು.
4: ಡಾಕ್ಟ್ರೆ, ಈಗ ನಮ್ಗೆ ಹೀಟ್ ಸ್ಟ್ರೋಕ್ ನೀವು ಬಿಸಿಲಾಘಾತ ಅಂತ ಎಂತ ಹೇಳ್ರಿ, ಬಿಸಿಲು ಜಾಸ್ತಿ ಆದ್ರ ಕೆಲವು ಲಕ್ಷಣಗಳು ನಮ್ಗೆ ಗೊತ್ತಾಗ್ತೈತಿ. ಎಷ್ಟೇ ಮೇಕಪ್ ಮಾಡ್ರು ಮುಗ್ದಂಗ್ ನಿಲ್ಲುದಿಲ್ಲ, ಎಷ್ಟು ಸಲ ಸ್ನಾನ ಮಾಡು ಫ್ರೆಶ್ನೆಸ್ ಇಪ್ಪುದಿಲ್ಲ, ಇಂಥದ್ದೆಲ್ಲ ನಾರ್ಮಲ್ ಜನರಲ್ ಲಕ್ಷಣಗಳು ನಮ್ಗೆ ಗೊತ್ತಾತಿತ್ತು. ಆದ್ರೆ ಅದು ಬಿಟ್ಟು ಈ ಬಿಸಿಲಾಘಾತ ಹೀಟ್ ಸ್ಟ್ರೋಕ್ ಇದರ ಲಕ್ಷಣಗಳು ಎಂತವೆಲ್ಲ?
5: ಇದರಲ್ಲಿ ಮುಖ್ಯವಾಗಿ ಅತಿಯಾಗಿ ಬಾಯಾರಿಕೆ ಆಗುವಂಥದ್ದು, ತಲೆ ತಿರುಗುವುದು, ದೇಹದಲ್ಲಿ ಉರಿ ಅಥವಾ ಬಿಸಿಯಾದ ಅನುಭವವನ್ನು ನಾವು ಅನ್ವಯಿಸ್ತೇವೆ, ಅಥವಾ ಆಯಾಸ, ದೌರ್ಬಲ್ಯ ಆಗುವಂಥದ್ದು, ತಲೆನೋವು, ವಾಂತಿ, ಈ ಥರದ ಲಕ್ಷಣಗಳು. ಈಗ ಈ ತಲೆನೋವು ಕೂಡ ಈ ಬಿಸಿಲಿನ ಸಮಯದಲ್ಲೇ ಬರುವ ತಲೆನೋವನ್ನು ನಾವು ಬೇಸಿಗೆಯ ತಲೆನೋವು ಅಥವಾ ಸಮ್ಮರ್ ಹೆಡ್ಡೇಕ್ ಅಂತಾನೆ ಹೇಳ್ತೇವೆ. ಸರಿನಾ? ಸೊ ಈ ಹೆಡ್ಡೇಕ್ ಯಾಕೆ ಬರ್ತದೆ ಅಂದ್ರೆ ನಾವು ಯಾವಾಗ ಜಾಸ್ತಿ ಬಿಸಿಲಿನ ತಾಪಕ್ಕೆ ನಮ್ಮನ್ನು ನಾವು ಮೈಯೊಡ್ಡಿಕೊಳ್ತೇವೆ ಆವಾಗ ಈ ಹೆಡ್ಡೇಕ್ ಅನ್ನುವಂಥದ್ದು ಕಾಣಿಸ್ಕೊಳ್ತದೆ. ಯಾಕಂದ್ರೆ ಮೆದುಳಿನ ನರಗಳು ಹಿಗ್ಗಿಕೊಳ್ತದೆ ಅತಿಯಾದ ಬಿಸಿಲಿಗೆ. ಈ ಸನ್ರೇಸ್, ಅಲ್ಟ್ರಾವಯೊಲೆಟ್ ರೇಡಿಯೇಷನ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಆಕ್ಚುಲಿ ಈಗ ಈ ಸಮಯದಲ್ಲಿ 70%ಗಿಂತಲೂ ಅಧಿಕವಾದ ಅಲ್ಟ್ರಾವಯೊಲೆಟ್ ರೇಸ್ ಅನ್ನುವಂಥದ್ದು ನೇರವಾಗಿ ಭೂಮಿಯ ಮೇಲೆ ಬೀಳ್ತಾ ಇದೆ. ಬೇಸಿಕಲಿ ಅದೇ ಕಾರಣದಿಂದಾಗಿನೇ ಈ ಹೀಟ್ ಸ್ಟ್ರೋಕ್ ಅನ್ನುವಂಥದ್ದು ಅಥವಾ ಬಿಸಿಲಾಘಾತ, ಟೆಂಪರೇಚರ್ ಯಾಕೆ ಏರಿಕೆ ಆಗ್ತಾ ಇದೆ ಅಂದ್ರೆ ಆ ರೇಸ್, ಸೂರ್ಯನ ಕಿರಣಗಳು ಅತಿಯಾಗಿ ಬೀಳ್ತಾ ಇದೆ. ಒಂದು ಕಾರಣ ಮರಗಳ ನಾಶವಿರ್ಬೋದು, ಅರಣ್ಯ ನಾಶ ಇರ್ಬೋದು, ನೀರಿನ ಸಂಪತ್ತುಗಳು, ನೀರಿನ ಮೂಲಗಳು ಕಡಿಮೆ ಆಗ್ತಾ ಇದೆ. ಸೊ ಈ ತರ ನಾನಾ ಕಾರಣ, ಪ್ರಕೃತಿ ನಾಶದ ಕಾರಣಗಳು ಕೂಡ ಒಳಗೊಂಡಿದೆ, ಇಲ್ಲ ಅಂತ ಅಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಂತೂ ಇದು ತೀವ್ರ ಹೆಚ್ಚಿನ ಮಟ್ಟದಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ಹಾಗಾಗಿ ಇಂತಹ ಸಿಂಪ್ಟಮ್ಸ್ಗಳು, ಲಕ್ಷಣಗಳು ಕಾಣಿಸ್ಕೊಂಡಾಗ ನಾವು ಇದಕ್ಕೆ ಪರಿಹಾರ ಮಾರ್ಗವನ್ನ ಬಳಸಲೇಬೇಕು. ಇಲ್ಲಾಂದ್ರೆ ಇದರಿಂದಾಗಿ ಅನಾಹುತಗಳು ಕೂಡ ತುಂಬಾ ಹೆಚ್ಚಾಗ್ತದೆ. ಯುವ ಜನರಿಗೆ ಮಾತ್ರ ಅಲ್ಲ, ವಯಸ್ಕರಿಗೆ, ಮಧ್ಯ ವಯಸ್ಕರಿಗೆ ಕೂಡ ಈ ಬಿಸಿಲಾಘಾತದ ಸಮಸ್ಯೆಗಳು ತುಂಬಾ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಬಹುಮುಖ್ಯವಾಗಿ ಈಗ ನಾನು ತಲೆನೋವು ಅಂತ ಹೇಳಿದ್ನಲ್ಲ, ಅದು ಬರೀ ಬಿಸಿಲಿಂದ ಮಾತ್ರ ಅಂತಲ್ಲ ತಲೆನೋವು ಬರೋದು. ಕೆಲವು ಸಲ ಬಿಸಿಲನ್ನ ನಾವು ನೇರವಾಗಿ ನೋಡೋದ್ರಿಂದ ಕೂಡ ಐ ಸ್ಟ್ರೇನ್ ಆಗುತ್ತೆ. ಸೊ ಐ ಸ್ಟ್ರೇನ್ ಇಂದ ಕೂಡ ಹೆಡ್ಡೇಕ್ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ. ಸೊ ನಾವು ಅವಾಗ ಹೆಡ್ಡೇಕಿಗೆ ಮಾತ್ರ ಅಂತ ತಗೊಳ್ಳೋ ಬದಲಾಗಿ ಅದಕ್ಕೆ ನಾವು ಬೇರೆ ರೀತಿಯ ಪರಿಹಾರ ಮಾರ್ಗಗಳನ್ನು ಪಡ್ಕೊಳ್ಬಹುದು. ಸೂರ್ಯನ ಕಿರಣಕ್ಕೆ ಮೈ ಒಡ್ಡದೇ ಇರುವಂತದ್ದು, ಅಥವಾ ಈ ಕ್ಯಾಪ್ ಅನ್ನು ಬಳಸುವಂಥದ್ದು, ಕೊಡೆಗಳನ್ನು ಬಳಸುವಂಥದ್ದು, ಕಣ್ಣಿಗೆ ತಂಪಾದ ಕನ್ನಡಕಗಳನ್ನು ಬಳಸುವಂಥದ್ದು, ಅಥವಾ ಈ ತೀರಾ ಸಣ್ಣ ಪುಟ್ಟ ಕೆಲಸಗಳಿಗೆ ಬಿಸಿಲಿನ ಸಮಯದಲ್ಲಿ ಹೋಗುವುದನ್ನು ತಪ್ಪಿಸುವಂಥದ್ದು, ಅಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ನಾವು ಬಳಸಬಹುದು.
4: ಸೊ ಈ ತರ ಮುನ್ನೆಚ್ಚರಿಕೆಯನ್ನು ತಗೊಳ್ಬಹುದು. ನೀವು ತಲೆನೋವು ಅಂದ್ರಲ್ಲ, ಇದಂತೂ ಹೌದು, ತುಂಬಾ ಜನ ಬಿಸಿಲಿಗೆ ಹೋಗಿ ಬಂದ್ರೆ ಸಾಕು ತಲೆನೋಯ್ತು ಅಂತ ಬಿದ್ಕ ಹುಡುಕುತ್ತ ಅಂದ್ರೆ ತುಂಬಾ ತಲೆನೋವು ಇರುತ್ತೆ ಅವರಿಗೆ. ಇನ್ನೊಂದು ನಿರ್ಜಲೀಕರಣ.
5: ಹೌದು, ಡಿಹೈಡ್ರೇಷನ್ ಆಗುತ್ತೆ.
4: ಎಷ್ಟು ನೀರು ಕುಡಿದ್ರು ಸಾಕತ್ತಿಲ್ಲ. ಆಮೇಲೆ ಮೂತ್ರ ಮಾಡುವಾಗ ಉರಿ ಸುರಿ
5: ಮೂತ್ರ, ಹೌದು,
4: ಅದರೊಟ್ಟಿಗೆ ಮೂತ್ರದ ಬಣ್ಣ ಚೇಂಜ್ ಆಗಿರುತ್ತೆ,
5: ಮೂತ್ರದ ಬಣ್ಣ ಕೂಡ ಹೌದು.
4: ಅಂಡ್ ಇನ್ನೊಂದು ನೀವು ಹೇಳಿದ್ರೆ ಆಯಾಸ, ಸಿಕ್ಕಾಪಟ್ಟೆ ಸುಸ್ತು ಮಾರ್ರೆ. ಮೊದ್ಲಿದ ಎನರ್ಜಿ ಇಪ್ಪುದಿಲ್ಲ, ಮನೆಗೆ ಹೋಗಿ ಬಿದ್ರ ಸಾಕಿ ಅಂತದ್ದು ಬೇಡ. ಆಕ್ಚುಲಿ ಈ ಆಯಾಸ ಅಂದ್ರೆ ನಾವೆಲ್ಲ ಈಗ ಆರ್ ವಿ ಗೋಯಿಂಗ್ ಥ್ರೂ ದ ಹೀಟ್ ಸ್ಟ್ರೋಕ್ ಓನ್ಲಿ?
5: ಖಂಡಿತವಾಗಿ. ಯಾಕಂದ್ರೆ ನಾನು ಆವಾಗ್ಲೇ ಹೇಳಿದಾಗೆ ನಮ್ಮ ದೇಹ ಅನ್ನಂಥದ್ದು ಈ 20-30 ಡಿಗ್ರಿ ಅಷ್ಟು ಟೆಂಪರೇಚರ್ ಅನ್ನ ತಡ್ಕೊಳ್ಳೋ ಶಕ್ತಿ ಇದೆ. ಇವಾಗ ವಾತಾವರಣದ ಟೆಂಪರೇಚರ್ ಅನ್ನುವಂಥದ್ದು 35 ಡಿಗ್ರಿಗಿಂತಲೂ ಹೆಚ್ಚಾಗಿದೆ. ಆ ಕಡೆ ಯಾದಗಿರಿ, ಬೆಳಗಾವಿ ಅಥವಾ ಕೊಪ್ಪಳ, ವಿಜಯಪುರ, ಕಲಬುರಗಿ, ಅಲ್ಲೆಲ್ಲ ಎಷ್ಟು ಟೆಂಪರೇಚರ್ ಹೆಚ್ಚಾಗ್ತಿದೆ ಅಂದ್ರೆ, ನಾವು ಡೈಲಿ ವೆದರ್ ಫೋರ್ಕಾಸ್ಟ್ ನೋಡಿದ್ರೆ ಅಂತ ಪ್ಲೇಸ್ ಗಳನ್ನ ಹಾಕಿ ನೋಡಿದ್ರೆ 42 ಡಿಗ್ರಿ ಅಷ್ಟಿದೆ. ಅಷ್ಟು ಡಿಗ್ರಿ ಸೆಲ್ಸಿಯಸ್ ಹೋಗ್ತಾ ಇದೆ. ಇಲ್ಲಿ ನಮ್ಮ ಉಡುಪಿ ಮಂಗಳೂರಿನಲ್ಲೇ 35-36 ಡಿಗ್ರಿ ಸೆಲ್ಸಿಯಸ್ ಇದೆ. ಆಕ್ಚುಲಿ 36 ಡಿಗ್ರಿ ಸೆಲ್ಸಿಯಸ್ ಗಿಂತ ಹೆಚ್ಚು ತಾಪಮಾನ ಏರಿಕೆ ಆದ್ರೆ ಅದು ಜ್ವರದ ಟೆಂಪರೇಚರ್.
3: 37 ಡಿಗ್ರಿ
5: ಖಂಡಿತವಾಗಿ ಜ್ವರದ ಟೆಂಪರೇಚರ್. ಸೊ ಅಷ್ಟು ಹಂತಕ್ಕೆ ಹೋಗ್ತಾ ಇದೆ. ಸೊ ಖಂಡಿತವಾಗಿ ಅದರಿಂದ ಅಡ್ಡ ಪರಿಣಾಮಗಳು ಆಗ್ತಾ ಇದೆ. ಬಿಸಿಲು ಅನ್ನುವಂಥದ್ದು ಸಹಜ, ಆದ್ರೆ ಈ ಹೀಟ್ ಸ್ಟ್ರೋಕ್ ಅನ್ನುವಂಥದ್ದು ಸಹಜ ಅಲ್ಲ. ಬಿಸಿಲು ಬೇಸಿಗೆಗಾಲದಲ್ಲಿ ಖಂಡಿತ ಇರುತ್ತೆ, ಆದ್ರೆ ಈ ವರ್ಷ ಮಾತ್ರ ಬಿಸಿಲಾಘಾತ ಅನ್ನುವಂಥದ್ದು ಖಂಡಿತವಾಗಿ ಕಾಣಿಸ್ಕೊಂಡಿದೆ. ಅದಕ್ಕೆ ನಾವು ಖಂಡಿತವಾಗಿ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕಾಗ್ತದೆ.
3: ಮೊನ್ನೆಷ್ಟು ಕೆಲವೊಂದು ಇನ್ಸಿಡೆಂಟ್ ಗಳಾಯ್ತು.
5: ಹೌದು
3: ಅಲ್ವಾ?
5: ಖಂಡಿತವಾಗಿ
3: ತಲೆ ಸುತ್ತಿ ಬಿದ್ದದ್ದು,
5: ತಲೆ ಸುತ್ತು. ಹೌದು, ನಾನು ನಿಮ್ಗೆ ಯಾವಾಗ್ಲೇ ಹೇಳ್ತಾ ಇದ್ದೆ ಈ ವಿಷಯದ ಬಗ್ಗೆ ಮಾತಾಡುವಾಗ. ಮಂಗಳೂರಲ್ಲಿ ಒಂದು 15 ದಿನದ ಹಿಂದೆ ಒಂದು ಹುಡುಗ ತಲೆ ತಿರುಗ್ಬಿಟ್ಟು ಬೀಳ್ತಾನೆ. ಅವನು ಬಸ್ಸಿಂದ ಇಳಿದು ಕೂಡ್ಲೆ ಬಸ್ಸಿನ ಹಿಂದಿನ ಚಕ್ರ ಅವನ ತಲೆ ಮೇಲೆ ಹರಿದು ಹುಡುಗ ಮೃತ್ಯು ಆಗ್ತಾನೆ. ಅಲ್ಲಿ ಡ್ರೈವರ್ ತಪ್ಪಾಗ್ಲಿ ಅಥವಾ ಹುಡುಗನ ತಪ್ಪಲ್ಲ, ಬಟ್ ಆದ್ರೆ ಯಾರ ಮೇಲೆ ನಾವು ಹೊಣೆಯನ್ನ ಹಾಕ್ಲಿಕ್ಕೆ ಸಾಧ್ಯ ಇಂಥ ಪರಿಸ್ಥಿತಿಯಲ್ಲಿ? ಎಲ್ಲೋ ತಲೆ ತಿರುಗುವಂಥದ್ದು, ಅದನ್ನ ನಾವು ಅವಾಯ್ಡ್ ಮಾಡಿಬಿಡ್ತೇವೆ. ಹೊರಗಡೆ ಹೋಗ್ಬೇಕಾದ ಸಂದರ್ಭದಲ್ಲಿ ನಾವು ಏನು ಪ್ರಿಕಾಷನ್ಸ್ ಅನ್ನ ಯೂಸ್ ಮಾಡಲ್ಲ. ಸೊ ಆವಾಗ ಕೂಡ ಈ ಸಂದರ್ಭಗಳು, ಅನಾಹುತಗಳು ಆಗುವ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ.
3: ನಿಜ ಮಾರ್ರೆ, ಸತ್ಯ. ನನಗೆ ನೀವು ಎಷ್ಟು ಹೇಳಿದ್ರಲ್ಲ, ನನ್ಗೆ ಅನಿಸ್ತಿದೆ ಅದು ಹೌದು ಅಂತ. ಬಿಸಿಲಿಗೊಂದು ಯಾರು ಹೋಗುದೇ ಬೇಡಪ್ಪ, ಊಟಕ್ಕೊಂದು ಯಾರು ಕರೀಲೇಬೇಡಿಯಪ್ಪ. ಈ ಸಂದರ್ಭದಲ್ಲಿ ಊಟಕ್ಕೆ ಬರೋದ ಸಾಧ್ಯನೇ ಇಲ್ಲ. ಎಲ್ಲ ಮಳೆಗಾಲದಲ್ಲಿ ಇಟ್ಕೊಳ್ಳಿ, ಮಳೆ ಎಷ್ಟಾದ್ರೂ ಕೊಡೆ ಇಟ್ಕೊಂಡು ರೈನ್ ಕೋಟ್ ಹಾಕೊಂಡು ಬರ್ಬೋದು. ಬಟ್ ಆಕ್ಚುಲಿ ತುಂಬಾ ಜನ ಈ ಸಮಸ್ಯೆಯಿಂದ, ಈಗ ತುಂಬಾ ಜನಕ್ಕೆ ಈ ಸಮಸ್ಯೆ ಆಗ್ತಾ ಇದೆ ಹೀಟ್ ಸ್ಟ್ರೋಕ್ ಇಂದ.
5: ಹೌದು
3: ಡಾಕ್ಟರ್, ನಿನ್ನೆ ನಾನು ಒಂದು ಕಡೆ ಕಾರ್ ಪಾರ್ಕಿಂಗ್ ಮಾಡಿದ್ದೆ, ಬಿಸಿಲು ಆಯ್ತಾ, ಒಂದು 9:30 ಪಾರ್ಕ್ ಮಾಡಿದ್ದೆ, 12:30 ಕಾರ್ ತೆಗಿಯೋಕ್ ಹೋದೆ. ತೆಗಿಯೋಕ್ ಹೋಗಿ ಒಳಗ್ ಕೂತಿದ್ದೀನಿ, ಯಾವ್ದೋ ಒಂದು ದೊಡ್ಡ ಒಲೆ ಒಳಗ್ ಕೂತಂಗ ಆಗ್ತಿದೆ ನಂಗೆ, ಆತರ ಫೀಲ್. ಸ್ಟೇರಿಂಗ್ ವೀಲ್ ಹಿಡಿಯೋಕೆ ಆಗ್ತಾ ಇಲ್ಲ, ಬಿಸಿ ಬಿಸಿ ಉಕ್ತಾ ಇದೆ. ನಾನು ಸೀರೆ ಸೆರ್ಗಿ ಇಟ್ಕೊಂಡು ಸ್ಟೇರಿಂಗ್ ವೀಲ್ ಇಟ್ಕೊಂಡು ಕಾರ್ ಡ್ರೈವ್ ಮಾಡಿದ್ದು, ಅಷ್ಟು ಬಿಸಿಯಾಗಿತ್ತು. ಜಸ್ಟ್ ಇಮ್ಯಾಜಿನ್ ಎಂಥದ್ದೆಲ್ಲ ಪರಿಸ್ಥಿತಿ ಆಗ್ಬಹುದು ಇನ್ನೂ ಈ ಹೀಟ್ ಜಾಸ್ತಿ ಆಗ್ತಾ ಹೋದ್ರೆ ಅಂತ ಹೇಳ್ಕೊಂಡ. ಈಗ ಬಿಸಿಲಾಘಾತದ ಬಗ್ಗೆ ನಾವೆಲ್ಲ ನಮ್ ಕಣಂಗಿದ್ದಾರೆ, ಏನೆಲ್ಲ ಮುನ್ನೆಚ್ಚರಿಕೆನ ತಕೊಳಕತ್ತ?
5: ಮೊದಲನೇದಾಗಿ ಎಲ್ಲರೂ ಬಳಸುವ ವಾಹನ ಕಾರ್ಗಳಲ್ಲಿ ಈ ಗ್ಯಾಸ್ ಉತ್ಪನ್ನಗಳು, ಲೈಟರ್ಗಳು ಅಥವಾ ಈ ಕಾರ್ಬೋನೇಟೆಡ್ ಪಾನೀಯಗಳು, ಕಾರ್ಬೋನೇಟೆಡ್ ಪಾನೀಯಗಳಂದ್ರೆ ಪೆಪ್ಸಿ, ಕೊಕ್ಕೋಕೋಲಾ ಬಾಟಲ್ಗಳು ಅಥವಾ ಈ ಸುಗಂಧ ದ್ರವ್ಯ, ಪರ್ಫ್ಯೂಮ್ ಬಾಟಲ್ಗಳು, ಬ್ಯಾಟ್ರಿಗಳನ್ನ, ಸಣ್ಣ ಪುಟ್ಟ ಈ ಟಾರ್ಚ್, ಅದನ್ನೆಲ್ಲ ಕಾರಲ್ಲಿ ಇಟ್ಕೊಳ್ಳೋ ಅಭ್ಯಾಸ ಇರುತ್ತೆ. ಇಂತಹ ವಸ್ತುಗಳು ನೀವು ಕಾರಲ್ಲಿ ಇರಿಸಿದಾಗ ಅಥವಾ ನೀವು ಈ ಕಾರ್ಗಳನ್ನ ಬಿಸಿಲಿರುವ ಪ್ರದೇಶದಲ್ಲಿ ತುಂಬಾ ಹೊತ್ತು ಪಾರ್ಕಿಂಗ್ ಮಾಡಿದಾಗ ಏನಾಗುತ್ತೆ, ಅವು ಸ್ಫೋಟಗೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೀವು ನೋಡಿರ್ಬಹುದು ಅಥವಾ ಕೇಳಿರ್ಬಹುದು ಇದ್ರ ಬಗ್ಗೆ, ಕಾರಲ್ಲಿ ಇಟ್ಟಿರುವ ವಸ್ತುಗಳಿಂದ ಸ್ಫೋಟ ಆಗುವಂತದ್ದು, ಖಂಡಿತ ಇಂತಹ ಅಪಾಯಗಳು ಕೂಡ ಇರುತ್ತೆ. ಸೊ ಈ ಒಂದು ಮುನ್ನೆಚ್ಚರಿಕೆಯನ್ನ ನಾವು ಪಾಲಿಸಬಹುದು. ಇಲ್ಲದೆ ಇದ್ರೂ ಸಹ ಕಾರಿನಲ್ಲಿ ನಾವು ಈ 1 ಲೀಟರ್ ಬಿಸ್ಲರಿ ಕ್ಯಾನ್ ಅಂತ ಇಟ್ಕೊಂತೀವಲ್ಲ ನೀರಿಗೋಸ್ಕರ, ಅದು ಕೂಡ ನಾವೆಲ್ಲ ಮಾಡ್ತಿರೋ ತಪ್ಪೆ. ಯಾಕಂದ್ರೆ ನಾವು ಕಾರಲ್ಲಿ ಈ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ನೀರಿಟ್ಟಾಗ ಏನಾಗುತ್ತೆ, ಬಿಸಿಲಿನ ಕಾರಣದಿಂದಾಗಿ ಆ ಪ್ಲಾಸ್ಟಿಕ್ ಗಳು ಕರಗುತ್ತೆ, ಅವೇ ಮೈಕ್ರೋ ಪ್ಲಾಸ್ಟಿಕ್ ಆಗಿ ನಾವು ಕುಡಿಯುವ ನೀರಿಗೆ ಸೇರಿ ನಮ್ಮ ದೇಹವನ್ನ ಸೇರ್ತದೆ, ಅದು ಕೂಡ ಒಂದು ಅಪಾಯಕಾರಿ. ಹಾಗಾಗಿ ಆದಷ್ಟು ನಿಮ್ಮ ಕಾರ್ಗಳಲ್ಲಿ ಸ್ಟೀಲ್ ಬಾಟಲ್ಗಳು ಅಥವಾ ಥರ್ಮೋ ಫ್ಲಾಸ್ಕ್ಗಳಲ್ಲೇ, ಅದರಲ್ಲೇ ಬೇಕಾದ್ರೆ ನೀವು ತಣ್ಣೀರನ್ನೇ, ತಂಪಾದ ನೀರನ್ನೇ ಶೇಖರಿಸಿ ಇಟ್ಕೊಳ್ಬಹುದು. ಆದ್ರೆ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಬಳಸಿ ಅದರಲ್ಲಿ ನೀರನ್ನ ಇಟ್ಕೊಂಡು ಕುಡಿಯುವ ಅಭ್ಯಾಸವನ್ನ ಮಾಡಬೇಡಿ. ಎಲ್ಲೋ ಪ್ಲಾಸ್ಟಿಕ್ಗಳು ನಮ್ಮ ದೇಹವನ್ನು ಕೂಡ ಸೇರ್ತದೆ, ಇದೊಂದು ತುಂಬಾ ಕೆಟ್ಟ ಪರಿಣಾಮ. ಅಲ್ಲದೆ ಕೆಲವರೆಲ್ಲ ಏನ್ ಮಾಡ್ತಾರೆ, ಎನರ್ಜಿ ಡ್ರಿಂಕ್ಸ್ ಅಂತ ಹೇಳಿ ಹೆಚ್ಚಿನ ಯುವ ಪೀಳಿಗೆ ಇದ್ರ ಮೇಲೆ ಆಕರ್ಷಿತ ಆಗ್ತಾ ಇದ್ದಾರೆ. ಈ ಹೆಲ್ತ್ ಹೆಸರು ಇಟ್ಕೊಂಡು ಈ ಕಂಪನಿಗಳೆಲ್ಲ ಈ ತರದ ತೀರಾ ಏನು ಸ್ಕ್ಯಾಮ್ಗಳು ನಡೀತಾ ಇದೆ. ಸೊ ಇದರಲ್ಲೆಲ್ಲ ಏನು ಎನರ್ಜಿ ಸಿಗಲ್ಲ ಆಕ್ಚುಲಿ. ಇದರಲ್ಲಿ ಬೇಸಿಕಲಿ ನಿಮಗೆ ಸಿಗದೆ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಥವಾ ಕೆಮಿಕಲ್ ಕಲರ್ಸ್ ಎಲ್ಲ ಜಾಸ್ತಿ ಇರುತ್ತೆ, ಸೋಡಾ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ಕುಡಿಯೋದ್ರಿಂದ ನಿಮ್ಗೆ ಆ ಕ್ಷಣಕ್ಕೆ ಟೆಂಪರರಿಯಾಗಿ ನಿಮ್ಗೆ ಎನರ್ಜಿ ಅಂತ ಅನ್ಸಿದ್ರು, ಇದು ಲಾಂಗ್ ಟರ್ಮ್ ಆಗಿ ಮೂತ್ರಪಿಂಡದ ಮೇಲೆ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಈಗಿನ ಮಕ್ಕಳು ಸ್ವಲ್ಪ ಎನರ್ಜಿ ಡ್ರಿಂಕ್ ಕಡೆ ಪೋಷಕರು ಕೂಡ ತುಂಬಾ ಗಮನವನ್ನು ಹರಿಸಬೇಕು, ಮಕ್ಕಳು ಏನು ತಗೊಳ್ತಾರೆ ಅಂತ. ಯಾಕಂದ್ರೆ ಶಕೆ ಅಂತ ಬಂದ ಕೂಡಲೇ ಹೆಚ್ಚಿನವರು ತಂಪು ಪಾನೀಯ ತಗೊಳ್ಬೇಕು ಅಂತ. ತಂಪು ಪಾನೀಯ ಅಂದ್ರೆ
3: ಹೌದು, ಈ ಸೆಕೆಗೆ ಒಂಚೂರು ಬಿಸಿಲಿಗೆ ಹೋಗಿ ಬಂದ್ರೆ ಫ್ರಿಡ್ಜ್ ಅಲ್ಲಿರೋ ಆ ಕೋಲ್ಡ್ ನೀರೇ ಬೇಕು ಅನ್ಸುತ್ತೆ. ಇಂಥವುಗಳನ್ನ ಬೇಡ ಬೇಡ ಅಂದ್ರೆ ಕುಡುಕ್ ಲೈಕ್ ಹತ್ತು ತಂಪತ್ತಲ್ಲ ಗಂಟ್ಲಿಗೆ ಖುಷಿ ಹತ್ತ. ನೀವ್ ಹೇಳದ್ ಸರಿ ಡಾಕ್ಟರ್,
5: ಖಂಡಿತವಾಗಿ. ಮತ್ತೆ ಈಗ ಈ ಸೆಕೆಯಲ್ಲಿ ತೀರಾ ನಾವು ಫ್ರಿಡ್ಜಿನ ಆಹಾರಗಳು ಅಥವಾ ತಂಪಾದ ಪಾನೀಯಗಳನ್ನು ತೆಗೆದುಕೊಂಡ್ರು ಸಹ ಅದು ಶೀತ, ಕೆಮ್ಮು, ಕಫ, ಗಂಟಲು ನೋವು ಈ ತರದ ಸಮಸ್ಯೆಗಳಿಗೂ ಕೂಡ ಎಡೆ ಮಾಡಿ ಕೊಡ್ತಾ ಇದೆ. ಯಾಕಂದ್ರೆ ಈಗ ನಾವು ಆಸ್ಪತ್ರೆಯಲ್ಲಿ ನೋಡ್ತಾ ಇದ್ದೇವೆ ಕೂಡ, ಸೆಕೆ ಇಷ್ಟಿದ್ರು ಕೂಡ ಶೀತ, ಕೆಮ್ಮು, ಕಫದ ಕೇಸ್ಗಳು ಏನು ಕಡಿಮೆ ಇಲ್ಲ, ಬರ ಇಲ್ಲ ಅದಕ್ಕೆ. ಹಾಗಾಗಿ ಆದಷ್ಟು ನೋಡಿ, ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ಇಂತಹ ಬಿಸಿಲಿನ ಸಂದರ್ಭದಲ್ಲಿ ಮಣ್ಣಿನ ಮಡಕೆಗಳಲ್ಲಿ ನೀರನ್ನ ಶೇಖರಣೆ ಮಾಡಿ ಇಡ್ತಾ ಇದ್ರು, ಲಾವಂಚದ ಬೇರಿನ ನೀರನ್ನ ಬಳಸ್ತಾ ಇದ್ರು, ಅಥವಾ ಶಕೆಗಾಲದಲ್ಲಿ ರಾಗಿ ನೀರು, ಹೆಸರು ನೀರು, ಇದೆಲ್ಲ ನಾವು ಮುಂದೆ ಮಾತಾಡೋಣ ಇದ್ರ ಬಗ್ಗೆ ಸಹ. ಸೊ ಅಂತಹ ಪರಿಹಾರ ಮಾರ್ಗವನ್ನ ಕಂಡುಕೊಳ್ತಾ ಇದ್ರು. ಆದ್ರೆ ಇವಾಗ ಏನಾಗ್ತಾ ಇದೆ, ಫ್ರಿಡ್ಜ್ ಅಲ್ಲಿರುವ ಆಹಾರಗಳು ಅಥವಾ ಸಂಸ್ಕರಿಸಿದ ಆಹಾರಗಳು, ಪಾನೀಯಗಳು, ಕಾರ್ಬೋನೇಟೆಡ್ ಡ್ರಿಂಕ್ಸ್, ಇದನ್ನೇ ಜಾಸ್ತಿ ಯುವ ಪೀಳಿಗೆ ಎಲ್ಲರೂ, ಮಧ್ಯ ವಯಸ್ಕಿನವರು ಎಲ್ಲರೂ ಕೂಡ ತಗೊಳ್ತಾ ಇದ್ದಾರೆ. ಇದರಿಂದ ಆರೋಗ್ಯಕ್ಕೆ ಕೂಡ ಹಾನಿ, ಅಷ್ಟು ಮಾತ್ರ ಅಲ್ಲದೆ ಈ ಬಿಸಿಲಾಘಾತದ ಸಮಯದಲ್ಲಿ ಅಂತಹ ತಂಪು ಪಾನೀಯಗಳನ್ನು ತೆಗೆದುಕೊಳ್ಬಾರ್ದು ಯಾರು ಸಹ. ಇದೊಂದಾಯ್ತು. ಇನ್ನೊಂದು ನಾವೇನ್ ಮಾಡ್ಬೋದು ಅಂದ್ರೆ, ಚಂದನದ ಲೇಪ, ಈ ಕಡಲೆ ಹಿಟ್ಟು, ಹೆಸರು ಹಿಟ್ಟು, ಬೇವಿನೆಲೆ ಇಂದ ಬಳಸಿ ಮಾಡಿರುವಂತಹ ಪೇಸ್ಟ್ ಬಳಸಿ ಅದನ್ನು ನಾವು ಸ್ನಾನಕ್ಕೆ ಬಳಸಬಹುದು. ಹಾಗಾಗಿ ಈ ಬಿಸಿಲಿನ ಸಮಯದಲ್ಲಿ ಏನು ಬೆವರ್ಸಾಲೆ ಅಥವಾ ಸ್ಕಿನ್ ರ್ಯಾಶಸ್ಗಳು ಏನಾಗ್ತದೆ, ಅದರಿಂದ ಕೂಡ ಸರಳ ಸುಲಭವಾದ ಒಂದು ಮನೆ ಮದ್ದು ರೂಪದಲ್ಲಿ ಕೂಡ ನಾವು ಪರಿಹಾರವನ್ನು ಪಡ್ಕೊಳ್ಬಹುದು. ಯಾಕಂದ್ರೆ ಈಗ ಈ ಬಿಸಿಲಾಘಾತದಿಂದ ನಮ್ಮ ಊರಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ಇಲ್ಲದೆ ಇದ್ರೂ ಸಹ 35 ಡಿಗ್ರಿ ಸೆಲ್ಸಿಯಸ್ ನಮ್ಗೆ ಸಾಕಾಗ್ತದೆ ಉಡುಪಿ ಮಂಗಳೂರಿನವರಿಗೆ. ಸೊ ಖಂಡಿತವಾಗಿ ಈ ಶಕೆಯಿಂದಾಗಿ ಮೈ ಜಾಸ್ತಿ ಬೆವರ್ತದೆ, ಖಂಡಿತವಾಗಿ ರ್ಯಾಶಸ್ಗಳಾಗ್ತದೆ. ಸೊ ಇಂತಹ ಸರಳ ಪರಿಹಾರವನ್ನ ಮನೆಯಲ್ಲೇ ಮಾಡ್ಕೊಳ್ಬಹುದು. ಅಷ್ಟಲ್ಲದೆ ಈ ಸೌತೆಕಾಯಿ, ಕಲ್ಲಂಗಡಿ ಹಣ್ಣು, ಮಸ್ಕಮಲ್ಲನ್ನು, ಸೀಬೆ, ನಾರಿನಂಶ ಹೆಚ್ಚಿರುವ ಹಣ್ಣುಗಳು, ತರಕಾರಿಗಳಲ್ಲಿ ಸೋರೆ, ಹೀರೆ, ಪಡವಲ್ಕಾಯಿ, ಫೈಬರ್ ರಿಚ್ ಜಾಸ್ತಿ ಇರುವ ಹಣ್ಣು ತರಕಾರಿಗಳನ್ನ ತಗೊಂಡ್ರೆ ದೇಹ ಒಳಗಡೆಯಿಂದ ಕೂಡ ತಂಪಾಗಿರುತ್ತೆ. ಹೆಚ್ಚಿನವ್ರು ನಾವು ಯಾವ್ದ್ರ ಕಡೆ ಗಮನ ಹರಿಸ್ತೇವೆ, ಶೆಕೆ ಬಂದ್ ಕೂಡಲೇ ಏರ್ ಕೂಲರ್ಗೀಗ ತುಂಬಾ ಬೇಡಿಕೆ ಬಂದ್ಬಿಟ್ಟಿದೆ, ಹೆಚ್ಚಿನ ಕಡೆ ಸಿಗ್ತಾ ಇಲ್ಲ. ಹೇಗೆ ವಾರಿಂದಾಗಿ ಗ್ಯಾಸ್ ಸಿಲಿಂಡರ್ಗೆ ಬೇಡಿಕೆ ಬಂತು, ಅದೇ ರೀತಿ ಏರ್ ಕೂಲರ್ಗಳಿಗೆ, ಎಸಿಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಈಗ ಉಳ್ಳವರು ಇಟ್ಕೊಂಡು ಬರ್ಬಹುದು, ಆದ್ರೆ ಮಧ್ಯಮ ವರ್ಗದವರು, ತೀರಾ ಬಡವರಿಗೆ ಕೈಗೆಟಕದ ವಸ್ತುಗಳವೆಲ್ಲ. ಹಾಗಾಗಿ ನಾವು ಹೊರಗಡೆಯಿಂದ ನಮ್ಮ ದೇಹವನ್ನು ತಂಪಾಗಿರಿಸೋ ಬದಲಾಗಿ ಒಳಗಡೆಯಿಂದನೇ ಇಂಟರ್ನಲಿ ನಾವು ದೇಹವನ್ನ ಕೂಲ್ ಆಗಿರಿಸ್ಕೊಂಡ್ರೇನೆ ಅದು ಒನ್ ಆಫ್ ದ ಬೆಸ್ಟ್ ವೇ ಆಫ್ ಸೊಲ್ಯೂಷನ್ ಹ್ಯಾಂಡ್ಲಿಂಗ್ ಅಂತಾನೆ ಹೇಳ್ಬಹುದು. ಆಮೇಲೆ ಕಾರಿನಲ್ಲಿ ಮಕ್ಕಳು, ಸಾಕು ಪ್ರಾಣಿಗಳನ್ನ, ನೀವೆಲ್ಲೋ ಒಂದ್ ಕಡೆ ಹೋಗ್ಬೇಕು, ಅವಾಗ ನೀವು ಕಾರ್ನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಮಕ್ಕಳು ಅಥವಾ ಪೆಟ್ ಆನಿಮಲ್ಸ್ ಅನ್ನು ನೀವು ಕಾರಲ್ಲೇ ಇಡ್ತೀರಾ, ಎಷ್ಟೋ ಈ ತರ ಪ್ರಕರಣಗಳನ್ನ ನೀವು ನೋಡಿರ್ತೀರ. ದಯವಿಟ್ಟು ಆ ತರ ಮಾಡಬೇಡಿ. ಬಿಸಿಲಿನ ಹೆಚ್ಚಿರುವ ಸಮಯದಲ್ಲಿ ಮಕ್ಕಳನ್ನ, ಸಾಕು ಪ್ರಾಣಿಗಳನ್ನ ಕಾರಲ್ಲಿ ಬಂದ್ ಮಾಡಿ ಇಡಬೇಡಿ. ಸ್ವಲ್ಪ ಆದ್ರೂ ಕಿಟಕಿಯನ್ನ ತೆರೆದಿಡಿ. ಇದು ಕೂಡ ಒಂದು ನಾವು ಅನುಸರಿಸಬೇಕಾದ ಒಂದು ಮುನ್ನೆಚ್ಚರಿಕೆ. ಅಷ್ಟು ಮಾತ್ರ ಅಲ್ಲದೆ ಈಗ ಈ ಸಮಯದಲ್ಲಿ ಇಂಧನ ಟ್ಯಾಂಕ್ ಅನ್ನ ಸಂಪೂರ್ಣವಾಗಿ ತುಂಬಿಸಬೇಡಿ. ಹೆಚ್ಚಾಗಿ ಸಂಜೆ ಟ್ಯಾಂಕ್ ಅನ್ನ ತುಂಬಿಸ್ಕೊಂಡ್ರೇನೆ ಒಳ್ಳೇದು. ಆದ್ರೆ ಕಂಪ್ಲೀಟ್ ಆಗಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಎಲ್ಲ ಮಾಡಬೇಡಿ, ಅನ್ಲೆಸ್ ನೀವು ದೂರ ಪ್ರಯಾಣ ಮಾಡೋದನ್ನ ಬಿಟ್ಟು ಅದಕ್ಕೋಸ್ಕರ ನೀವು ಮಾಡ್ಕೊಳ್ಬಹುದು. ಹೊರತಾಗಿ ಹತ್ರ ಎಲ್ಲಾದ್ರೂ ಹೋಗೋದಾದ್ರೆ ಫುಲ್ ಟ್ಯಾಂಕ್ ಮಾಡ್ಕೊಳ್ಬೇಡಿ, ಸಂಜೆ ಮಾಡಿದ್ರೆ ಒಳ್ಳೇದು ಟ್ಯಾಂಕ್. ಮತ್ತೆ ಟೈರ್ಗಳನ್ನು ಕೂಡ, ಟೈರ್ ಯಾವಾಗ್ಲೂ ಚೆಕ್ ಮಾಡಿಸ್ತಾರಲ್ಲ, ಏರ್ ಚೆಕ್ ಮಾಡಿಸುವಾಗ, ಅವಾಗ ಕೂಡ ಟೈರ್ದು ಗಾಳಿಯನ್ನು ಅತಿಯಾಗಿ ಕೂಡ ತುಂಬಬಾರದು. ಯಾಕಂದ್ರೆ ಈ ಬಿಸಿಲಿನ ಸಮಯದಲ್ಲಿ ನಾನಾ ರೀತಿಯ ಅನಾಹುತಗಳು ಆಗ್ತದೆ, ಇಂಥದ್ದೇ ಅಂತ ಹೇಳಕ್ಕೆ ಬರಲ್ಲ. ಸೊ ಹಾಗಾಗಿ ಎಲ್ಲೋ ಈ ತರ ಸಣ್ಣ ಪುಟ್ಟ ಪ್ರಿಕಾಷನ್ಸ್ ಅನ್ನ ನಾವು ಖಂಡಿತವಾಗಿ ಫಾಲೋ ಮಾಡಬೇಕಾಗತ್ತೆ. ಆಮೇಲೆ ಇನ್ನೊಂದು ಬಹುದೊಡ್ಡ ವಿಷಯ ಏನಂದ್ರೆ, ಮಕ್ಕಳಿಗೀಗ ಸಮ್ಮರ್ ಹಾಲಿಡೇಸ್ ಬಂದ್ ಆಗಿದೆ. ಸೊ ಮಕ್ಕಳು ಏನ್ ಮಾಡ್ತಾರೆ, ಆದಷ್ಟು ಕೆರೆ ಅಥವಾ ಸಣ್ಣ ನೀರಿನ ಹೊಂಡಗಳಿಲ್ಲದೆ, ಹಳ್ಳ ಇಲ್ಲದೆ ಅಲ್ಲಿ ಹೋಗಿ ಆಟ ಆಡ್ತಾರೆ. ಅವರಿಗೆ ಆ ಹೊಂಡದ ಆಳ ಗೊತ್ತಿರಲ್ಲ. ಹಾಗಾಗಿ ಪೋಷಕರು ಖಂಡಿತವಾಗಿ ಇದ್ರ ಮೇಲೆ ಒಂದು ಗಮನ ಹರಿಸಬೇಕು. ಯಾಕಂದ್ರೆ ತೀರಾ ಅನಾಹುತಗಳು ಅಲ್ಲೂ ಕೂಡ ಆಗುತ್ತೆ, ಮಕ್ಕಳ ಮೇಲೆ ಕೂಡ ಒಂದು ಗಮನ ಹರಿಸಬೇಕು. ಮತ್ತೆ ಈ ಹೊರಗಡೆಯಿಂದ ಈಗ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಹಾವು, ಚೇಳುಗಳು ಅವೆಲ್ಲ ತಂಪಾದ ಪ್ರದೇಶವನ್ನು ಅರಿಸಿಕೊಂಡು ಬರ್ತವೆ. ಎಲ್ಲಾದ್ರೂ ಮನೆಯ ಮೂಲೆಗಳಲ್ಲಿ, ಸ್ಟೋರ್ ರೂಮ್ಗಳಲ್ಲಿ ಅವತ್ಕೊಳ್ಳೋ ಚಾನ್ಸಸ್ಗಳೆಲ್ಲ ಇರುತ್ತೆ. ಸ್ವಚ್ಛತೆ ಕಡೆ ಆದಷ್ಟು ಗಮನವನ್ನ ಹರಿಸಬೇಕಾಗತ್ತೆ. ತೀರಾ ಕ್ಲೋಸ್ ಆಗಿರುವ ಪ್ಲೇಸ್ಗಳು ಏನಿದೆ ಮನೆಯಲ್ಲಿ, ಸ್ಟೋರ್ ರೂಮ್ಗಳು, ಅಲ್ಲೆಲ್ಲ ಸಾಧಾರಣ ಸ್ವಚ್ಛತೆಯನ್ನ ಮುನ್ನೆಚ್ಚರಿಕೆಯಾಗಿ ಬಳಸ್ಕೊಳ್ಬಹುದು. ಆಮೇಲೆ ಗ್ಯಾಸ್ ಸಿಲಿಂಡರ್ ಅನ್ನ ಅತಿಯಾದ ಬಿಸಿಲಿರುವ ಪ್ರದೇಶದಲ್ಲಿ ಇಡಬೇಡಿ. ಆದಷ್ಟು ಈಗ ಹೆಚ್ಚಿನ ಮನೆಯಲ್ಲಿ ಹೊರಗಡೆನೆ ಇಡ್ತಾರೆ ಗ್ಯಾಸ್ ಸಿಲಿಂಡರ್ಗಳನ್ನ, ಸ್ವಲ್ಪ ತಂಪಾದ ಸ್ಥಳಗಳಲ್ಲಿ ಅಥವಾ ಆ ಗ್ಯಾಸ್ ಸಿಲಿಂಡರ್ಗಳನ್ನ ಬಟ್ಟೆಯಿಂದ ಮುಚ್ಚುವಂಥದ್ದು, ಕರ್ಟೆನ್ ತರ ಮುಚ್ಚುವಂಥದ್ದು, ಈ ತರ ಒಂದು ಮುನ್ನೆಚ್ಚರಿಕೆಯನ್ನ ಕೂಡ ಮಾಡಬಹುದು. ಅಷ್ಟು ಮಾತ್ರ ಅಲ್ಲದೆ ಪ್ಲಾಸ್ಟಿಕ್ ಬಾಟಲ್ನ ನಾನು ಆವಾಗ್ಲೇ ಹೇಳಿದಾಗೆ, ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ಈಗ ನಾವು ಎಲ್ಲಾ ಸಂದರ್ಭದಲ್ಲೂ ಅದನ್ನು ಅವಾಯ್ಡ್ ಮಾಡಕ್ ಆಗಲ್ಲ, ಬಟ್ ಆದಷ್ಟು BPA ಫ್ರೀ ಇರುವ ಪ್ಲಾಸ್ಟಿಕ್ ಬಾಟಲ್ ಗಳಲ್ಲಿ ಇರುವಂತಹ ನೀರನ್ನ ಆದಷ್ಟು ಬಳಸಿ. ಇಲ್ಲ ಸ್ಟೀಲ್
6: BPA ಫ್ರೀ ಅಂದ್ರೆ ಅಂತ ಡಾಕ್ಟರ್,
5: ಬಿಪಿ ಅನ್ನುವಂಥದ್ದೊಂದು ಕೆಮಿಕಲ್, ಆ ಕೆಮಿಕಲ್ ಅನ್ನ ಜಾಸ್ತಿ ಈ ಪ್ಲಾಸ್ಟಿಕ್ ಉತ್ಪನ್ನಗಳಲ್ಲಿ ಬಳಸ್ತಾರೆ. ಅದು ನಮ್ಮ ದೇಹಕ್ಕೆ ತೀರಾ ಹಾನಿಕಾರಕ.
6: ಗೊತ್ತಾಗ್ತದೆ
5: ಅದು ಈ ಬಾಟಲ್ ಗಳಲ್ಲಿ ಲೇಬಲ್ ಅಲ್ಲಿ ಹಾಕಿರ್ತಾರೆ ಬಿಪಿಎ ಫ್ರೀ ಪ್ಲಾಸ್ಟಿಕ್ ಗಳು ಅಂತ ಹೇಳಿ. ಸೊ ಅಂತ ಪ್ಲಾಸ್ಟಿಕ್ ಗಳಿಂದ ಅಂದ್ರೆ ಅಂತ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಗಳು. ಈಗ ಇದೆಲ್ಲ ಈ 1 ಲೀಟರ್ ನಾವು ನೀರು ತರ್ತೀವಲ್ಲ ಅದು ಬಿಸಿಲೇ ಬರೀ 20 ರೂಪಾಯಿ ಬಾಟಲ್ ಅದು. ಸೊ ಅದು ತೀರಾ ತೆಳು ಪ್ಲಾಸ್ಟಿಕ್ ಇಂದ ಮಾಡಿರ್ತಾರೆ. ಸೊ ಅದ್ರ ಬದಲು ಸ್ವಲ್ಪ ಒಳ್ಳೆ ಮಟ್ಟದ ಪ್ಲಾಸ್ಟಿಕ್ ಗಳು ಕೂಡ ಬರುತ್ತೆ. ಅಂತಹ ಬಾಟಲ್ ಗಳನ್ನ ಬಳಸಿದ್ರೆ ಪರವಾಗಿಲ್ಲ.
6: ಆದ್ರೆ ಬೆಸ್ಟ್ ಈಗ ಬಾಟಲ್ ನೀರ್ ನಾವು ತಕ್ಕಂತಲ್ಲ, ನಾವು ತಕೊಂಡ್ ಎಲ್ಲ ಎಷ್ಟು ಕೂಲ್ ಇರೋ ಪ್ಲೇಸ್ ಅಲ್ಲಿ ಇಟ್ಟರು ಅದು ಬರೋ ಮುಂಚೆ ಅಂಗಡಿಯವನು ಬಿಸಿಲಿಗೆ ಇಟ್ಟಿರ್ತಾರೆ ಅವರು. ಬಿಸಿಲಲ್ಲೇ ಒಣಗಿ ಒಣಗಿರುವ ಬಾಟಲ್ ಗಳು ಅವೆಲ್ಲ ಆಮೇಲೆ ನಾವು ಹೋಗಿ ಪರ್ಚೇಸ್ ಮಾಡಿರೋದು. ಅಷ್ಟರಲ್ಲಿ ಆ ಪ್ಲಾಸ್ಟಿಕ್ ಗಳು ಆ ನೀರಲ್ಲಿ ಎಷ್ಟು ಬಿಟ್ಟಿರೋದು ದೇವರಿಗೆ ಗೊತ್ತು.
5: ಹಾಗಾಗಿ ನಾನು ಆಗ್ಲೇ ಹೇಳಿದ ಹಾಗೆ ಸ್ಟೀಲ್ ಬಾಟಲ್ ಗಳು ಅಥವಾ ಥರ್ಮೋ ಫ್ಲಾಸ್ಕ್ ಗಳನ್ನ ಆದಷ್ಟು ಬಳಸಿದ್ರೆ ಒಳ್ಳೇದು. ಮತ್ತೆ ಮನೆಯಲ್ಲಿ ಫ್ರಿಡ್ಜ್ ಅಲ್ಲಿ ನೀರ್ ಇಟ್ಕೊಂಡು ಕುಡಿಯೋದಕ್ಕಿಂತ ಹಿಂದಿನ ಕಾಲದಲ್ಲಿ ಮಡಿಕೆಯಲ್ಲಿ ನೀರನ್ನು ಶೇಖರಣೆ ಮಾಡಿಕೊಂಡು ಹೂಜಿಯಲ್ಲಿ ನಿಜಕ್ಕೂ ಅದನ್ನ ಕೂಡ ಬಳಸಬಹುದು. ಅದು ನಿಜ ನೀರು ಕೂಡ ತಂಪಾಗಿರುತ್ತೆ, ದೇಹಕ್ಕೆ ಕೂಡ ಒಳ್ಳೇದು. ಮತ್ತೆ ಆ ನೀರನ್ನು ಕುಡಿಯೋದ್ರಿಂದ ಶೀತ ಕೆಮ್ಮು ಕಫದಂತ ಜ್ವರದಂತ ಲಕ್ಷಣಗಳು ಕೂಡ ಬರುವುದಿಲ್ಲ. ಹೆಚ್ಚಿನವರಿಗೆ ಫ್ರಿಡ್ಜ್ ಇಂದ ನೀರು ಕುಡಿದು ಕೂಡಲೇ ಸ್ವಲ್ಪ ದಿನದಲ್ಲೇ ರೋಗ ಲಕ್ಷಣಗಳು ಶುರುವಾಗುತ್ತೆ. ಸೊ ಅದಕ್ಕೆ ಈ ತರದೊಂದು ಪರಿಹಾರ ಮಾರ್ಗವನ್ನ ಬಳಸಬಹುದು.
6: ಮತ್ತಿನ್ನೊಂದು ಹೇಳ್ತಾರೆ, ಈಗ ಬಿಸಿಲು ತುಂಬಾ ಧಗೆಗೆ ಹೋಗಿ ಬಂದಾಗ ತಂಪಿರೋದು ಬೇಕಂದ್ರೆ ನಮ್ಗೆ ಅನಿಸ್ತಾ ಇರುತ್ತೆ, ನಾವೆಂತ ಮಾಡತ್ತ ಫ್ರೀಜರ್ ಹಂಗಿಟ್ಟದ್ದು ಫ್ರಿಡ್ಜ್ ಹಂಗಿಟ್ಟದ್ದು ಕೋಲ್ಡ್ ಕೋಲ್ಡ್ ನೀರ್ ಇರತ್ ಅದು ಕುಡ್ದಾಗ ಗಂಟ್ಲಿಗೆ ಹಾಯ್ ಅನ್ಸುತ್ತೆ. ಆದ್ರೆ ಅಷ್ಟು ಕೋಲ್ಡ್ ನೀರನ್ನ ಬಿಸಿಲಿಂದ ಬಂದ ಕೂಡಲೇ ಕುಡಿಬಾರ್ದು ಅಂತ ಹೇಳ್ತಾರೆ.
5: ಹೌದು, ಖಂಡಿತವಾಗಿ ಅಷ್ಟು ಕೋಲ್ಡ್ ಇರುವ ನೀರನ್ನ ಖಂಡಿತವಾಗಿ ಕುಡಿಬಾರ್ದು. ಯಾಕಂದ್ರೆ ನಾವು ಬಿಸಿಲಿಂದ ಬಂದಾಗ ನಮ್ಮ ದೇಹದ ತಾಪಮಾನ ಬೇರೆ ಇರ್ತದೆ. ಸಡನ್ ಆಗಿ ನಾವು ಅಷ್ಟು ತಂಪಾದ ನೀರುಗಳನ್ನ ಅಥವಾ ತಂಪು ಪಾನೀಯಗಳನ್ನ ಬಳಸಿದಾಗ ಏನಾಗುತ್ತೆ, ಇಮಿಡಿಯೇಟ್ ಆಗಿ ಆ ಟೆಂಪರೇಚರ್ ಡ್ರಾಪ್ ಆಗುತ್ತೆ. ಸೊ ಅದು ಕೂಡ ದೇಹಕ್ಕೆ ಒಳ್ಳೇದಲ್ಲ. ಸೊ ಹಾಗಾಗಿ ನಾವೇನ್ ಮಾಡಬೇಕು, ಫ್ರಿಡ್ಜ್ ಅಲ್ಲಿರುವ ಅಥವಾ ತುಂಬಾ ತಂಪಾದ ಗಟ್ಟಿ ಕೋಲ್ಡ್ ಇರುವ ಆಹಾರವನ್ನು ತೆಗೆದುಕೊಳ್ಳುವ ಬದಲಾಗಿ ಮನೆಯ ಹೊರಗಡೆ ಮನೆಯ ತಂಪಾದ ಜಾಗದಲ್ಲಿ ಶೇಖರಿಸಿರುವಂತಹ ಪಾನೀಯಗಳನ್ನು ಬಳಸಿದ್ರೆ ಒಳ್ಳೇದು. ಮನೆಯಲ್ಲೇ ತಯಾರಿಸಿದ ಪಾನೀಯಗಳನ್ನು ಬಳಸಿದ್ರೆ ಕೂಡ ಒಳ್ಳೇದು. ಯಾಕಂದ್ರೆ ಅದು ಮನೆಯಲ್ಲೇ ನಾವು ತಯಾರಿಸಿರ್ತೇವೆ, ಅಲ್ಲೆಲ್ಲೂ ಪ್ರಿಸರ್ವೇಟಿವ್ಸ್ ಇರಲ್ಲ, ಅಡಿಟಿವ್ಸ್ ಇರಲ್ಲ. ಸೊ ಹಾಗಾಗಿ ಮನೆಯಲ್ಲೇ ತಯಾರಿಸಿದ ಹಣ್ಣಿನ ರಸಗಳನ್ನು ನಾವು ಬಳಸಬಹುದು. ಯಾವುದೇ ಈ ರಸ್ನ ಅಥವಾ ರೆಡಿಮೇಡ್ ಜ್ಯೂಸ್ಗಳನ್ನು ಬಳಸುವ ಬದಲಾಗಿ ಅದೆಲ್ಲದೂ ಕೂಡ ಫ್ರಿಡ್ಜ್ ಅಲ್ಲಿಟ್ಟು ಸ್ಟೋರೇ ಮಾಡಬೇಕಾಗತ್ತೆ, ಯಾಕಂದ್ರೆ ಅವೆಲ್ಲ ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ಆಗಾಗಿ ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಹಣ್ಣಿನ ರಸಗಳು ನಮ್ಮ ದೇಹಕ್ಕೆ ಉತ್ತಮ.
6: ಒಳ್ಳೆ ಹೇಳ್ರಿ ಡಾಕ್ಟರ್. ಆಕ್ಚುಲಿ ಈಗಿನ ದಿನದಲ್ಲಿ ಇದು ಬೇಕು, ಬೆಳಿಗ್ಗೆ ಎದ್ದ ಕೂಡಲೇ ರಾಗಿ ಜ್ಯೂಸ, ಎಳ್ಳು ಜ್ಯೂಸ, ಇಲ್ಲ ತಂಪಿನ ಬೀಜ ಹೇಳ್ತಾರಲ್ಲ ನಮ್ಮಲ್ಲಿ, ಅದ್ರದ್ದು ಜ್ಯೂಸ್ ಮಾಡ್ಕೊಂಡು ಕುಡಿಲಕ್ಕ. ಬೊಂಡದ ನೀರು ಇದ್ರೆ ಬೊಂಡಕ್ಕೊಂದು ಎಂತ ಡಿಮಾಂಡ್ ಮಾರ್ರೆ, ಈಗ ಸಾಯಂಕಾಲ ಹೊತ್ತು ಹೋದ್ರೆ ಬೊಂಡ ಖಾಲಿ. ಎಲ್ರು ಈ ಬಿಸಿಲಿಗೆ ಹೋಗಿ ಹೋಗಿ ಬಂಡನೆ ಕುಡುದು. ಈಗ ಆ ಬಂಡು ಬಿಸಿ ಆಗಿರುತ್ತೆ, ಬಟ್ ಸ್ಟಿಲ್ ಓಕೆ, ಒಳ್ಳೇದು ಅಂತ ಆರೋಗ್ಯಕ್ಕೆ. ಅಂದ್ರೆ ನಾವು ನ್ಯಾಚುರಲ್ ಆಗಿರೋದನ್ನ ಕುಡಿದ್ರೆ ಬಾರಿ ಒಳ್ಳೆ.
5: ಖಂಡಿತವಾಗಿ ಹೌದು.
6: ನೀವು
5: ಅವಾಗೆಲ್ಲ ಮನೆಯಲ್ಲಿ ರಾಗಿ ನೀರು, ಹೆಸರು ನೀರು ಇದನ್ನ ಮಾಡ್ತಾ
6: ಇದ್ರು. ನೀರು
5: ಖಂಡಿತವಾಗಿ ಇವೆಲ್ಲ ದೇಹವನ್ನ ಕೂಡ ತಂಪು ಮಾಡ್ತಾ ಇತ್ತು. ನಾನಾಗ್ಲೇ ಹೇಳಿದಾಗೆ ಹೆಸರು ಹಿಟ್ಟಿನಿಂದ ಸ್ನಾನವನ್ನ ಮಾಡಿದ್ರೆ ಯಾವುದೇ ಚರ್ಮದ ಸಮಸ್ಯೆಗಳು ಬರುವುದಿಲ್ಲ ಈ ಬೇಸಿಗೆಯ ಸಮಯದಲ್ಲಿ. ಅಥವಾ ಹೆಸರಿನ ನೀರನ್ನ ಮಾಡಿ ಕುಡಿಯೋದ್ರಿಂದ ತೀರಾ ಹೆಸರು ಕಾಳು ಒಂದೇ ಅದಕ್ಕೆ ಬೇಕಾಗಿರುತ್ತೆ. ಹೆಸರು ಕಾಳು, ಕಾಯಿ, ಸ್ವಲ್ಪ ಬೆಲ್ಲ ಅಷ್ಟೇ ಹಾಕಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು. ಹೌದು, ರುಚಿಯೂ ಚೆನ್ನಾಗಿರುತ್ತೆ, ದೇಹಕ್ಕೂ ಒಳ್ಳೇದು. ಮತ್ತೆ ಹೆಸರಲ್ಲಿ ಇರುವಂತಹ ಕ್ಯಾಲ್ಸಿಯಂ ಅಂಶಗಳು, ಎಲ್ಲಾ ವಿಟಮಿನ್ಸ್ಗಳು ಕೂಡ ನಮ್ಗೆ ಸಿಗುತ್ತೆ ದೇಹಕ್ಕೆ. ಸೊ ಹಾಗಾಗಿ ಎಲ್ಲೋ ಈ ತರ ಮನೆಯಲ್ಲಿ ಬಳಸುವಂತಹ ಮನೆ ಮದ್ದುಗಳೇ ಈಗಿನ ಈ ಸಮಸ್ಯೆಗೆ ಒಂದು ಪರಿಹಾರವಾಗಿದೆ.
6: ಆಕ್ಚುಲಿ ನನ್ಗನ್ಸೋದು ಈ ಚಾ ಕಾಫಿ ನಾವು ಬೆಳಿಗ್ಗೆ ಎದ್ದು ಕುಡಿತಲ್ಲ, ಈ ಬಿಸಿಲಿಗೆ ಈ ಬೇಸಿಗೆಗೆ ಬೆಳಿಗ್ಗೆ ಎದ್ದ ಕೂಡ್ಲೆ ಇಂಥದ್ದು ತಂಪಿನ ಬೀಜದ ನೀರು, ಇಲ್ಲ ಹೆಸರು ನೀರು, ಇಲ್ಲ ರಾಗಿ ನೀರು, ಅಥವಾ ಎಳ್ಳಿನ ಜ್ಯೂಸು ಮನೆಯಲ್ಲೇ ಮಾಡೋದ್ ನಾ ಹೇಳ್ತಾ ಇರ್ಬೋದು, ಎಲ್ಲ ಕುಡ್ದಿರ್ತಲ್ಲ, ನಿಜವಾಗ್ಲೂ ಇಟ್ ಕೀಪ್ಸ್ ದ ಬಾಡಿ ಕೂಲ್.
5: ಖಂಡಿತವಾಗಿ ಈಗ ಆಕ್ಚುಲಿ ನಿರ್ಜಲೀಕರಣ, ಡಿಹೈಡ್ರೇಷನ್ ಅನ್ನುವಂಥದ್ದು, ಯಾರು ಜಾಸ್ತಿ ಕಾಫಿ ಟೀ ಆಲ್ಕೋಹಾಲ್ ಅನ್ನ ಜಾಸ್ತಿ ಬಳಸಿದ್ರೆ ಈ ಸಮಯದಲ್ಲಿ ಖಂಡಿತ ದೇಹದಲ್ಲಿ ಡಿಹೈಡ್ರೇಷನ್ ಆಗುತ್ತೆ. ಹಾಗಾಗಿ ಅದರ ಬದಲಾಗಿ ಈ ಬೇರೆ ಉತ್ಪನ್ನಗಳು ಏನಿದೆ, ನೀವೀಗ ಹೇಳಿದ್ರಲ್ಲ ತಂಪಿನ ಬೀಜದ ಜ್ಯೂಸ್ಗಳನ್ನ ಬಳಸಬಹುದು, ಅಥವಾ ಮನೆಯಲ್ಲೇ ಮಾಡಿರುವಂತಹ ಜ್ಯೂಸ್ಗಳನ್ನ ಬಳಸಿ ನಾವು ದೇಹವನ್ನ ತಂಪಾಗಿರಿಸಿಕೊಳ್ಬಹುದು. ಖಂಡಿತವಾಗಿ
6: ನೀವಾಗ ಹೇಳಿದ್ರಲ್ಲ ಹಣ್ಣು ತರಕಾರಿ ಎಲ್ಲ ಒಂಚೂರು ಜಾಸ್ತಿ ತಿನ್ನಿ ಅಂತ, ಆ ಫ್ರೆಶ್ ಆಗಿರೋ ಸೊಪ್ಪು ಕಂಡಾಗ ಆಸೆ ಆಗ್ಬಿಡುತ್ತೆ.
5: ಆದ್ರೆ ಸೊಪ್ಪು ತರಕಾರಿಗಳು ಈಗ ನಮ್ಮ ಜನರು ತಗೊಳ್ಳಿಕ್ಕೆ ಸ್ವಲ್ಪ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಕಾರಣ ಏನಂದ್ರೆ ಕೀಟನಾಶಕಗಳು ಪೆಸ್ಟಿಸೈಡ್ಸ್ ಅನ್ನ ಬಳಸಿರ್ತಾರೆ ಅನ್ನೋ ಒಂದು ಭಯದಲ್ಲಿ. ನಾವಿದಕ್ಕೆ ಏನ್ ಮಾಡ್ಬೇಕಂದ್ರೆ ಪರಿಹಾರವಾಗಿ ಈ ಕೀಟನಾಶಕಗಳು ಪೆಸ್ಟಿಸೈಡ್ಸ್ ಇದೆಯಲ್ಲ, ಇವೆಲ್ಲವೂ ಕೂಡ ಅಸಿಡಿಕ್ ನೇಚರ್ ಅನ್ನ ಹೊಂದಿರುತ್ತೆ, ಆಮ್ಲೀಯ ನೇಚರ್ ಅನ್ನ ಹೊಂದಿರುತ್ತೆ, ಅದರ ಸ್ವಭಾವ ಆ ತರ ಇರುತ್ತೆ. ಹಾಗಾಗಿ ಇದನ್ನ ನಾವು ಬರೀ ನೀರಲ್ಲಿ ತೊಳೆದ್ರೆ ಖಂಡಿತವಾಗಿ ಆ ಕೀಟನಾಶಕಗಳು ಹೋಗಲ್ಲ. ಸಾಧಾರಣವಾಗಿ ನಾವು ಬಳಸಿರುವ ತರಕಾರಿ ಸೊಪ್ಪುಗಳು ನಾವು ಏನ್ ತಂದಿರ್ತೇವೆ ಹಣ್ಣುಗಳಲ್ಲೂ ಕೂಡ ಕೀಟನಾಶಕಗಳನ್ನ ಸಿಂಪಡಣೆ ಮಾಡಿರುತ್ತೆ. ಹಾಗಾಗಿ ನಾವೇನ್ ಮಾಡ್ಬೋದಂದ್ರೆ ಅಡುಗೆ ಸೋಡಾ, ಸೋಡಿಯಂ ಬೈಕಾರ್ಬೋನೇಟ್, ಇದು ಮತ್ತೆ ಕಲ್ಲುಪ್ಪನ್ನ ಬಳಸಿಬಿಟ್ಟು ಒಂದು 10 ನಿಮಿಷ ನೀರಿನಲ್ಲಿ ತರಕಾರಿಗಳು, ಸೊಪ್ಪುಗಳು ಅಥವಾ ಹಣ್ಣುಗಳನ್ನು ನೆನೆಸಿಟ್ಟು ಅದನ್ನ ನಾವು ನಂತರ ಸ್ವಚ್ಛ ಮಾಡಿ ತಿನ್ನೋದ್ರಿಂದ ಕೀಟನಾಶಕಗಳನ್ನ ಸುಲಭವಾಗಿ ನಾವು ತೆಗೆದುಹಾಕಬಹುದು. ಹೇಗೆ ಅಂದ್ರೆ, ಈ ಅಡುಗೆ ಸೋಡಾ ಅನ್ನುವಂಥದ್ದು ಆಲ್ಕಲೈನ್ ನೇಚರ್, ಅದು ಅಂದ್ರೆ ಪ್ರತ್ಯಾಮ್ಲೀಯ. ಈ ಕೀಟನಾಶಕ ಅನ್ನುವಂಥದ್ದು, ಪೆಸ್ಟಿಸೈಡ್ಸ್ ಅನ್ನುವಂಥದ್ದು ಅಸಿಡಿಕ್ ಇರುತ್ತೆ. ಸೊ ಹಾಗಾಗಿ ಆ ಅಸಿಡಿಕ್ ನೇಚರ್ ಅನ್ನ ಈ ಆಲ್ಕಲೈನ್ ಆಗಿರುವಂತಹ ಸೋಡಿಯಂ ಬೈಕಾರ್ಬೋನೇಟ್ ತೆಗೆದು ಹಾಕುತ್ತೆ. ಈ ಕೆಲವರೆಲ್ಲ ಏನ್ ಮಾಡ್ತಾರೆ, ಸೊಪ್ಪು ತರಕಾರಿಗಳು ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲ, ಸೋಪ್ ಎಲ್ಲ ಹಾಕಿ ತೊಳೆಯುವಂಥದ್ದು, ಏನೇನೋ ಕೆಮಿಕಲ್ ಎಲ್ಲ ಹಾಕಿ, ಅಥವಾ ತರಕಾರಿಗಳು ತೊಳಿಲಿಕ್ಕೆ ಈಗ ಹೊಸ ತರದ್ದು ಡಿಶ್ ವಾಶ್ಗಳೆಲ್ಲ ಬಂದಿದೆ, ಡಿಶ್ ವಾಶ್ ರೂಪ ತರನೇ ಬಂದಿದೆ ಕೆಲವೊದೆಲ್ಲ. ಆತರ ಕೆಮಿಕಲ್ ಎಲ್ಲ ಬಳಸಿ ಇನ್ನಷ್ಟು ಕೆಮಿಕಲ್ ನ ಹಾಕೊಂಡು ನಾವು ತಿನ್ನೋದಕ್ಕಿಂತ ನಾವೇನ್ ಮಾಡಬಹುದು ಅಂದ್ರೆ, ಸರಳ ಸುಲಭ ಪರಿಹಾರ ಇದು, ಅಡುಗೆ ಸೋಡಾ ಅಥವಾ ಕಲ್ಲುಪ್ಪನ್ನ ಬಳಸಿ.
6: ಅಡುಗೆ ಸೋಡಾ ಅಥವಾ ಕಲ್ಲುಪ್ಪ, ಅಡುಗೆ ಸೋಡಾ ಮತ್ತು ಕಲ್ಲುಪ್ಪ
5: ಎರಡನ್ನೂ ಕೂಡ ಬಳಸಬಹುದು. ಯಾವಾಗ ಅಂದ್ರೆ, ಈ ನೀವು ಈಗ ಇನ್ನೇನು ಸೀಸನ್ ಅಲ್ಲಿ ದ್ರಾಕ್ಷಿ ಬರುತ್ತೆ, ದ್ರಾಕ್ಷಿಗೆ ಹೆಚ್ಚಾಗಿ ಸಿಂಪಡಣೆ ಆಗುತ್ತೆ ಕೀಟನಾಶಕಗಳದ್ದು. ಆ ಸಮಯದಲ್ಲಿ ನೀವೇನ್ ಮಾಡಬಹುದು ಅಂದ್ರೆ, ಒಂದ್ಸಲ ಮೊದಲನೇದಾಗಿ ನೀರಿನಿಂದ ತೊಳಿಬೇಕು. ತೊಳೆದಾದ್ಮೇಲೆ ಉಪ್ಪಲ್ಲಿ ನೆನೆಸಿ ಇಡಿ ಒಂದ್ 5-10 ನಿಮಿಷ ಕಲ್ಲುಪ್ಪಿನಲ್ಲಿ. ತದನಂತರ ಅಡುಗೆ ಸೋಡದಲ್ಲಿ ಒಂದ್ 5-10 ನಿಮಿಷ ನೆನೆಸಿ ಇಡಿ. ಸೊ ಅವಾಗ ಏನಾಗುತ್ತೆ, ಬಳಸಿರುವಂತಹ ಕೀಟನಾಶಕಗಳು ಒಂದು 90% ಆದ್ರೂ ಖಂಡಿತವಾಗಿ ಹೋಗುತ್ತೆ. ತದನಂತರ ಅದನ್ನ ನಾವು ಬಳಸಬಹುದು ಆಹಾರಕ್ಕೆ. ಹಾಗಾಗಿ
6: ಈಗ ಸೊಪ್ಪನ್ನು ಕೂಡ ಹಂಗೆ ಮಾಡಿ,
5: ಸೊಪ್ಪನ್ನು ಕೂಡ
6: ತರಕಾರಿ
5: ಸೊಪ್ಪುಗಳನ್ನ, ಈಗ ಕೆಲವು ತರಕಾರಿಗಳು ಹೆಚ್ಚಾಗಿ ಸೊಪ್ಪುಗಳಿಗೆ ಕೀಟನಾಶಕವನ್ನ ಜಾಸ್ತಿ ಹಾಕ್ತಾರೆ. ದೊಪ್ಪ ಎಲೆಯ ಸೊಪ್ಪುಗಳು, ಈ ಪಾಲಕ್ ಸೊಪ್ಪುಗಳು ಅಥವಾ ಈ ಹೂಕೋಸುಗಳಿಗೆ ತೀವ್ರ ಪ್ರಮಾಣದಲ್ಲಿ ಕೀಟನಾಶಕವನ್ನ ಬಳಸ್ತಾರೆ, ಸಿಂಪಡಣೆ ಆಗ್ತದೆ. ಸೊ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡಬಹುದು, ಅಡಿಗೆ ಸೋಡಾ ಅಥವಾ ಕಲ್ಲುಪ್ಪನ್ನ ಬಳಸಿ ನಾವು ಆ ಕೀಟನಾಶಕಗಳನ್ನ ತೊಳೆದು ಹಾಕಿ ಆಹಾರ ತರಕಾರಿಗಳನ್ನ ಬಳಸಬಹುದು. ಅದೇ ರೀತಿ ಹಣ್ಣುಗಳನ್ನು ಕೂಡ, ಹಣ್ಣುಗಳನ್ನ ನಾವು ಖರೀದಿ ಮಾಡುವಾಗ ಕೂಡ ಅದು ಪಕ್ವವಾಗಿದೆಯಾ ಆ ಹಣ್ಣು, ಅಥವಾ ಆ ಹಣ್ಣು ಅನೈಸರ್ಗಿಕವಾಗಿ ಅದು ಹಣ್ಣಾಗಿದೆಯಾ. ಯಾಕಂದ್ರೆ ಹಣ್ಣುಗಳನ್ನು ಕೂಡ ಇವಾಗ ಕೆಮಿಕಲ್ ವಿಧಾನದಿಂದ ರಾಸಾಯನಿಕಗಳ ಬಳಕೆಯಿಂದ ಹಣ್ಣಾಗಿಸ್ತಾರೆ. ಸೊ ಅದೆಲ್ಲ ಲಕ್ಷಣಗಳಿರುತ್ತೆ. ನ್ಯಾಚುರಲ್ ಆದ ಹಣ್ಣ, ನ್ಯಾಚುರಲ್ ಆಗಿ ಹಣ್ಣಾಗಿರುವ ಒಂದು ಹಣ್ಣು ಯಾವ ತರ ಇರುತ್ತೆ ಅಂದ್ರೆ, ಅದರಲ್ಲೊಂದು ಒಳ್ಳೆ ಪರಿಮಳ ಇರುತ್ತೆ, ಅದರ ಬಣ್ಣ ಆಕಾರದಲ್ಲಿ ನಮಗೆ ಗೊತ್ತಾಗುತ್ತೆ ಇದು ನ್ಯಾಚುರಲ್ ಆಗಿ ಹಣ್ಣಾಗಿದೆ ಅಂತ. ಅಂತವುದನ್ನ ನೋಡಿ ನಾವು ತೆಗೆದುಕೊಂಡ್ರೆ ಖಂಡಿತವಾಗಿ ಒಳ್ಳೇದು. ಅದು ಆರೋಗ್ಯಕ್ಕೆ ನಮಗೆ ಪೌಷ್ಟಿಕಾಂಶಗಳು ಸಿಗುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೇದು ಸಹ.
6: ವಾವ್, ಇದೊಂದು ಒಳ್ಳೆ ಮಾಹಿತಿ. ಆಕ್ಚುಲಿ ನಾವೀಗ ಅಂತ ತರಕಾರಿಗಳನ್ನ ತಿಂದೆ ಎಪ್ಪಕಂತೂ ಆತಿಲ್ಲ, ಎಲ್ಲರ ಮನೆಗೂ ತರಕಾರಿ ಬೆಳಕು ಸಾಧ್ಯನೇ ಇಲ್ಲ. ಹೊರಗಿಂದಾನೇ ತರಕು, ಮಾರ್ಕೆಟ್ ಇಂದಾನೇ ತರಕು, ತಂದ ಮೇಲೆ ಡೌಟ್ ಅಲ್ಲಿ ತಿಂಬಕ್ಕಿಂತ ತಿಂಬು ಮುಂಚೆ, ಅಂದ್ರೆ ಅಡುಗೆ ಮಾಡೋ ಮುಂಚೆ ನೀವು ಹೇಳ್ದಂಗೆ ಅಡುಗೆ ಸೋಡಾ ಇದ್ರೆ ಅಡುಗೆ ಸೋಡಾ, ಇಲ್ಲ ಕಲ್ಲುಪ್ಪು ಇದ್ರೆ ಕಲ್ಲುಪ್ಪು, ಇದನ್ನ ಹಾಕಿ ನೆನೆಸಿಟ್ಟು ಮತ್ತೆ ತೊಳಿಬಹುದು. ಅಂದ್ರೆ ಒಂದ್ಸಲ ತೊಳೆದು ಹಾಕಕ್ಕ, ಅಡುಗೆ ಸೋಡಾ ಕಲ್ಲುಪ್ಪು ಎರಡು ಇದ್ರೆ ಎರಡನ್ನೂ ಹಾಕಿ ಒಂದ್ಸಲ ಚಂದದಲ್ಲಿ ತೊಳಿಬಹುದು.
5: ಹೆಚ್ಚು ಕೀಟನಾಶಕಗಳನ್ನ ಬಳಸುವಂತಹ ಹಣ್ಣುಗಳು, ಕೆಲವೊಂದು ರೀತಿಯ ಹಣ್ಣುಗಳು ಮತ್ತೆ ಕೆಲವೊಂದು ರೀತಿಯ ತರಕಾರಿಗಳಿಗೆ, ನಾನಾಗ್ಲೇ ಹೇಳಿದ ಹೂಕೋಸು, ದ್ರಾಕ್ಷಿ, ಇದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಕೀಟನಾಶಕ ಸಿಂಪಡಣೆ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಈ ತರ ಎರಡು ವಿಧಾನಗಳನ್ನು ಅನುಸರಿಸಿ ನಾವು ಉಪಯೋಗ ಮಾಡಬಹುದು.
6: ಓಕೆ ಡಾಕ್ಟರ್, ಈ ಬಿಸಿಲಾಘಾತ ಸನ್ ಸ್ಟ್ರೋಕ್, ಈ ಟೈಮಲ್ಲಿ ಹೀಟ್ ಸ್ಟ್ರೋಕ್ ಸನ್ ಸ್ಟ್ರೋಕ್ ಇದು
5: ಎರಡು ಕೂಡ ಹೇಳ್ಬೋದು, ಸನ್ ಸ್ಟ್ರೋಕ್ ಹೇಳ್ಬೋದು.
6: ಓಕೆ, ಈ ಟೈಮಲ್ಲಿ ತುಂಬಾ ಜನ ಡಿಹೈಡ್ರೇಟ್ ಆಗ್ತಲ್ಲ, ನಾವು ನಿರ್ಜಲೀಕರಣ ಆದದಕ್ಕೆ ಓಆರ್ಎಸ್ ಎಲ್ಲ ತಕ್ಕಂಬಕ್ಕೆ ಶುರು ಮಾಡ್ತಾರೆ. ತಕ್ಕಂದು ಒಳ್ಳೇದಾ ಓಆರ್ಎಸ್?
5: ಖಂಡಿತವಾಗಿ ಇದ್ರ ಬಗ್ಗೆ ನಮ್ಗೆ ನಿಜಕ್ಕೂ ತಿಳುವಳಿಕೆ ಬೇಕು. ಈ ಬಿಸಿಲಾಗಾತ ಸಮಯದಲ್ಲಿ ಓಆರ್ಎಸ್ ಅನ್ನೋದೇ ಮದ್ದು. ಓಆರ್ಎಸ್ ಅಂದ್ರೆ ಓರಲ್ ರಿಹೈಡ್ರೇಷನ್ ಸಾಲ್ಟ್ ಅಂತ ಹೇಳಿ. ಇದು ಕೂಡ ಮಾರ್ಕೆಟ್ ನಲ್ಲಿ ಇವಾಗ ಹೆಚ್ಚಿನ ಸ್ಕ್ಯಾಮ್ಗಳು ನಡೀತಾ ಇದೆ. ಏನಂದ್ರೆ, ಓಆರ್ಎಸ್ ಅನ್ನುವಂಥದ್ದು WHO ರೆಕಮೆಂಡೆಡ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರೆಕಮೆಂಡೆಡ್ ಆಗಿರುವಂತಹ ಓಆರ್ಎಸ್ ಗಳನ್ನ ಮಾತ್ರ ಬಳಸಬೇಕು. ಇದೊಂದು ಎಲೆಕ್ಟ್ರೋಲೈಟ್ಸ್. ಸೊ ಯಾವಾಗ ನಮ್ಗೆ ಡಿಹೈಡ್ರೇಷನ್ ಆಗುತ್ತೆ ಆವಾಗ ನಾವು ಈ ಓಆರ್ಎಸ್ ಗಳನ್ನ ಬಳಸಬಹುದು, ಸಮಸ್ಯೆ ಇಲ್ಲ. ಆದ್ರೆ ಇದನ್ನ ಖರೀದಿ ಮಾಡುವಾಗಲೂ ಸಹ ನಾವು ಅದರಂದು ಲೇಬಲ್ ನೋಡಬೇಕಾಗತ್ತೆ. ಓಆರ್ಎಸ್ WHO ರೆಕಮೆಂಡೆಡ್ ಇದ್ರೆ ಮಾತ್ರ ತಗೊಳ್ಬೇಕು. ಒಂದ್ ವೇಳೆ ORSL ಅಥವಾ ಬೇರೆ ರೀತಿಯ ಎನರ್ಜಿ ಡ್ರಿಂಕ್ ಆ ತರ ಎಲ್ಲ ಇದ್ರೆ ದಯವಿಟ್ಟು ಬಳಸಬೇಡಿ. ಯಾಕಂದ್ರೆ ಅದರಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗಿರುತ್ತೆ. ಈಗ ಸಕ್ಕರೆಯನ್ನ ಕೂಡ ಡೈರೆಕ್ಟ್ ಆಗಿ ಲೇಬಲ್ ಅಲ್ಲಿ ಹಾಕಲ್ಲ, ಇಟ್ ಕಂಟೆಂಟ್ಸ್ ಶುಗರ್ ಅಂತ ಹಾಕಲ್ಲ. ಏನ್ ಹಾಕ್ತಾರೆ, ಇನ್ಗ್ರೀಡಿಯೆಂಟ್ಸ್ ಲಿಸ್ಟ್ ಅಲ್ಲಿ ಮಾಲ್ಟೋಡೆಕ್ಸ್ಟ್ರಿನ್, ಸುಕ್ರೋಸ್, ಸ್ಯಾಕ್ರಿನ್ಸ್ ಆ ತರ ಬರ್ದಿರ್ತಾರೆ. ಖಂಡಿತವಾಗಿ ಇದೆಲ್ಲದೂ ಕೂಡ ಸಕ್ಕರೆಯ ಅಂಶಗಳೇ. ಸೊ ಹಾಗಾಗಿ ದಯವಿಟ್ಟು ಅದನ್ನ ಕೂಡ ಗಮನದಲ್ಲಿ ಇರಿಸ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಈಗ ಹೆಚ್ಚಿನವರಿಗೆ ಮನೆಯಲ್ಲಿ ಒಬ್ರಿಗೆ ಅಥವಾ ಇಬ್ಬರಿಗಾದ್ರೂ ಸಕ್ಕರೆ ಕಾಯಿಲೆ ಅಥವಾ BPI ಸಮಸ್ಯೆಗಳು ಇದ್ದೇ ಇರುತ್ತೆ. ಹಾಗಾಗಿ ಮನೆಯ ಹಿರಿಯರು ಇಂಥದನ್ನೆಲ್ಲ ಬಳಸುವ ಮುಂಚಿತವಾಗಿ ಮೊದಲು ವೈದ್ಯರ ಸಲಹೆ ಮೇಲೆಗೆ ಪಡೆದುಕೊಳ್ಳುವುದು ಅತಿ ಅಗತ್ಯವಾಗಿದೆ.
6: ಇಂತ ಅಂಶಗಳನ್ನ ನಾವು ಗಮನಿಸೋದು ಬಹಳ ಇಂಪಾರ್ಟೆಂಟ್. ಇನ್ನೊಂದು, ನಾವು ಈ ಸಾಫ್ಟ್ ಡ್ರಿಂಕ್ಸ್ ಗಳನ್ನೆಲ್ಲ ಕುಡಿತೀವಲ್ಲ, ಇದ್ರಲ್ಲಿ ಹೆಚ್ಚಾಗಿ ಶುಗರ್ ಕಂಟೆಂಟ್.
5: ಹೌದು, ಖಂಡಿತವಾಗಿ ಪೆಪ್ಸಿ ಕೋಕೋ ಕೋಲಾ ಎಲ್ಲ ಕಾರ್ಬೋನೇಟೆಡ್ ಡ್ರಿಂಕ್ ಅಂತ ನಾವು ಹೇಳ್ತೇವೆ. ನಾವು ಅದ್ರದ್ದು ಹಿಂದ್ಗಡೆ ನೋಡಿದ್ರೆ ಇಂಗ್ರೀಡಿಯೆಂಟ್ಸ್ ನೋಡಿದ್ರೆ ನ್ಯಾಚುರಲ್ ನ್ಯಾಚುರಲ್ ಐಡೆಂಟಿಕಲ್ ಫ್ಲೇವರ್ ಅಂತ ಇರುತ್ತೆ. ಎದುರುಗಡೆ ಲೆಮನ್ ಅಂತ ಹಾಕಿರ್ತಾರೆ, ಹೌದಲ್ವಾ? ಸೊ ಆದ್ರೆ ಅದ್ರಲ್ಲಿ ಯಾವುದೇ ಲೆಮನ್ ಅಂಶಗಳಿರಲ್ಲ, ಕಂಪ್ಲೀಟ್ ಆಗಿ ಸೋಡದ ಅಂಶಗಳೇ ಇರುತ್ತೆ. ಕಾರ್ಬೋನೇಟೆಡ್ ಡ್ರಿಂಕ್ ಅಂದ್ರೆ ಅದು. ಸೊ ಹಾಗಾಗಿ ಅದರ ಬದಲಾಗಿ ಮನೆಯಲ್ಲೇ ಲಿಂಬೆ ಹುಳಿ ಶರ್ಬತ್ ಮಾಡ್ಕೊಳ್ಬಹುದು, ಪುನರ್ಪುಳಿ ಶರ್ಬತ್ ಮಾಡ್ಕೊಳ್ಬಹುದು.
6: ಪುನರ್ಪುಳಿ ಶರ್ಬತ್ ಅಂತೂ ಸೂಪರ್ ಆಗಿರುತ್ತೆ,
5: ನಿಜಕ್ಕೂ ತುಂಬಾ ಚೆನ್ನಾಗಿರುತ್ತೆ.
6: ಹಣ್ಣು ಸಿಗ್ಬೇಕು. ಈಗಂತೂ ನಮ್ ಕುಂದಾಪುರ ಕಡೆ ಅಲ್ಟ ಗುಡ್ಡ ಎಲ್ಲ ಇರುತ್ತಲ್ಲ, ಅಲ್ಲಂತೂ ಪುನರ್ಪುಳಿ ಹಣ್ಣ ಎಲ್ಲ ಕರಿತಿತ್ತು. ಆ ಪುನರ್ಪುಳಿ ಹಣ್ಣು ಫ್ರೆಶ್ ಆಗಿ ತಂದ ಮನೇಲಿ ಒಂಚೂರು ಬೆಲ್ಲ ಹಾಕಿ, ಅಥವಾ ಕೆಲವರು ಸಕ್ಕರೆ ಹಾಕಂತರು, ಬಟ್ ನಂದಂತೂ ಬೆಲ್ಲ ಸ್ಟ್ರಿಕ್ಟ್ಲಿ. ಸೊ ಬೆಲ್ಲ ಹಾಕಿ ಆ ಫ್ರೆಶ್ ಹಣ್ಣನ್ನ ಜ್ಯೂಸ್ ಮಾಡಿ ಕುಡಿದ್ರೆ ಸೂಪರ್ ಆಗಿರುತ್ತೆ.
5: ಖಂಡಿತವಾಗಿ ಅದನ್ನ ಮಾಡ್ಕೊಳ್ಬಹುದು. ಆಮೇಲೆ ನೀವು ಕೇಳಿರ್ಬಹುದು ಲಾವಂಚದ ಬೇರು ಅಂತ.
6: ಹೌದು,
5: ಖಂಡಿತವಾಗಿ ವೆಟಿವರ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ, ಲಾವಂಚದ ಬೇರು. ಅದು ಕೂಡ ತುಂಬಾನೇ ಒಳ್ಳೇದು, ಅದು ದೇಹವನ್ನ ತಂಪಾಗಿರಿಸ್ತದೆ. ಅದನ್ನು ಕೂಡ ನಾವು ಒಂದೆರಡು ಬೇರನ್ನ ನೀರಿಗೆ ಹಿಂದಿನ ದಿನ ರಾತ್ರಿ ಹಾಕ್ಬಿಟ್ಟು ಮಾರನೇ ದಿನ ಉಪಯೋಗಿಸಬಹುದು. ಅಥವಾ ಕೆಲವರು ಕುದಿಸಿ ಕೂಡ ಆರಿದ್ಮೇಲೆ ಕುಡಿಬಹುದು, ಹಾಗೆ ಸಹ ಮಾಡ್ಕೊಳ್ಬಹುದು. ಅಥವಾ ನಿಮ್ಮ ಮನೆ ಅಡುಗೆ ಮನೆಯಲ್ಲೇ ಕೆಲವೊಂದು ಮನೆ ಮದ್ದಿನ ಪರಿಹಾರಗಳಿದೆ. ಈಗ ಈ ಜೀರಿಗೆ ನೀರು, ಅದು ದೇಹಕ್ಕೆ ಕೂಡ ತಂಪು, ನಿಮ್ಮ ತ್ವಚೆಯ ಆರೋಗ್ಯಕ್ಕೆ ಕೂಡ ಒಳ್ಳೇದು. ಉರಿಮೂತ್ರದಂತ ಲಕ್ಷಣಗಳು ಕಾಣಿಸ್ಕೊಳ್ಳಲ್ಲ, ತಲೆ ಸುತ್ತು ತಲೆ ತಿರುಗುವಂತದ್ದು, ಈ ತರ ಲಕ್ಷಣಗಳು ಕಾಣಿಸ್ಕೊಳ್ಳಲ್ಲ. ಸೊ ಇದನ್ನೆಲ್ಲ ನೀವು ಮನೆಯಲ್ಲಿ ಸುಲಭವಾಗಿ ಅನುಸರಿಸಬಹುದು. ಎಳುನೀರು, ಈಗ ನೀವು ಆವಾಗಲೇ ಹೇಳಿದಾಗೆ ಹೊರಗಡೆ ಈಗ ನಾವು ಎಳ್ನೀರು ಕುಡಿರಿ ಅಂತ ಹೇಳ್ತೇವೆ, ಎಳ್ನೀರು ತುಂಬಾ ಕಾಸ್ಟ್ಲಿ ಇದೆ. ಹೌದು, ಸಿಕ್ತಾನು ಇಲ್ಲ, ಇನ್ನೊಂದ್ ಸ್ವಲ್ಪ ಟೈಮ್ ಆದ್ರೆ ಸಿಗೋದು ಇಲ್ಲ ಕೂಡ, ಸಂಜೆಷ್ಟೊತ್ತಿಗೆಲ್ಲ ಖಾಲಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಮನೆಯಲ್ಲೇ ಇರುವಂತಹ ಕೆಲವೊಂದು ಪದಾರ್ಥಗಳನ್ನ ಬಳಸಿಕೊಂಡು ಕೂಡ ನಾವು ದೇಹವನ್ನ ತಂಪಾಗಿರಿಸ್ಕೊಳ್ಬಹುದು. ನೀವು ಇನ್ನೊಂದು ಕೇಳಿರ್ಬೋದು, ಗೋಂದ್ ಅಂತ ಹೇಳಿ, ಗೋಂಡ್ ಅಂಟು ಅಂತ ಹೇಳ್ತಾರೆ. ಈ ಬಾಣಂತಿಯರಿಗೆ ಗರ್ಭಿಣಿಯರಿಗೆ ಅಂಟಿನುಂಡೆ ಅಂತ ಮಾಡ್ಕೊಡ್ತಾರೆ, ಅದು ಕೂಡ ದೇಹಕ್ಕೆ ತಂಪು. ಅದನ್ನ ನೀರಲ್ಲಿ ನೆನೆ ಹಾಕಿ ಮಾರನೇ ದಿನ ಅದು ತಂಪಿನ ಬೀಜದ ಹಾಗೆ ಉಬ್ಕೊಳ್ಳುತ್ತೆ. ಅದನ್ನ ನೀವು ಮನೆಯಲ್ಲೇ ತಯಾರಿಸಿರುವಂತಹ ಹಣ್ಣಿನ ರಸಗಳಿಗೆ ಹಾಕಿ ಪಡೆದುಕೊಳ್ಬಹುದು. ಅದರಿಂದ ಕೂಡ ಈ ನಿರ್ಜಲೀಕರಣ ಡಿಹೈಡ್ರೇಷನ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ.
6: ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ ಡಾಕ್ಟರ್ ನೀವು. ಈಗ 2 liter ಇದು ಸಾಫ್ಟ್ ಡ್ರಿಂಕ್ಸ್, 5 liter ಇದು ಸಾಫ್ಟ್ ಡ್ರಿಂಕ್ಸ್ ಎಲ್ಲ ತಕ್ಕ ಬಂದು ಕುಡಿತಾರಲ್ಲ, ಅವರು ಬಂಡಕ್ಕೆ 60 rupees ಕೊಟ್ಟು ಕುಡಿಲ್ಲ ಅಲ್ಲ. ಅದರೊಟ್ಟಿಗೆ ಬಂಡದ ಗಂಜು ಸಿಕ್ಕತ್ತ, ಹೊಟ್ಟೆಯೂ ಒಂಚೂರು ತುಂಬುತ್ತೆ, ಬಾಯಾರಿಕೆಯೂ ನೀಗತ್ತ, ದೇಹಕ್ಕೂ ತುಂಬಾ ಒಳ್ಳೇದ. ಸೊ ವಿ ಹ್ಯಾವ್ ಟು ಡಿಸೈಡ್ ನಾನು ಯಾವ್ದಕ್ಕೆ ಹೆಚ್ಚು ಪ್ರಯಾರಿಟಿ ಕೊಡ್ತೆ ಎಂಬುದು. ಅಲ್ಲಿ ದುಡ್ಡು ಬತ್ತಿಲ್ಲ, ಆರೋಗ್ಯ ಅಂತ ಬಂದಾಗ ಓಕೆ ನಾನು ಇದನ್ನ ಕುಡಿತೆ, ತೊಂದ್ರೆ ಇಲ್ಲ. ನಾವು ಯಾವ್ದಾವ್ದಕ್ಕೂ ಖರ್ಚು ಮಾಡುತ್ತ, ಒಂದ್ ಬಂಡಕ್ಕೆ ಹಾಕೋಕಾತಿಲ್ಲ, ಹೋಗ್ಲಿ ಒಂದ್ ನಿಂಬೆಹಣ್ಣು ತಂದು ಜ್ಯೂಸ್ ಮಾಡ್ಕೊಂಬಾತಿಲ್ಲ, ನಿಂಬೆಹಣ್ಣಿಗೆ 10 rupees, 15 rupees, 20 rupees. ಬಟ್ ಆಕ್ಚುಲಿ ನಿಂಬೆಹಣ್ಣಿಗೆ ಅದರ ಶಕ್ತಿಯೇ ಇದೆ. ತುಂಬಾ ಜನ ಇದು ನಾನು ನೋಡಿದ್ದೀನಿ, ಬೊಂಡ ಕುಡಿರಿ ಅಂದ್ರೆ ಬೊಂಡ ಜ್ಯೂಸ್ ಕುಡುಕು ಹತ್ರ, ಅದು ಫ್ರೀಸರ್ ಎಲ್ಲ ಅಥವಾ ಐಸ್ ಎಲ್ಲ ಇಟ್ಟಿರೋದು, ಲೈಕ್ ಇರುತ್ತೆ ಒಂದು ಬೊಂಡ ಜ್ಯೂಸ್. ನಾನು ಕೇಂಬುದು ಬೊಂಡಕ್ಕೆ 60 rupees, ಬೊಂಡ ಜ್ಯೂಸ್ಗೆ 20 rupees ಅಂದ್ರೆ ಅದ್ರ ಬೊಂಡದ ನೀರ್ ಎಷ್ಟಿತ್ತು ಒಂಚೂರು ಯೋಚನೆ ಮಾಡಿ. ಅದು ಲೆಮನ್ ಫ್ಲೇವರ್ ಅಲ್ಲಿ ಇರುತ್ತೆ ಹೆಚ್ಚಾಗಿ. ಸೊ ಜಸ್ಟ್ ಥಿಂಕ್ ಅಬೌಟ್ ಇಟ್, ಏನು ನಾವು ತಗೊಳ್ತೀವಲ್ಲ ನಿಮ್ಗೆ ಸ್ವಲ್ಪ ಕಮ್ಮಿಗೆ ಸಿಗ್ತಾ ಇದೆ ಅಂದ್ರೆ ಏನ್ ಅದ್ರಲ್ಲಿ ಮಿಸ್ಸಿಂಗ್ ಅನ್ನೋದನ್ನ ಒಂಚೂರು ಟ್ಯಾಲಿ ಮಾಡಿಕೊಂಡ್ರೆ ನಮ್ಗೆ ಅರ್ಥ ಆಗ್ತದೆ. ಸೊ ಈ ಟೈಮಲ್ಲಂತೂ ನಮ್ಮ ದೇಹವನ್ನ ತಂಪಿರಿಸುವಂತ ಆಹಾರವನ್ನ ತಗೊಳ್ಳೋದು ಅತ್ಯಗತ್ಯ.
5: ಖಂಡಿತವಾಗಿ ಹೌದು. ಹಾಗಾಗಿ ಆದಷ್ಟು ಪರಿಹಾರ ಮಾರ್ಗಗಳನ್ನ ನಾವು ಮನೆಯಲ್ಲೇ ಬಳಸೋದ್ರ ಮೂಲಕ ನಾವು ಕೆಲವೊಂದು ರೀತಿಯ ಕಾಯಿಲೆಗಳನ್ನ ಕೂಡ ತಡೆಗಟ್ಟಬಹುದು. ಯಾಕಂದ್ರೆ ಈಗ ನಾವು ದೇಹ ತಂಪು ಮಾಡಬೇಕಂತ ಹೇಳಿ ಹೆಚ್ಚಾಗಿ ತಂಪು ಪಾನೀಯಗಳನ್ನು ತೆಗೆದುಕೊಂಡ್ರು ಕೂಡ ಅದು ಇನ್ನೊಂದು ರೀತಿಯ ಸಮಸ್ಯೆಗಳಿಗೆ ಎಡವು ಮಾಡಿಕೊಡುತ್ತೆ. ಹಾಗಾಗಿ ಆದಷ್ಟು ಮನೆಯಲ್ಲಿ ಮಾಡಿರುವಂತಹ ಹಣ್ಣು ತರಕಾರಿಗಳ ಪಾನೀಯಗಳನ್ನ ಬಳಸಿದ್ರೇನೆ ತುಂಬಾನೇ ಒಳ್ಳೇದು.
6: ಓಕೆ ಡಾಕ್ಟರ್, ನಾವು ಇಷ್ಟೆಲ್ಲ ಮಾತಾಡಿದ್ವಿ ಮುನ್ನೆಚ್ಚರಿಕೆ ಅಂತ, ಎಂತ ಕುಡಿದ್ರೆ ತಿಂದ್ರೆ ಒಳ್ಳೇದು. ಯಾಕಂದ್ರೆ ಇಂಪಾರ್ಟೆಂಟ್ ಬಿಸಿಲಾಘಾತದಿಂದ ಸಫರ್ ಅಪ್ ಯಾರಕ್ಕೆಂದ್ರೆ ನಮ್ಮ ದೇಹ, ಅದರಿಂದ ನಾವು ಅಲ್ಲ. ಸೊ ಅದನ್ನು ಕೂಲಾಗಿ ನಾವು ಹ್ಯಾಂಗ್ ಇಟ್ಕೊಂಡ್ಕ. ಈವನ್ ಉಡುಗೆ ತೊಡುಗೆಗಳು ಕೂಡ ಇಂಪಾರ್ಟೆಂಟ್ ಆಗ್ತ. ಈ ಟೈಮ್ ಅಲ್ಲಿ ನೀವು ನೈಲಾನ್, ಪಾಲಿಸ್ಟರ್, ಜಿಗಿಮಿಗಿ ಪಗಿಮಿಗಿದೆಲ್ಲ ಹಾಕೊಂಡ್ರೆ ಎಷ್ಟೊತ್ತಿ ತೆಗೆದು ಬಿಚ್ಚಿ ಬಿಸಾಡ್ದೊಂಬಾಗತ್ತ. ಅದಕ್ಕಿಂತ ಕಾಟನ್, ಖಾದಿ ಇಂಥವುಗಳನ್ನ ಹಾಕೊಂಡ್ರೆ ಎಷ್ಟೊತ್ತು ಹಾಕೊಂಡ್ರು ಯು ವಿಲ್ ಫೀಲ್ ಕೂಲ್, ಚೆನ್ನಾಗಿ ಅನಿಸ್ತಿದೆ, ಆ ಫೀಲ್ ಅನ್ನೋದು ಒಂಥರ ಲೈಕ್ ಇರುತ್ತೆ. ಸೊ ಈ ಡ್ರೆಸ್ ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ.
5: ಖಂಡಿತವಾಗಿ ಇದು ತ್ವಚೆಗೂ ಕೂಡ ಒಳ್ಳೆಯದು. ಇತ್ತೀಚಿನ ಈ ಬಿಸಿಲಿನ ಸಮಯದಲ್ಲಿ ಆದಷ್ಟು ಕಾಟನ್ ಬಟ್ಟೆಗಳು, ಸಾಫ್ಟ್ ಕಾಟನ್ ಬಟ್ಟೆಗಳು, ಹತ್ತಿ ಬಟ್ಟೆಗಳು ಅಂತ ನಾವೇನ್ ಹೇಳ್ತೇವೆ, ಅಥವಾ ಈ ಕೈಮಗ್ಗದಿಂದ ತಯಾರು ಮಾಡಿರುವಂತಹ ಈ ಖಾದಿ ಬಟ್ಟೆಗಳು, ಇವೆಲ್ಲವೂ ನಮ್ಮ ಚರ್ಮದ ಆರೋಗ್ಯಕ್ಕೆ ಒಳ್ಳೇದು. ಬಿಸಿಲಿನಿಂದ ಕೂಡ ನಮಗೆ ರಕ್ಷಣೆಯನ್ನು ನೀಡ್ತದೆ, ಸನ್ ಟ್ಯಾನ್ ಕೂಡ ಕಡಿಮೆ ಆಗ್ತದೆ ನಿಮಗೆ. ಸೊ ಇಂತಹ ಬಟ್ಟೆಗಳನ್ನ ಬಳಸಬಹುದು, ಹಗುರವಾದ ತಿಳಿ ಬಣ್ಣದ, ಆದಷ್ಟು ಆದಷ್ಟು ಗಾಢ ಬಣ್ಣದ ಬಟ್ಟೆಗಳನ್ನು ಕೂಡ ಬಳಸಬೇಡಿ. ಕಪ್ಪು ಬಣ್ಣದ ಬಟ್ಟೆಗಳು, ಈ ಕಪ್ಪು ಬಣ್ಣ ಅನ್ನುವಂಥದ್ದು ಸನ್ ರೇಸ್ ಅನ್ನ ಮತ್ತಷ್ಟು ಹೀರ್ಕೊಳ್ಳುತ್ತದೆ. ಸೊ ಹಾಗಾಗಿ ಅದನ್ನ ಅವಾಯ್ಡ್ ಮಾಡಬೇಕಾದಷ್ಟು. ಬರೀ ಹೊರಗಿನ ಬಟ್ಟೆ ಮಾತ್ರಲ್ಲ, ಮೈಯ ಒಳಗಡೆಯ ಒಳಬಟ್ಟೆಗಳು ಕೂಡ ಗಾಢ ಬಣ್ಣದ ಒಳಬಟ್ಟೆಗಳನ್ನ ಬಳಸಬೇಡಿ. ನೈಲಾನ್ ಬಟ್ಟೆಗಳನ್ನೆಲ್ಲ ಬಳಸಬೇಡಿ, ಆದಷ್ಟು ಕಾಟನ್ ಬಟ್ಟೆಗಳನ್ನೇ ಬಳಸಿ, ಅಥವಾ ಖಾದಿ ಬಟ್ಟೆಯನ್ನು ಬಳಸಿದ್ರೆ ಅದು ಇನ್ನೂ ಸಹ ಉತ್ತಮ. ಈ ಖಾದಿ ಗ್ರಾಮೋದ್ಯೋಗ ಸಂಸ್ಥೆಗಳಲ್ಲಿ ನಿಮಗೆ ಖಾದಿ ಬಟ್ಟೆಗಳು ಕೂಡ ಸಿಗ್ತದೆ, ಅತಿ ಕಡಿಮೆ ಬೆಲೆಗಳಲ್ಲಿ ಸಿಗ್ತದೆ, ಅದನ್ನು ಕೂಡ ಬಳಸಬಹುದು. ಹಾಗಾಗಿ ಇಂತಹ ಬಟ್ಟೆಯ ಬದಲಾವಣೆಯಲ್ಲಿಯೂ ಕೂಡ, ಬಟ್ಟೆಯ ವಿಚಾರದಲ್ಲಿಯೂ ಕೂಡ, ಯಾಕಂದ್ರೆ ಈಗ ಹೀಟ್ ಅಂತ ಬಂದ ಕೂಡಲೇ ನಾವು ಬರೀ ಎಸಿ ಕೂಲರು ಅಥವಾ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಕುಡಿದ್ರೆ ಅದು ಪರಿಹಾರ ಮಾತ್ರ ಅಲ್ಲ, ನಾವು ಸ್ಕಿನ್ ಕೇರ್ ಕೂಡ ಮಾಡಬೇಕಾಗತ್ತೆ. ಸೊ ಸ್ಕಿನ್ ಕೇರಿಗೆ ನೀವು ಬಟ್ಟೆ ಮಾತ್ರ ಅಲ್ಲದೆ ನೀವು ಸ್ಕಿನ್ಗೆ ಸೂಟ್ ಆಗುವಂತಹ ಸನ್ಸ್ಕ್ರೀನ್ಗಳು, ಕೆಮಿಕಲ್ ಇಲ್ಲದೆ ಇರುವಂತಹ ಸನ್ಸ್ಕ್ರೀನ್ಗಳನ್ನು ಬಳಸೋದ್ರಿಂದ ಕೂಡ ಆನ್ ಆಗುವಂತದನ್ನ ಕೂಡ ತಪ್ಪಿಸ್ಕೊಳ್ಬಹುದು.
6: ಅದ್ರ ಜೊತೆಗೆ ನೀವು ಟೂ ವೀಲರ್ ಎಲ್ಲ ತುಂಬಾ ಬಳಸ್ತೀರಿ ಅಂತ ಆದ್ರೆ ಕೈಗೆ ಗ್ಲೌಸ್ ಗಳನ್ನ ಹಾಕೊಳ್ಬಹುದು, ಮುಖವನ್ನ ಕವರ್ ಮಾಡ್ಕೊಳ್ಳಕ್ಕಾಗತ್ತೆ, ನಿಮ್ಮ ಬಾಡಿ ಯಾವ್ದು ಕೂಡ ಓಪನ್ ಇಲ್ಲದೆ ಇರೋ ಅಂತ ಡ್ರೆಸ್ ಗಳನ್ನ ಹಾಕೊಳ್ಳೋದು, ಇಲ್ಲಾಂದ್ರೆ ಎಂತಾಗತ್ತಂದ್ರೆ ಒಂದ್ ಕಡೆ ಬಿಳಿ ಇನ್ನೊಂದ್ ಕಡೆ ಕಪ್ಪು, ಸ್ಕಿನ್ ನಂದೇನಾ ಅನ್ನೋಂಥದ್ದು ಈ ಟ್ಯಾನ್ ಇಂದ ಕನ್ಫ್ಯೂಷನ್ ಶುರು ಆಗುತ್ತೆ. ಸೊ ಅದಕ್ಕೆ ಮಾತ್ರ ಅಲ್ಲ, ಈ ಟ್ಯಾನ್ ಆಗೋದ್ರಿಂದ ಉರಿಯೋದು ಅಥವಾ ಗುಳ್ಳೆಗಳಾಗೋದು ಇಂಥದ್ದೆಲ್ಲ ಸಮಸ್ಯೆಗಳು
5: ರ್ಯಾಶಸ್ಗಳು ಆಗ್ತದೆ. ಹಾಗಾಗಿ ನಾವು ಆದಷ್ಟು ತಿಳಿ ಹಗುರವಾದ ಬಣ್ಣದ ಬಟ್ಟೆಗಳನ್ನ ಬಳಸಿ, ಆದಷ್ಟು ಮೈ ಮುಚ್ಚುವ ಬಿಸಿಲಿಗೆ ಒಡ್ಡದೇ ಇರುವಂತಹ ಬಟ್ಟೆಗಳನ್ನ ಧರಿಸಿದ್ರೇನೆ ಉತ್ತಮ.
6: ಇನ್ನೊಂದು ನೆನ್ಪು ಮಾಡಿದ್ ನೀವು ಬೆವರ್ಸಾಲೆ, ಈ ಸೀಸನ್ ಇದು ದೊಡ್ಡ ಸಮಸ್ಯೆ ಅದು, ಆ ಬೆವರ್ಸಾಲೆ ಪಾಪ ಅದಾದವ್ರಿಗೆ ಗೊತ್ತು ಅದ್ರ ಕಷ್ಟ ಎಂತ ಅಂತ ಹೇಳ್ಕೊಂಡು. ಸೊ ಅದಕ್ಕೂ ಕೂಡ ಇಂಥದ್ದೆಲ್ಲ ಸೊಲ್ಯೂಷನ್ ಆಗುತ್ತೆ.
5: ಖಂಡಿತವಾಗಿ ಹೌದು, ನಾನು ಆಗ್ಲೇ ಹೇಳಿದ ಹಾಗೆ ಮನೆಯಲ್ಲೇ ಕಡಲೆ ಹಿಟ್ಟು ಹೆಸರು ಹಿಟ್ಟನ್ನ ಮಾಡಿಕೊಂಡು ಅದರಿಂದ ಸ್ನಾನ ಮಾಡುವಂತದ್ದು, ಅಥವಾ ಚಂದನದ ಪೌಡರ್ ಅಥವಾ ಚಂದನದ ತುಂಡು ಏನಾದರೂ ಸಿಕ್ಕಿದ್ರೆ ನಿಮ್ಗೆ ಅದನ್ನ ತೇದಿ ಲೇಪ ಮಾಡಿ ಮೈಗೆ ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡಿದ್ರೆ ಕೂಡ ನಿಮ್ಗೆ ಆ ಬೆವರ್ಸಾಲೆಗೆ ಪರಿಹಾರ ಸಿಗುತ್ತೆ. ಮತ್ತೆ ನೀವು ಕೇಳಿರ್ಬೋದು, ತುಂಬಾ ಬಿಸಿಲಿನ ಸಮಯದಲ್ಲಿ ನಮ್ಮ ಹಿರಿಯರೆಲ್ಲ ಏನ್ ಮಾಡ್ತಿದ್ರು, ಬೇವಿನ ಮರದ ನೆರಳಿನ ಅಡಿಯಲ್ಲಿ ತಂಪು ಮಾಡ್ಕೊಳ್ತಾ ಇದ್ರಂತೆ. ಈಗ ಬೇವಿನ ಮರ ನಿಮ್ಗೆ ಏನು ಕಾಣ್ಲಿಕ್ಕೆ ಸಿಗ್ತಾ ಇಲ್ಲ, ಆದ್ರೆ ಆದಷ್ಟು ಬೇವಿನ ಮರಗಳೆಲ್ಲಾದ್ರೂ ಸಿಕ್ಕಿದ್ರೆ ಒಂದಿಷ್ಟು ಬೇವಿನ ಎಲೆಗಳನ್ನ ತೆಗೆದುಕೊಂಡು ಬನ್ನಿ, ಅದನ್ನ ಚೆನ್ನಾಗಿ ರುಬ್ಬಿ ಅದನ್ನ ಕೂಡ ಹಚ್ಚಿ ಸ್ನಾನ ಮಾಡೋದ್ರಿಂದ ನಿಮ್ಗೆ ಪರಿಹಾರ ಸಿಗುತ್ತೆ. ಅಷ್ಟಲ್ಲದೆ ನಿಮ್ಗೆ ತಿಳಿದಿರುವ ಹಾಗೆ ಈ ಸಮಯದಲ್ಲಿ ಹೆಚ್ಚಿನ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂತ ಒಂದು ಕಾಯಿಲೆ ಏನಂದ್ರೆ ಈ ಚಿಕನ್ ಪಾಕ್ಸ್ ಇರ್ಬೋದು, ಅಮ್ಮ ಅಥವಾ ಗೋರ ಏನ್ ಹೇಳ್ತೀರ ನೀವು, ಅಥವಾ ಕಾಲುಬಾಯಿ ರೋಗ, ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಅಂತ ಹೇಳ್ತೇವೆ, ಇವೆಲ್ಲವೂ ಕೂಡ ಈ ಶಕೆಯ ಸಮಯದಲ್ಲಿ ಈ ಸಮಯದಲ್ಲೇ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಒಂದು ಇಮ್ಯುನಿಟಿ ಕಡಿಮೆ ಇರುತ್ತೆ. ಇದಕ್ಕೆಲ್ಲ ವ್ಯಾಕ್ಸಿನ್ಗಳು ಇದೆ, ವ್ಯಾಕ್ಸಿನ್ಗಳನ್ನಂತೂ ಖಂಡಿತವಾಗಿ ಪಡೆದುಕೊಳ್ಬೇಕು. ವ್ಯಾಕ್ಸಿನ್ಗಳು ತೆಗೆದುಕೊಂಡ ಮೇಲೂ ಕೂಡ ಕೆಲವರಿಗೆ ಬರುವ ಸಾಧ್ಯತೆಗಳು ಒಂದು 5-10% ಪ್ರಮಾಣದಲ್ಲಿ ಇರುತ್ತೆ, ಇಲ್ಲ ಅಂತ ಅಲ್ಲ. ಸೊ ಅಂತ ಸಂದರ್ಭದಲ್ಲೂ ಕೂಡ ಈ ತರ ಮನೆ ಮದ್ದುಗಳನ್ನ ಬಳಸಿ ಆ ಸಮಸ್ಯೆಗಳನ್ನ ಕಡಿಮೆ ಮಾಡ್ಕೊಳ್ಬಹುದು. ಅಂದ್ರೆ ಚರ್ಮದಲ್ಲಿ ಗುಳ್ಳೆಗಳೆಲ್ಲ ಇದ್ರೆ ಈ ತರ ಹಿಟ್ಟುಗಳನ್ನೆಲ್ಲ ಬಳಸೋದ್ರಿಂದ ಉಪಶಮನ ಉರಿಯ ಶಮನಕ್ಕೆ ಸಹಕಾರಿಯಾಗಿದೆ.
6: ಮತ್ತೆ ಎನರ್ಜಿ ಉಳಿಸ್ಕೊಳ್ಳೋಕೆ ನೀರನ್ನ ಕುಡಿತಾ ಇರಬೇಕು.
5: ಖಂಡಿತವಾಗಿ
6: ಈ ಜ್ಯೂಸಸ್ ಎಲ್ಲ ಆಯ್ತಲ್ಲ, ನಾರ್ಮಲ್ ವಾಟರ್ ನೀವ್ ಯಾವ ನೀರ್ ಕುಡಿತೀರಿ ಆ ನೀರನ್ನ ಪದೇ ಪದೇ ನೆನಪಲ್ಲಿ ಕುಡಿತಾ ಇದ್ರೆ ಎನರ್ಜಿ ಇರುತ್ತೆ.
5: ಖಂಡಿತವಾಗಿ ಬಾಯಾರಿಕೆ ಇಲ್ಲದಿದ್ರೂ ಸಹ ಸ್ವಲ್ಪ ಅರ್ಧ ಗಂಟೆಗೊಮ್ಮೆ ಆದ್ರೂ ಸ್ವಲ್ಪ ನೀರನ್ನ ಕುಡಿಯುವ ಅಭ್ಯಾಸವನ್ನ ಮಾಡ್ಕೊಳ್ಳಬೇಕು.
6: ಅಲ್ದಾ, ನಂಗೆ ನೀರ್ ಕುಡುವುದಿಲ್ಲ, ನಂಗೆ ಬ್ಯಾಡ ಅಂಬರೆಲ್ಲ ಈಗ ಬೇಕಂಬಾಗ ಆತ, ಅಷ್ಟು ಬಾಯಾರಿಕೆ ಆತಿರುತ್ತ. ಬಟ್ ಸ್ಟಿಲ್ ನಿಮ್ಮ ಬೆವರುನಲ್ಲಿ ನೀವು ಕುಡ್ದದ ನೀರು ಎಲ್ಲ ನೀರಿನ ಅಂಶ ಎಲ್ಲ ಹೋತ ಇಪ್ಪುದ್ರಿಂದ ಆದಷ್ಟು ಜಾಸ್ತಿ ನೀರು ಕುಡೀರಿ. ಡಾಕ್ಟ್ರೆ, ಈಗ ಈ ಬಿಸಿಲಾಘಾತ ಹೀಟ್ ಸ್ಟ್ರೋಕ್ಗೆ ಸರ್ಕಾರ ಏನಾದ್ರು ಕ್ರಮ ಕೈಗೊಂಡಿತ?
5: ಖಂಡಿತವಾಗಿ, ಈ ಅತ್ಯಂತ ಬಿಸಿಲಿನ ತಾಪಮಾನ ಹೆಚ್ಚಿರುವ ಪ್ರದೇಶಗಳಾದ ಯಾದಗಿರಿ, ವಿಜಯಪುರ ಅಥವಾ ಕಲಬುರಗಿ, ಬಳ್ಳಾರಿ, ಕೊಪ್ಪಳ, ಇಲ್ಲೆಲ್ಲ ಬಿಸಿಲು ಆಲ್ರೆಡಿ 40-41 ಡಿಗ್ರಿಗಿಂತನೂ ಹೆಚ್ಚಾಗಿದೆ ತಾಪಮಾನ. ಅಲ್ಲೆಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ಈಗಾಗಲೇ ಸ್ಪೆಷಲ್ ವಾರ್ಡ್ ಫಾರ್ ಹೀಟ್ ಸ್ಟ್ರೋಕ್ಗೆ ಕಾಯ್ದಿರಿಸಲಾಗಿದೆ. ಹಾಗೆಯೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ORS ಕಾರ್ನರ್ ಅಂತ ಕೂಡ ತೆರೆಯಲಾಗಿದೆ. ಸುಸ್ತು ಅಥವಾ ನಿತ್ರಾಣಗೊಂಡು ಬರುವ ರೋಗಿಗಳಿಗೆ ತಕ್ಷಣವೇ ORS ದ್ರಾವಣ ನೀಡಿ ಚಿಕಿತ್ಸೆ ಆರಂಭಿಸಲಿಕ್ಕೆ ಕೂಡ ಅದು ಸಹಕಾರಿಯಾಗುತ್ತೆ. ಅಂದ್ರೆ ಈ ಕೆಲವರು ಸುಸ್ತಂತ ಬರ್ತಾರೆ, ತಲೆ ತಿರುಗ್ತಾ ಇದೆ ಅಂತ ಬಂದ ಕೂಡ್ಲೇನೆ ORS ಅನ್ನುವಂಥದ್ದು ಕೊಟ್ಟು ಅವರನ್ನು ಒಂದ್ಸಲ ಸ್ಟೇಬಲ್ ಮಾಡುವಂಥದ್ದು, ನಂತರ ಅವರ ಸಾಮಾನ್ಯ ತಪಾಸಣೆಯನ್ನು ಕೈಗೊಂಡು ಅವರಿಗೆ ಚಿಕಿತ್ಸೆಯನ್ನು ಕೂಡ ನೀಡುವಂಥದ್ದು. ಯಾಕಂದ್ರೆ ಈ ಒಂದು ಸಮಸ್ಯೆ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ತಲೆ ತಿರುಗಿ ಬಿದ್ದು ಅನಾಹತ ಆಗುವುದಕ್ಕಿಂತ ಸಮೀಪದ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅದಕ್ಕೆ ಪರಿಹಾರ ಪಡೆದುಕೊಳ್ಳುವುದು ಒಳ್ಳೆಯದು. ಇದು ಆರೋಗ್ಯ ಇಲಾಖೆ ವತಿಯಿಂದ ಆಗಿರುವಂಥದ್ದು. ಅಷ್ಟು ಮಾತ್ರ ಅಲ್ಲದೆ ಆಯುಷ್ ಇಲಾಖೆ ವತಿಯಿಂದ ಕೂಡ ಹೆಲ್ತ್ ಫ್ಲೈಯರ್ಸ್, IEC ಕಾರ್ಯಕ್ರಮಗಳನ್ನು ಈ ತರ ಆರಂಭಿಸಲಾಗಿದೆ. ಹೌದು
6: ಅಲ್ಲ, ನೀವ್ ಹೇಳತ್ತಿಗೆ ಇನ್ನೊಂದ್ ನೆನಪಾಯ್ತು ಮಾರ್ರೆ, ಈಗ ಟೀಚರ್ಸ್ ನೆಲ್ಲ ಸೆನ್ಸಸ್ ಹಾಕಿರ್ ಈ ಬಿಸ್ಲಂಗ್ ಅವ್ರ ಮನಿ ಮನಿ ಹೊತ್ತಿ ಇಳಿಕ. ಸೊ ಎಲ್ಲ ಟೀಚರ್ಸ್ ಗಳೇ ಕೆಮಿ ಕೊಟ್ಟು ಕೇಳಿ ನಮ್ದು ಒಂದೇ ಒಂದು ವಿಜ್ಞಾಪನೆ ನಿಮ್ಮಲ್ಲಿ ಅಂತ ಕೇಂದ್ರೆ, ಆದಷ್ಟು ನೀರ್ ಕುಡೀರಿ, ಮತ್ತೆ ನೀವು ಹಾಕೋ ಬಟ್ಟೆಗಳು ನಿಮ್ಮ ದೇಹವನ್ನ ಪೂರ್ತಿ ಕವರ್ ಮಾಡುವಂಗಿರ್ಲಿ. ಲೇಡೀಸ್ ಆದ್ರೆ ಸೀರೆ ಉಟ್ಕೊಂಡೆ ಹಾಪ್ಗೂ ಸಾಕು, ಬಟ್ ಅದ್ರ ಮೇಲೆ ಇನ್ನೊಂದು ಹಾಕೊಳ್ಳೋದು ಸಿಕ್ಕುತ್ತೆ, ಕೈಗೆ ಗ್ಲೌಸ್ ಸಿಕ್ಕುತ್ತೆ. ಹಿಂಗಿದ್ನಲ್ಲ ಆದಷ್ಟು ಬಳಸಿ, ಮತ್ತೆ ನೀರನ್ನ ಪದೇ ಪದೇ ಕುಡಿತಾ ಇರಿ.
5: ಬ್ಯಾಗ್ ಅಲ್ಲಿ ಒಂದು ORS ಪ್ಯಾಕೆಟ್ ಕೂಡ ಇರಲಿ,
6: ಬ್ಯಾಗ್ ಅಲ್ಲಿ ಒಂದು ORS ಪ್ಯಾಕೆಟ್ ಇಟ್ಕೊಂಡಿ. ಹಾಗೆ ನೀವು ಮನೆ ಮನೆ ಹೊತ್ತಿಡೋದನ್ನ ಒಂದೇ ಅರ್ಲಿ ಮಾರ್ನಿಂಗ್ ಒಂದ್ 10 ಗಂಟೆ ಒಳಗೆ, ಸಂಜೆ 4 ಗಂಟೆ ಮೇಲೆ ಈ ಟೈಮಲ್ಲಿ ಇಟ್ಕೊಂಡು ಉಳಿದ ಕೆಲಸಗಳನ್ನ ನೀವು ಮಧ್ಯದಲ್ಲಿ ಮಾಡಬಹುದು. ಒಳಗಡೆ ಕೂತ್ಕೊಂಡು ಮಾಡುವಂತದ್ದು ಆತರ ಏನಾದ್ರೂ ನೀವು ಬೈಫಕೇಶನ್ ಮಾಡ್ಕೊಂಡ್ರೆ ಅದು ನಿಮ್ಮ ಆರೋಗ್ಯಕ್ಕೂ ಒಳ್ಳೆ. ತುಂಬಾ ಕಷ್ಟ ಅವರಿಗೆ ಎಷ್ಟೊಂದು ಮನೆ ಹೊತ್ತಿಳಿಕ ಅದು ಈಸಿ ಇಲ್ಲ. ಸೊ ಹಾಗಾಗಿ ಸೆನ್ಸಸ್ ಅವರು ಇದನ್ನೊಂದು ಮಾಡ್ರೆ ಬಾರಿ ಒಳ್ಳೇದಿತ್ತು ಅಲ್ಲ ಡಾಕ್ಟರ್?
5: ಖಂಡಿತವಾಗಿ ಖಂಡಿತವಾಗಿ ಹೌದು.
6: ಓಕೆ, ಸೊ ನಾವು ಸನ್ ಸ್ಟ್ರೋಕ್, ಹೀಟ್ ಸ್ಟ್ರೋಕ್, ಬಿಸಿಲಾಘಾತ ಇದ್ರ ಬಗ್ಗೆ ಹೇಳುದೆಲ್ಲ ಹೇಳಿ ಆಯ್ತಾ ಈಗ?
5: ಹೌದು
6: ಅಲ್ದ, ಒಳ್ಳೆ ಮಾಹಿತಿಯನ್ನ ಕೊಟ್ಟರು ಡಾಕ್ಟರ್ ಶಿಲ್ಪಾ ಅವರು. ಅವರೇ ಹೇಳದ್ದ ಮೇಡಮ್ ನಾವು ಇದೊಂದು ಶೋ ಮಾಡುವ, ಯಾಕಂದ್ರೆ ಎಲ್ಲ ಕಡೆ ಆಘಾತ ಅಪಘಾತಗಳು ಎಲ್ಲ ಆತೇತ್ ಈ ಬಿಸಿಲಾಘಾತದಿಂದ ಅಂತ. ನಂಗೆ ಇದು ಬಹಳ ಅನುಭವ ಆಗಿದ್ರಿಂದ ಬನ್ನಿ ಮೇಡಮ್, ಫಸ್ಟ್ ಇದೊಂದು ಶೋ ಮಾಡೋಣ, ಜನರಿಗೆ ಇದೊಂದು ಮಾಹಿತಿ ಕೊಡುವ. ಯಾಕಂದ್ರೆ ಎಷ್ಟೋ ಸಲ ನಮ್ಗೆ ಈ ಮುನ್ಸೂಚನೆ ತಕ್ಕಂದೇ ಮರ್ತೋಗ್ಬಿಡುತ್ತ, ಅದರಲ್ಲೂ ನೀವು ಕಾರ್ನೆಲ್ಲ ಬಿಸಿಲಂಗೆ ಇಡುವುದಾದ್ರೆ ಮೇಡಮ್ ಹೇಳಿದಂತಹ ಕೆಲವು ಎಚ್ಚರಿಕೆ ಇದೆಲ್ಲ ದಯವಿಟ್ಟು ಫಾಲೋ ಮಾಡಿ. ತುಂಬಾ ಇಂಪಾರ್ಟೆಂಟ್, ಸಣ್ಣ ಸಣ್ಣ ಎಚ್ಚರಿಕೆಗಳು ದೊಡ್ಡ ದೊಡ್ಡ ಸಹಾಯವನ್ನ ಮಾಡ್ತದೆ. ಸೊ ಡಾಕ್ಟರ್ ಶಿಲ್ಪಾ ಅವರು ನಮ್ಮ ಆಯುಷ್ ಇಲಾಖೆ ಕುಂದಾಪುರದ ತಾಲೂಕು ಆಯುಷ್ ಆಸ್ಪತ್ರೆಯ ವೈದ್ಯಾಧಿಕಾರಿ, ಇವರಿಗೆ ಅನಂತ ಅನಂತ ಧನ್ಯವಾದಗಳು.
5: ಥ್ಯಾಂಕ್ ಯು.
6: ಓಕೆ ಕೇಳುಗ್ರೆ, ಬಿಸಿಲಾಘಾತ ಹೊರಗಡೆ ಹೋಪತಿಗೆ ಒಂದು ಕ್ವಾಡಿ ಹಿಡ್ಕೊಂಡೆ ಹೋಗಿ, ಆದಷ್ಟು ಈ ಟೈಮಲ್ಲಿ ಹೊರ ಹೋಪದನ್ನ ಅವಾಯ್ಡ್ ಮಾಡಿ. ಕೆಲವು ಸಲ ಅನಿವಾರ್ಯ ಹತ್ತು ಹೊಯ್ಕೆ ಹತ್ತು, ಆಗ ಎಂತೆಲ್ಲ ಮಾಡ್ಕು ಮುಂಜಾಗ್ರತೆ ನಾವು ಹೇಳಿತಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದನ್ನ ದಯವಿಟ್ಟು ಫಾಲೋ ಮಾಡಿ, ಜಾಸ್ತಿ ನೀರು ಕುಡೀರಿ, ಮನೆಯಲ್ಲೇ ಮಾಡಿರುವ ಜ್ಯೂಸ್ ಅನ್ನು ಕುಡೀರಿ, ಬೆಳಿಗ್ಗೆ ಎದ್ದು ಕೂಡಲೇ ರಾಗಿ ಜ್ಯೂಸು ಇಲ್ಲ ಹೆಸರು ಜ್ಯೂಸು ಇಲ್ಲ ತಂಪಿನ ಬೀಜ ಜ್ಯೂಸು. ಸೊ ಇಂಥವನ್ನೇ ಮಾಡಿ, ಮಕ್ಕಳು ಬೇಡ ಅಂತೋ ಆದ್ರೂ ಅವರಿಗೆ ಬೈದರವಡಿಲ್ಲ, ದಯವಿಟ್ಟು ಈ ಜ್ಯೂಸ್ ಅನ್ನ ಕುಡಿಸಿ. ಅವರು ಉಳಿದ ಈ ಸಾಫ್ಟ್ ಡ್ರಿಂಕ್ಸ್ ಗಳು ಕೇಂದಾಗ ಆದಷ್ಟು ಅವಾಯ್ಡ್ ಮಾಡೋ ಕಾರಣ, ಹಂಗೆ ಫ್ರಿಜ್ ಅಲ್ಲಿ ಇಪ್ಪದೆಲ್ಲ ಈ ಹೊತ್ತಿಗೆ ಲೈಕ್ ಅನ್ಸುತ್ತ, ಆದ್ರೆ ಆರೋಗ್ಯಕ್ಕೆ ಅದು ಆಕ್ಚುಲಿ ಒಳ್ಳೇದಿರಲ್ಲ. ಸ್ವಲ್ಪ ಯೋಚನೆ ಮಾಡಿ ಇಂಥವುಗಳನ್ನ ಬಳಸಿ, ಬಟ್ಟೆಗಳು ಏನಂತ ನೀವೇ ಡಿಸೈಡ್ ಮಾಡಿ. ಹಾಗೆ ನೀರು ಕೂಡ ಕಡಿಮೆ ಆತಿತ್ತು, 10 ಸಲ ಸ್ನಾನ ಮಾಡೋದಂದ್ರು ನೀರಿನ ಕೊರತೆ ಕೂಡ ತುಂಬಾ ಜನಕ್ಕಿದೆ. ಹಾಗಾಗಿ ಇಂಥವುಗಳಿಂದ ನಮ್ಮ ದೇಹವನ್ನ ನಾವು ತಂಪಾಗಿ ಇಟ್ಕಂತು ಅಂದ್ರೆ, ಸೊ ಆಗ ಇಂಥ ಉಳಿದವುಗಳನ್ನ ನಾವು ಅವಾಯ್ಡ್ ಮಾಡೋಕತ್ತ. ಸೊ ಈ ಕಾರ್ಯಕ್ರಮ ನಿಮ್ಗೆ ಖಂಡಿತವಾಗಿ ಉಪಯೋಗವಾಗಿದೆ, ನಿಮ್ಗೆ ಹೆಲ್ಪ್ಫುಲ್ ಅಂತ ಅನ್ಕಂತ ನಾವು ಈ ಕಾರ್ಯಕ್ರಮ ಮುಗಿಸಿ ಹೊರಡ್ತಾ ಇತ್ತು. ಕೇಂದ್ರ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನೀವು ಕೇಂತಿಪದ ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ಕೋಕ. ಈ ಹಾಡು ಪುರಂದರದಾಸರ ರಚನೆಯಲ್ಲಿ, ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

0: ಅಮ್ಮ ನೀವ್ ಎಂತ ಹೇಳ್ರು ಅಷ್ಟೇ, ನಾನ್ ಕುಂದಾಪುರದ ಭಂಡಾರ್ಕರ್ಸ್ ಕಾಲೇಜ್ಗೆ ಹಾಕುದು. ಅಲ್ಲ ಹೆಣ, ಆ ಕಾಲೇಜಿಗೆ ಎಂತ ಇತ್ತಂದೇಳಿ ನೀ ಎಷ್ಟು ಹಠ ಮಾಡ್ತಿದ್ದ ನಂಗೆ ಗೊತ್ತಿಲ್ಲಪ್ಪ. ಆ ಕಾಲೇಜಿಗೆ ಒಳ್ಳೊಳ್ಳೆ ಟೀಚರ್ ಇದ್ರು, ಒಳ್ಳೊಳ್ಳೆ ಫೆಸಿಲಿಟಿ ಇತ್ತು, ಅದಕ್ಕೆ ನಾನು ಅದೇ ಕಾಲೇಜಿಗೆ ಸೇರ್ತೆ. ಅಲ್ಲ ಮಗ, ನಿನ್ನ ಅಪ್ಪಂದು ಶಿವಮೊಗ್ಗ ಟ್ರಾನ್ಸ್ಫರ್ ಆಯ್ತು, ನೀನ್ ಆ ಕಾಲೇಜಿಗೆ ಸೇರ್ ಯಾರ ಮನೆಗೆ ಉಳ್ಕಂತೆ?
1: ಅಮ್ಮ, ಈ ಕಾಲೇಜಲ್ಲಿ ಹಾಸ್ಟೆಲ್ ಫೆಸಿಲಿಟಿಯೂ ಇತ್ತು, ಫುಡ್ ಫೆಸಿಲಿಟಿಯೂ ಇತ್ತು. ಪ್ಲೀಸ್ ಅಮ್ಮ, ನಾನು ಅದೇ ಕಾಲೇಜಿಗೆ ಸೇರ್ತೆ.
0: ಅಕ್ ಮಗ, ಅಪ್ಪನ ಹತ್ರ ಮಾತಾಡ್ತೆ.
2: ಯಾವ ಕಾಲೇಜ್ ಹೇಳ?
1: ಕುಂದಾಪುರದ ಭಂಡಾರ್ಕರ್ಸ್ ಕಾಲೇಜ್.
3: ಅಡ್ಮಿಷನ್ಸ್ ಓಪನ್. ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.
0: ಈ ವೈಭವಣ್ಣ
4: ಎಂತದೆ?
0: ನಂಗೆ ಮಾಹೆ ಮಣಿಪಾಲ್ ಅಲ್ಲಿ ಫ್ಯಾಷನ್ ಡಿಸೈನಿಂಗ್ ಓದ್ಬೇಕಂತ ಆಸೆ, ಅದಕ್ಕೆ ಪಿ ಯು ಅಲ್ಲಿ ಓದ್ಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ.
4: ಅದಕ್ಕ ಭಂಡಾರ್ಕರ್ಸ್ ಪಿ ಯು ಕಾಲೇಜ್ ಇತ್ತಲ್ಲ
0: ಅಲ್ಲಿ ಹೋರೆ.
5: ಭಂಡಾರ್ಕರ್ಸ್ ಪಿ ಯು ಕಾಲೇಜಿಗೆ ಹೋದ್ರೆ ಸೇಜಸ್ ಕ್ಯಾಟಗರಿನಲ್ಲಿ ಮಾಹೆ ಅಡ್ಮಿಷನ್ ಸುಲಭ ಆತ. ಸೆಲೆಕ್ಟ್ ಆದವರಿಗೆ ಸ್ಕಾಲರ್ಶಿಪ್ ಸಿಗುತ್ತ, ಫ್ರೀ ಕನ್ಸೆಷನ್ ಸಿಗುತ್ತ. ಮತ್ತೆ ತಡ ಬನ್ನಿರಿ ಭಂಡಾರ್ಕರ್ಸ್ ಪಿ ಯು ಕಾಲೇಜಿಗೆ. ವಿಸಿಟ್ ಭಂಡಾರ್ಕರ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್, ಅಡ್ಮಿಷನ್ಸ್ ಓಪನ್.
6: ನಮ್ ಕುಂದಾಪುರ ಕಾಮುಕ್ ಚಂದ, ಬೀಚ್ ಬದಿ ತಿರ್ಗುಕ್ ಚಂದ, ತೆಳ್ಳನ್ ದೋಸಿ ಕೋಳಿ ಗಸಿ ತಿಂಬುಕ್ ಚಂದ. ನಮ್ ಕುಂದಾಪುರ ಕನ್ನಡ ಕೇಂಬುಕೇ ಚಂದ.
7: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
8: ಜಿರಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ, ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.
9: ಮೂಡು

0: ಮತ್ತೆಂತ ಅಲ್ದೆ ಬದುಕು ಹ್ಯಾಂಗೆ ಇರ್ಲಿ, ಸರ್ತಿರ್ಲಿ, ವಾರಿ ಇರ್ಲಿ, ಮ್ಯಾಲೆ ಇರ್ಲಿ, ಕೌಂಚೆ ಬಿದ್ದಿರ್ಲಿ, ಆದ್ರ ನಾವ್ ಮಾತ್ರ ರೇಡಿಯೋ ಕುಂದಪ್ರ ಕೇನ್ ತಿಪ್ಪಾಕ.
1: ರೇಡಿಯೋ ಕುಂದಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.

0: 9.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಅಡ್ಮಿಷನ್ಸ್ ಓಪನ್ ಫಾರ್ ಬಿಎ, ಬಿಎಸ್ಸಿ, ಬಿಸಿಎ, ಬಿಕಾಂ ಮತ್ತು ಬಿಬಿಎ. ವಿಸಿಟ್ ಭಂಡಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.
2: ನಾನು ನಿಮ್ಮ ಚೋಟ ಅರ್ಜಿ ಶೈವಿ. ನಾನು ಇಲ್ಲಿ ರೇಡಿಯೋ ಕುಂದಾಪುರದಲ್ಲಿ ಬಂದಿದ್ದೇನೆ. ಅಬ್ಬ, ಶಾಲೆಗೊಂದು ರಜೆ ಸಿಕ್ತು, ನಾನು ನಿಮ್ಮೊಟ್ಟಿ ಒಂಚು ಮಾತಾಡುವ ಅಂತ ಬಂದಿದ್ದೆ. ನಾವು ಒಬ್ಳೆ ಅಲ್ಲ, ನಾನು ಒಟ್ಟಿಗೆ ಒಬ್ಳಿದ್ಲು.
3: ಹಲೋ, ನಾನು ನಿಮ್ಮ ಚೋಟ ಅರ್ಜಿ ಕ್ಷಮ್ಯ.
2: ಹೇ, ಹ್ಯಾಂಗೋ ಬಂದಿತ್ತಲ್ಲ, ಒಂದು ಹಾಡಾಡುವ?
3: ಯಾವ ಹಾಡು ಹೇಳ್ತೆ? ನೀನೇ ಹಾಡೆ ಮೊದ್ಲು.
2: ಬೇಡ, ನೀ ಹಾಡು ಫಸ್ಟ್.
3: ನೀನೇ ಹಾಡೆ,
2: ನೀನೇ ಹಾಡೆ,
3: ನಿಂದು ಸ್ವರ ಒಳ್ಳೇದು, ನೀನೇ ಹಾಡು,
2: ನೀ ಹಾಡೆ.
3: ನಾನು ಹಿಂಗೆ ಹೇಳ್ತೀನಲ್ಲ,
2: ಹೊಳಿವಿ ನಾನು ಹಾಡ್ತೇನೆ.

ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ ಪೂಜೆಯ ಸ್ವೀಕರಿಸಿ ದಯ ಮಾಡಿ ಸಮ್ಮ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ

0: ಸೂಪರ್. ಈಗ ರಜೆ ಸಿಕ್ತಲ್ಲ, ನೀ ಎಲ್ಲಿ ಹೋಯ್ಕಂತ ಪ್ಲಾನ್ ಮಾಡಿದೆ?
1: ನಾನು ಕೇರಳಕ್ಕೆ ಹೋಯ್ಕಂತ ಮಾಡಿದೆ.
0: ಯಾರೊಟ್ಟಿಗೆ?
1: ನನ್ನ ಅಪ್ಪ ಅಮ್ಮನ ಜೊತೆಗೆ.
0: ಅಣ್ಣ ಅಕ್ಕ?
1: ಅವ್ರಿಗೆ ಎಂತೆ, ಅವ್ರ ಬಪ್ಪು ಡೌಟ್.
0: ಹೌದಾ?
1: ಮತ್ತೆ ನೀ ಎಲ್ಲಿ ಹೋತೆ?
0: ನಾನು ತಮಿಳ್ನಾಡಿಗೆ ಹೋಯ್ಕಂತ ಮಾಡಿದೆ.
1: ಓ, ನೀನು ಯಾರ ಜೊತೆ ಹೋಗ್ತೇನೆ?
0: ನಾನು ಅಪ್ಪ ಅಮ್ಮ ಅಜ್ಜಿ ಅಜ್ಜ ಮೂಡಿದ್ರೆ ಕರ್ಕೊ ಹೋಗ್ತೇನೆ.
1: ಮತ್ತೆ ಅಕ್ಕಂಡಂಗೆ?
0: ನಂಗೆ ಕಸಿನ್ ಇದ್ರ, ಅವರು ಅವ್ರ ಅಪ್ಪನ ಜೊತೆ ಹತ್ರ, ನಂಗೆ ಅವ್ರು ಬತ್ತಿಲ್ಲ. ಹೇ, ರಜೆ ಹಬ್ಬದಲ್ಲ ಅಲ್ಲೆಲ್ಲ ಆಯ್ತಲ್ಲ, ಇನ್ನು ನಾವೆಂತಲ್ಲ ಆಟಾಡುವ ರಜೆ? ಹಂಗೆ
1: ರಜೆಯಲ್ಲಿ ನಾವು ಹೈಡ್ ಅಂಡ್ ಸೀಕ್ ಆಟಾಡ್ಲಕ್ಕ, ಐಸ್ ಆ್ಯಂಡ್ ವಾಟರ್
0: ಆಡಕ್ಕೆ ಜನ ಬೇಕಲ್ಲ.
1: ನೀ ಕರ್ಕೋ ಬಾ.
0: ಕರ್ಕೋ ಅಪ್ಪ, ಈಗ ವೈಭವ ಇದ್ದ, ವೈಭವ್ ತುಂಬ ಗ್ರೌಂಡಿಗೆ ಹಾತಾವ. ಮತ್ತೆ ಆರಾಧ್ಯಕ್ಕ ಇಲ್ಲೇ ಸ್ಕೂಲ್, ಸ್ಪೋರ್ಟ್ಸ್ ಡೇ, ಸ್ಪೋರ್ಟ್ಸ್ ಡೇ.
1: ಅವಳಿಗೆ ಸ್ಪೋರ್ಟ್ಸ್ ಡೇ ಆದ್ಮೇಲೆ ನಾವೆಲ್ಲ ಒಟ್ಟಿಗೆ ಆಟಾಡ್ಬೋದಲ್ಲ.
0: ಹಾ, ಈಗ ಸದ್ಯಕ್ಕೆ ಅವ್ರಿಬ್ರು ಇಲ್ದಿರೆ ನಾವೆಂತ ಆಟಾಡೋದು?
1: ಸದ್ಯಕ್ಕೆ ಅವರಿಲ್ಲಂದ್ರೆ ನೀನೇ ಹೇಳಿ ನಾವೆಂತ ಆಟಾಡ್ಬೇಕು.
0: ಕೂತೋದು ಆಟಾಡುವಂತಾರೆ ಉಣ್ಣು, ಊನು, ಇಸ್ಪಿಟ್, ಮೊನೊಪೊಲಿ, ಲೂಡೋ, ಚೆಸ್, ಹಿಂಗೆ.
1: ಹಾ, ಮೊನೊಪೊಲಿಗೆ ಇಬ್ರು ಜನ ಸಾಕಾತಿಲ್ಲ.
0: ಹೌದಾ? ಅದು ಬಿಡ್, ಲೂಡೋ ಲೂಡೋ ಮತ್ತೆ ಚೆಸ್ ಎಲ್ಲ ಇತ್ತಲ್ಲ, ಅದು ಆಟಾಡುವಲ್ದೇ ಎಂತಾರು ಡ್ರಾಯಿಂಗ್ ಮಾಡೋದು, ಬರುದು,
1: ಪೇಂಟಿಂಗ್ ಮಾಡ್ಲಕ್ಕ, ಹಾಡ್ಲಕ್ಕ,
0: ಹಾ, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೋದು. ಅಜ್ಜಿ ಮನೆ ಹಾ ಪ್ಲಾನ್ ಇಲ್ದ
1: ಇತ್ತಪ್ಪ, ಒಂದು ನಾಳೆ ಅಥವಾ ನಾಡ್ದು ಹೋಯ್ಕ.
0: ಹೌದಾ?
1: ನೀನು ಮೊನ್ನೆ ಅಷ್ಟು ಹೋಯ್ ಬಂದ್ಯ?
0: ನಾ ಹೋಯ್ ಬಂದೆ ಪುನಃ ಇನ್ನು ಏಪ್ರಿಲ್ 24 ಮೇಲೆ ಹೋಯ್ಕ.
1: ಹೌದಾ? ಮತ್ತೆ ಹೇಳ್ ನಿಂದ ಅಜ್ಜಿ ಮನೆ.
0: ನನ್ನ ಅಜ್ಜಿ ಮನೆ ಗುಲ್ವಾಡಿ ಸೌಕೂರ್. ನಿಮ್ಮ ಅಜ್ಜಿ ಮನೆಯಲ್ಲಿ
1: ಹೇರಿ ಕುದ್ರು?
0: ಹೇರಿ ಕುದ್ರ ಅಲ್ಲಿ ಹೋಯ್ ಎಂತ ಮಾಡ್ತೆ ನೀನು ಅಜ್ಜಿ ಮನೆ ಹೋಯ್?
1: ಅಲ್ಲಿ ಹೋಯ್ ನಾ ಆಟ ಆಡ್ತೆ, ಮರ ಎಲ್ಲ ಹತ್ತೆ.
0: ಅಲ್ಲಿ ಯಾರು ಇದ್ರ ನಿಂಗೆ ಆಟಾಡುವರು?
1: ಹೌದು, ಅಲ್ಲೇ ನಂದು ಒಂದು ಕಸಿನ್ ಇದ್ದಾಳೆ ಶಾನಿ ಅಕ್ಕ ಅಂತ, ಅವಳು ಕೆಲವು ಸತಿ ವಿಠಲ್ವಾಡಿಯಲ್ಲಿ ಇರ್ತಾಳು, ಕೆಲವು ಸತಿ ಇಲ್ಲಿರ್ತಾಳು.
0: ಹಂಗಾರು ಒಳ್ಳೇದಾಯ್ತು ಆಟ ಆಡೋ.
1: ಇಲ್ಲದೆ ಕೆಲವು ಸತಿ ಅವಳು ಇಪ್ಪುದಿಲ್ಲಲ್ಲ ಆಟ ಆಡೋಕೆ.
0: ಇಪ್ಪುದಿಲ್ಲದೇ ನೀ ಸುಮ್ಮನೆ ಇರ್ತೀಯಾ? ಟಿ ವಿ ಕಾಣ್ತೀಯ, ಡ್ಯಾನ್ಸ್ ಮಾಡ್ತೀಯಾ?
1: ಹಾ, ಟಿ ವಿ ಕಾಣ್ತೆ.
0: ಮತ್ತೆ ಹೇಗಳಿ ಬಪ್ಪುದು ನೀನು ಹೋಯ್?
1: ಬಂದು 4 ದಿನದಲ್ಲಿ ಹಂಗಾರ ಬರ್ತೆ.
0: 4 ದಿನ ಏನು ರಜೆ ಇತ್ತಲ್ಲ, ತುಂಬ ದಿನ ಇತ್ತಲ್ಲ. ಹಾಲಿಡೇ ಹೋಮ್ವರ್ಕ್ ಆಯ್ತಾ?
1: ಇಲ್ಲ.
0: ಎಂತಕ್ಕೆ ಶುರು ಮಾಡಲೇ ಇಲ್ಲದ?
1: ಇಂಗ್ಲೀಷ್ ಕಾಪಿ 1 ಪೇಜ್ ಬರ್ದೆ ಅಷ್ಟೇ.
0: ಅಷ್ಟೇಯಾ?
1: ಮತ್ತೆ ನೀ 24 ಮೇಲೆ ಅಜ್ಜಿ ಮನೆಗೆ ಹೋತೆ ಅಂದೆಯಲ್ಲ, ಏನು ವಿಶೇಷ?
0: ಏನು ವಿಶೇಷ ಅಲ್ಲ, ಬೆಂಗಳೂರಿಂದ ನನ್ನ ಮಮ್ಮ ಬತ್ತ, ಅವ ಎಲ್ಲ ಕೊಡಿಸ್ತಕೇನ್ರೆ ಅದಕ್ಕೆ.
1: ನಿನ್ನ ಮಮ್ಮ ಇಲ್ಲ, ನೀನು ಇಲ್ಲ ಆಯ್ಕಂತಿದ್ಯಲ್ಲ, ಅಲ್ಲಿ ಬತ್ತಿಲ್ಲ.
0: ಇಲ್ಲೋ ಎಂತ ಇವನು ಬಸ್ ಹಂಗೆ ಬಬ್ದಲ್ಲ, ಬಸ್ ಬಂದಮೇಲೆ ಕುಂದಪ್ರಮಾಣಿ ಬತ್ತ, ಕಾರ್ ತಕೊಂಡು ಹೋತ. ಬೇಕಿದ್ರೆ ನಾವು ಅಷ್ಟೊತ್ತಿಗೆ ಅವನು ಇತ್ತು ಹೋತೆ, ಬೆಳಿಗ್ಗೆ ಒಂದು 5 ಗಂಟೆ 4 ಗಂಟೆ ಬತ್ತ.
1: ಮತ್ತೆ ಯಾರು ಬತ್ತಿಲ್ಲ ನಿಂದ ಇನ್ನೊಂದು ರಿಲೇಟಿವ್ಸ್ ಎಲ್ಲ?
0: ರಿಲೇಟಿವ್ಸ್ ಇತ್ತೀಚೆಗೆ ಯಾರು ಬತ್ತಿಲ್ಲ.
1: ನೀ ಅವ್ರ ಮನೆಗೆಲ್ಲ ಹೋತಿಲ್ದ?
0: ಫ್ರೆಂಡ್ ಮನೆ ಹೋತ. ಅಜ್ಜಿ ಮನೆಗೆ ಒಂದು ಫ್ರೆಂಡ್ ಇತ್ತು ಮೇಲೆ, ರಿಲೇಟಿವ್ಸ್ ಅಂತಲ್ಲ ಫ್ರೆಂಡ್, ಅವ್ರ ಮನೆ ಮೇಲ್ ಮನೆ.
1: ಅವಳ ಹೆಸರೇನು?
0: ಕೃತಿಕಾ. ಮತ್ತು ಅವಳು ತಮ್ಮ ಋತ್ವಿಕ. ಅವನೊಟ್ಟಿಗೆ ನಾವೆಂತ ಆಟಾಡೋದಂದ್ರೆ ಈಗ ಸ್ಕೂಲಲ್ಲೇ ಎಂತ ಮಾಡ್ತಿರೋ ಹಂಗೆ ಆಟಾಡೋ, ಅಥವಾ ರನ್ನಿಂಗು ಹಂಗೆಲ್ಲ ಮಾಡೋದು. ಒಂದು ವೇಳೆ ಅವ್ರು ಇಲ್ದಿರೆ ನಮ್ಮ ಮನೆಗೆ ಒಂದು ನಾಯಿ ಇತ್ತು ಪರಿ ಅಂತ, ಅದರೊಟ್ಟಿ ಆಟ ಆಡ್ತಾ ಕೂಗಂತೆ.
1: ನಿನ್ನ ನಾಯಿ ನಿಂಗೆ ಕಚ್ಚೋದಿಲ್ದ?
0: ಇಲ್ಲ, ನಮ್ಮ ಮನೆ ನಾಯಿ ನಂಗೆ ಕಚ್ಚುತ್ತ.
1: ಹಾಂ, ಹೌದು. ನಿಂಗೆ ನಿನ್ನ ನಾಯಿ ಅಂದರೆ ತುಂಬ ಇಷ್ಟನಾ?
0: ಹಬ್ಬ ನಂಗಂದು ಅದು ಕಂಡ್ರೆ ಪಂಚ ಪ್ರಾಣ. ಮತ್ತು ಅದು ಬಿಟ್ಟರೆ ಬೆಕ್ಕು, ಬೆಕ್ಕು ಅಂದರೆ ಅಷ್ಟು ಇಷ್ಟ ನನಗೆ.
1: ನಿನ್ನ ಬೆಕ್ಕಿನ ಹೆಸರೆಂತ?
0: ನನ್ನ ಬೆಕ್ಕಿನ ಹೆಸರು ರಾಜ.
1: ರಾಜ? ಮತ್ತು ರಾಣಿ ಎಲ್ಲಿತ್ತು?
0: ರಾಣಿ ಎಂತ ಗಮ್ಮತ್ ಮಾಡ್ತೇವೆ ರೈತಿ, ರಾಣಿ ಅಂತ, ರಾಣಿ ಇಡ್ಕೆಯ.
1: ಇನ್ನೊಂದು ಬೆಕ್ಕು ಸಾಕು ಅದಕ್ಕೆ ರಾಣಿ ಅಂತ ಹೆಸರು.
0: ಅಡ್ಡಿಲ್ಲ, ಆಯ್ತು. ಶಮ್ಮೆ ನೀವು ಒಳ್ಳೆ ಕತೆ ಅಂತ ಹೇಳಿ, ಒಂದು ಕತೆ ಹೇಳ್ಕೊಂಬ.
1: ನಂಗೆ ಅಷ್ಟು ಬತ್ತಿಲ್ಲ, ಆದರೆ ಈ ಕತೆ ಇತ್ತಲ್ಲ ನಂಗೆ ಒಂದು ಚೂರು ಬತ್ತೆ, ಅದು ಹೇಳ್ತೆ ಆಯ್ತಾ?
0: ಹೇಳಪ್ಪ.
1: ಒಂದು ಊರಲ್ಲೇ ಒಂದು 4 ಮಕ್ಕಳಿದ್ರು. ಅವ್ರ ಅಮ್ಮಂಗೆ ಹುಷಾರಿಲ್ಲ, ಅವ್ರ ಅಪ್ಪಂಗೂ ಹುಷಾರಿಲ್ಲ. ಅಷ್ಟೊತ್ತಿಗೆ ಅವ್ರ ಅಪ್ಪ ಅವ್ರ ಮಕ್ಕಳನ್ನು ಕರೆಸಿ ಹೇಳಿದ್ರು, ನೀವೆಂತಕ್ಕೆ ಎಲ್ಲ ಸತಿ ಜಗಳ ಆಡ್ತಾ ಇರ್ತೀರಲ್ಲ, ಒಂದಿನ ಅವರು ನೀವು ಒಟ್ಟಿಗಿದ್ದ ಕಾಣಲಿಲ್ಲ.
0: ಹಾಂ,
1: ನೀವು ಹಿಂಗೆ ಜಗಳಾಡ್ತಾ ಇದ್ರೆ ಬೇರೆಯವ್ರು ನಿಮ್ಮಲ್ಲಿ ಎಷ್ಟು ಹಿಂಸೆ ಮಾಡ್ಬೌದು, ಅವ್ರು ನಿಮಗೆ ಕೀಳಾಗಿ ನೋಡ್ಬಹುದು, ಅವ್ರಿಗೆ ಮೋಸ ಮಾಡ್ಬೌದು ಅಂತ ಹೇಳ್ತಾರೆ. ಆದರೂ ಮಕ್ಕಳು ಕೇಳಲಿಲ್ಲ. ಅದಕ್ಕೆ ಅವ್ರ ಅಪ್ಪ ಅವ್ರ ಮಕ್ಕಳ ಹತ್ರ ಒಂದು 8 ಕೋಲ್ ಅಂತ ಇರ್ಲಿಕ್ಕೆ ಹೇಳ್ತ. ಅಷ್ಟೊತ್ತಿಗೆ ಒಂದು ಕೋಲನ್ನು ಮುರಿನಿ ಅಂತ ಹೇಳ್ತ. ಎಲ್ಲರೂ ಒಂದು ಕೋಲನ್ನು ಎಷ್ಟು ಸುಲಭವಾಗಿ ಅವು ಮುರಿತಾರೆ.
0: ಹೌದಾ?
1: ಹಾಗೆ ಅವ್ರ ಅಪ್ಪ ಒಂದು 8 ಕೋಲನ್ನು ಒಟ್ಟಿಗೆ ಮುರಿನಿ ಅಂತ ಹೇಳ್ರು. ಯಾವ ಮಕ್ಕಳಿಗೂ ಮುರುಕಾಯಿಲ್ಲ. ಅಷ್ಟೊತ್ತಿಗೆ ಅವ್ರ ಅಪ್ಪ ಹೇಳಿದ್ರು, ನೀವೆಲ್ಲ ಒಟ್ಟಿಗಿದ್ರೆ ಯಾರು ನಿಮ್ಗೆ ಮೋಸ ಮಾಡೋಕೆ ಆತಿಲ್ಲ, ಎಂತ ಮಾಡೋಕ್ಕೂ ಆತಿಲ್ಲ. ಹಾಗೆ ನೀವು ಒಬ್ಬರೊಬ್ಬರೇ ಇದ್ರೆ ಯಾರು ನಿಮ್ಗೆ ಎಷ್ಟು ಈಸಿಲಿ ಮೋಸ ಎಲ್ಲ ಮಾಡ್ಬೋದಂತ.
0: ಇದೆಲ್ಲ ಕೇಂದಂಗಿತ್ತಾರ ಒಳ್ಳೆದು ಕತೆ. ಈ ಕತೆಯ ಮಾರಲ್ ಸ್ಟೋರಿ ಅಂತ ಹೇಳ್ಕೊಂಬ.
1: ನಾವು ಯಾವತ್ತು ಜಗಳ ಆಡೋಕ್ಕಾಗ ಎಲ್ಲ ಸತಿ ಒಟ್ಟಿಗೆ
0: ಒಟ್ಟಿಗೆ ಇದ್ರೆ ಎಂತ ಆತಿಲ್ಲ. ನಮಗೂ ಅಪ್ಪ ಎಲ್ಲ ಹಂಗೆ.
1: ಹಾ
0: ಒಳ್ಳೆಯ್ತು, ಸೂಪರ್ ಆಯ್ತು. ಒಮ್ಮೆ ನಿಂಗೆ ರಜೆ ಎಂತೆಲ್ಲ ತಿನ್ಕೊಂಡು ಆಸೆ ಇತ್ತು ಹೇಳ್ಕೊಂಬ.
1: ರಜೆ ಅಲ್ಲೇ ನಂಗೆ KFC ಹೋಯ್ಕ, ಅಲ್ಲಿಂದ ಎಂತೆಲ್ಲ ತಿನ್ಕ, ಕಡಿಗೆ ಹೊಟ್ಟಿಗೆ ಹೋಯ್ ಅಲ್ಲೂ ತಿನ್ಕ, ರೈಸ್ ಸ್ಟಾರ್ಟರ್ ಎಲ್ಲ. ಮತ್ತೆ ನಿಂಗೆ?
0: ನಂಗೆ ರಜೆ ಬಂದ್ರೆ ಸೈ ನನ್ನ ಅಜ್ಜಿ ಮನೆ ಓಡೋದ, ಅಜ್ಜಿ ಅಜ್ಜಿ ಮಾಡು ಮಟನ್ ತಿಂಬುದು, ಚಿಕನ್ ತಿಂಬುದು, ಇಲ್ದಿರೆಲ್ಲಾರು ಹೊರಗೋಪದು. ಈಗ ಹೋಟ್ಲಿ ಹೊರೆ ಕೇಕ್ ಒಳಕ್ಕೆ ಹೊರಲ್ಲಿ ಕೇಕ್, ಐಸ್ ಕ್ರೀಮ್. ಐಸ್ ಕ್ರೀಮ್ ಈಗ ಬೇಸಿಗೆ ಕಾಲಲ್ಲ ಐಸ್ ಕ್ರೀಮ್ ಜ್ಯೂಸ್ ಅಂತೂ ತುಂಬ ಕುಡಿತೆ ನಾನು.
1: ನಿಂಗೆ ಓರಿಯೋ ನಟ್ ಐಸ್ ಕ್ರೀಮ್ ಇಷ್ಟನಾ?
0: ಓರಿಯೋ ನಟ್ ಐಸ್ ಕ್ರೀಮ್ ಎಲ್ಲ ನಂಗೆ ಗೊತ್ತಿಲ್ಲ ಮಾರೈತಿ. ನನಗೆ ರೆಡ್ ವೆಲ್ವೆಟ್ ಇಷ್ಟ.
1: ಮತ್ತೆ ಒಳಕ್ಕೆ ಹೋತೆ ಅಂದೆ, ಮತ್ತೆ ಓರಿಯೋ ನಟ್ ಐಸ್ ಕ್ರೀಮ್ ಗೊತ್ತಿಲ್ಲ.
0: ಅಲ್ಲಿ ತಗೊಂತಿಲ್ಲ ನಾನು ಐಸ್ ಕ್ರೀಮ್,
1: ಅದು ಇನ್ನೊಂದ್ಸತಿ ತೀನು ಒಳ್ಳ ಅಂತ.
0: ಲೈಕ್ ಇರೋದು ನೀ ತಿಂದಿದ್ಯಾ?
1: ಹೌದಪ್ಪ.
0: ನಾನು ಓರಿಯೋ ಮಿಲ್ಕ್ ಶೇಕ್ ತಿನ್ಬೋದು, ಐ ಮೀನ್ ಕುಡಿದು.
1: ಅದೇ ಎಲ್ಲ ಹೋಟ್ಲಲ್ಲಿ ಸಿಗುತ್ತಲ್ಲ,
0: ಕೇಕ್ ಹೊಲ್ದಂಗೆ ಸಿಕ್ಕುತ್ತಲ್ಲ ಮಿಲ್ಕ್ ಶೇಕ್ ಮತ್ತು ಜ್ಯೂಸ್ ಹಣ್ಣು ಹೆಂಗೆ ಸಿಕ್ಕೋದು.
1: ಹಾಂ ಹೌದು. ಹೇ, ನಿಮ್ಮ ಮನೆಗೆಲ್ಲ ಮೊಬೈಲ್ ಕೊಡೋದಿಲ್ಲ ಮರೈತಿ?
0: ಅಪ್ಪ ಕೊಡ್ತರು.
1: ಅಮ್ಮ ಕೊಡೋದಿಲ್ಲ?
0: ಯಬ್ಬ, ಅಮ್ಮ ಒಂದು ಮುಟ್ಟಕ್ಕೂ ಬಿಡುವುದಿಲ್ಲ.
1: ನಿಮ್ಮ ಮನೆಗೆ? ನನಗೆ ಯಾರು ಮೊಬೈಲ್ ಕೊಡೋದಿಲ್ಲ, ಆದರೂ ಕೆಲವು ಸತಿ ನಂಗೆ ಟಿ ವಿ ಕಮ್ಮಿಗೆ ಸಿಗದೆ ಇದ್ದಾಳಿಗೆ ನಾ ಅಜ್ಜನ ಮೊಬೈಲ್ ಹಿಡ್ಕೊಂಡು ನಾನೇ ನನ್ನ ಫೇವ್ರೇಟ್ ಪ್ರೋಗ್ರಾಮ್ ಎಲ್ಲ ಕಾಣ್ತು.
0: ಓ, ಅಜ್ಜನ ಮೊಬೈಲ್ ಹಿಡ್ಕೊಂಡು ಅಮ್ಮನಿಗೆ ಇಪ್ಪ ಮೂರೇ ಜನ, ಅದಕ್ಕೆ ಪಪ್ಪ ಕಮ್ಮಿ ಕೊಡೋದು, ಅಮ್ಮ ಕೊಡೋದೇ ಇಲ್ಲ.
1: ಹೇ, ಮೊಬೈಲ್ ವಿಷಯ ಬಿಡ, ಎಕ್ಸಾಮ್ ಎಲ್ಲ ಹೆಂಗಾಯ್ತು ಹೇಳ? ಎಕ್ಸಾಮ್ ಈಸಿ ಆಯ್ತು ಮಾರೈತಿ, ಮತ್ತು ಮಾರ್ಕ್ಸ್ ಕಾಣ್
0: ಒಳ್ಳೆ ಬರ್ದಿದೆ ಅನ್ಸುತ್ತೆ.
1: ಹಾ ಹೌದು.
0: ಹೌದಾ? ಒಂದು 240 ಎಷ್ಟು ಬರ್ಬೋದು ನಿಂಗೆ?
1: ನಾ ಜ್ಯೋತಿಷ್ ಎಲ್ಲ ಮಾರೈತಿ,
0: ಜಸ್ಟ್ ಕಾನ್ಫಿಡೆನ್ಸ್.
1: 240 239 ಹಂಗೆ
0: 0.5.
1: ಹಾಂ ಹಾಂ. ಮತ್ತೆ ನಿಂಗೆ ಈಸಿ ಆಯ್ತಾ ಎಕ್ಸಾಮು?
0: ನಂಗಂತೂ ಫುಲ್ ಈಸಿ.
1: ಸೋಷಲಲ್ಲಿ ಎಲ್ಲದೂ ಕರೆಕ್ಟ್ ಮಾಡಿ ಬಂದಿದ್ಯಾ? ಸೋಷಲ್
0: ಹೌದು ನಂಗೆ, ಯಾಕಂದರೆ ನಂಗೆ ಸೋಷಲ್ ತುಂಬ ಇಷ್ಟ.
1: ಹಾಂ, ಮುಂದೆ ನಿಂಗೆ ಕಷ್ಟ ಆಗ್ತದೆ.
0: ಇಲ್ಲಪ್ಪ, ಈಸಿ ಆಯ್ತು ಸೋಷಲ್. ಯಾವುದನ್ನ ನಾವು ಇಷ್ಟಪಡ್ತಾರೆ ಅದು ನಂಗೂ ಈಸಿನೇ ಆಗ್ಬೋದು.
1: ನಿಂಗೆ ಇವೆಂಟ್ಸ್ ಎಲ್ಲ ಅಷ್ಟು ನೆನಪು ಇಟ್ಕೊಂಬ ಆಯ್ತಾ?
0: ಹೌದು.
1: ಓ ಒಳ್ಳೆ.
0: ಇವೆಂಟ್ಸ್ ಥಿಂಕ್ ಮಾಡ್ರೆ ಅಂದರೆ ಕೆಲವೊಂದು ಒಂದು ವಿಷಯದಿಂದ ನೆನಪು ಇಟ್ಕೊಳ್ಬೋದು.
1: ಹಂಗೆ ನಿಂಗೆ ನೆನಪಿನ ಶಕ್ತಿ ತುಂಬ ಇತ್ತಲ್ಲ?
0: ಹಂಗೇನಲ್ಲ, ನೆನಪಿನ ಶಕ್ತಿ ಅಷ್ಟಿಲ್ಲ, ನೆನಪಾಗ್ಬೋದು. ಕೆಲವೊಂದು ವಿಷಯ ಆಟ ಆಡೋದಂಗೆ ಅದಕ್ಕೆಲ್ಲ ನೆನಪು ಆಗ್ತಿಲ್ಲ ನನಗೆ. ಈಗ ಊನು ಆಟ ಆಡೋತ್ತಿಗೆ ಊನು ಅನ್ಕೋದು ನೆನಪೇ ಆಗ್ತಿಲ್ಲ.
1: ಒಳ್ಳೇದು, ಹಾಗೆ ನಾನೇ ವಿನ್ ಆಗ್ತಾ ಇರ್ತೀನಿ.
2: ನೀವು ಕೇಳ್ತಿದ್ದೀರಾ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಹ್ಯಾಂಗ್ ಇಲ್ಲಿ ಬಂತಲ್ಲ, ಒಂಚು ಬೋರ್ ಆಗ್ತೈತಿ ಅಂತ ಆಟ ಆಡ್ವಾ?
1: ನಾವೆಲ್ಲ ಸೇರಿ ಒಂದು ಒಗ್ಗಟ್ಟು ಆಟ ಆಡ್ವಾ?
0: ಹಾ, ಅಡ್ಡಿಲ್ಲ ಅಡ್ಡಿಲ್ಲ.
1: ಅಶ್ವಾನಿ, ಮೊದಲು ನೀನೇ ಕೇಳಲ್ಲ.
0: ಹಾ, ಚಿನ್ನವನ್ನು ಬಿಸಾಡ್ತಾರೆ, ಬೆಳ್ಳಿಯನ್ನು ತಿನ್ನುತ್ತಾರೆ.
1: ಚಿನ್ನವನ್ನು ಬಿಸಾಡ್ತಾರ? ನನ್ನ ಅಮ್ಮ ಹೇಳ್ತಿದ್ರು ಚಿನ್ನ ಬೆಲೆ ಜಾಸ್ತಿ ಆಯ್ತಂತ, ಇದನ್ನು ಬಿಸಾಡ್ತಾರಂತ.
0: ಏ, ಅಲ್ಲಿ ಒಗ್ಗಟ್ಟಿ ಉತ್ತರ ಹೇಳಂದ್ರೆ ನೀನು ಚಿನ್ನ ಚಿನ್ನ ಅಂತೀಯಲ್ಲ.
1: ಐಶಾನ ಯಾ ಹೇಳ್ತೆ, ಬಾಳೆಹಣ್ಣು ಇರ್ಬೇಕು. ಹೌದಾ?
0: ಹೌದು.
1: ಹಾ, ಈಗ ನಾಕೆ ಅಂತ ಕಾಣಿ.
0: ಹಾ,
1: ತಲೆ ಮೇಲೆ ಬುಟ್ಟಿ ಕಸ, ತಲೆ ಒಳಗೆ ಸಿಹಿ ರಸ, ಎಂತ?
0: ತೆಂಗಿನಕಾಯಿ
1: ಅಲ್ದಾ? ಹಾ, ತೆಂಗಿನಕಾಯಿ. ಹೆಂಗ ಹೇಳ?
0: ನನಗೆ ಅಂತ ಗೊತ್ತು.
1: ಅದೇ ಮತ್ತೆ ಹೆಂಗ ಹೇಳ್ದೆ?
0: ನನ್ನ ಮಂಡಿಗೆ ಬಂತ ಹಂಗೆ ಹೇಳ್ದೆ.
1: ಸರಿ ಬಿಡಿ, ಈಗ ನೀನೇ ಕೇಳ.
0: ಆಯ್ತು. ಹೊಟ್ಟೆಯಲ್ಲಿ ಬೆರಳು, ತಲೆಯಲ್ಲಿ ಕಲ್ಲು, ಇದು ಎಂತ ಇದು?
1: ಉಂಗ್ರ.
0: ಹಾ ಹೌದು.
1: ಹಾ, ಈ ಚೆನ್ನೈನ ಎಷ್ಟು ಚುರುಕಿತ್ ಕಾಣಿ.
0: ಹಾ ಐಶಾನಿ, ನೆಕ್ಸ್ಟ್ ನೀನೇ ಹೇಳಲ್ಲ.
3: ಕಪ್ಪೆ ಮುಟ್ಟದ ಕೈಲಾಸ ನೀರು, ಎಂತ ಆನ್ಸರ್?
1: ಎಳ್ನೀರೆಂದು ಆ ಎಳ್ನೀರ್ ಎಂಬುದಿಲ್ಲ, ನಾವು ಬೊಂಡ ಅಂಬುದು.
3: ಹಾ ಹೌದು.
1: ಶಮ್ಯ, ನೆಕ್ಸ್ಟ್ ನೀ ಕೇಂತ್ಯಾ?
0: ನಾನು ಬೇಡ, ನೀನೇ ಕೇ.
1: ಬೇಡ ಕೇಳೆ, ನಾನು ಆಯ್ತಲ್ಲ ಈಗ.
0: ನೀ ಅಲ್ಲಿ ಕೇಂಡೆ?
1: ವಾ, ನಾ ಕೇಳಲೇ ಇಲ್ಲಲ್ಲ, ಕೇಂತೆ ತಡಿ. ಕಾಲುಂಟು ಕೈ ಇಲ್ಲ, ನಡ ಉಂಟು ತಲೆ ಇಲ್ಲ, ಎಂತ?
0: ಪ್ಯಾಂಟ್ ಅಲ್ಲ.
1: ಹೆಂಗೆ?
0: ಹಾಗಂದ್ರೆ ಅದಕ್ಕೆ ಕೈ ಇಲ್ಲ, ಕಾಲುಂಟು, ಕಾಲಿಗೆ ಹಾಕಂಬ್ದಲ್ಲ ಅದ.
1: ಹಾ ಕರೆಕ್ಟ್. ನೆಕ್ಸ್ಟ್ ನೀ ಕೇಳ.
4: ಹೊರಗಿನ ಕೋಟೆ ಸಿಂಗಾರ, ಒಳಗಿನ ಮಣಿಗಳು ಬಂಗಾರ, ತಿಂದವರು ಪಡವರು ಹಾಹಾಕಾರ, ಶೈವಿನಿ ಹೇಳಲೆ ಎಂತೆದಂತ.
0: ನಂಗ್ ಗೊತ್ತಿಲ್ಲ ಮರೆತೆ, ಐಶಾನಿಕೆ ಅಂತೆ.
3: ಮೆಣಸಿನ್ಕಾಯಿ
4: ಹಾಗೆ
3: ಅಮ್ಮ ಖಾರ ಖಾರ ತಿಂಡಿ ಎಲ್ಲ ಮಾಡ್ತಲ್ಲ ಅದಕ್ಕೆ.
4: ಆಯ್ತು, ನೀನು ಒಂಥರ ಚೋಟ್ ಮೆಣಸಿನ್ಕಾಯಿ ಅಲ್ಲ?
3: ಹೌದು.
0: ಐಶಾನಿ ನೆಕ್ಸ್ಟ್ ನೀನೆಲ್ಲ ಹೇಳ್ಕೊಂಬ.
3: ಬಲ ಎಡ ಆಗ್ತಿದೆ, ಎಡ ಬಲ ಆಗ್ತಿದೆ. ಎಂತ
4: ಪ್ರತಿಬಿಂಬ?
3: ಸರಿ ಉತ್ತರ. ಹೆಂಗೆ?
4: ಹ್ಯಾಂಗಂತ ನಾ ಹೇಳುದಿಲ್ಲ, ಶೈವಿ ಹೇಳ್ತಾಳೆ ನಿಂಗೆ.
0: ಅದ್ ಹ್ಯಾಂಗಂದ್ರೆ, ನಾವೀಗ ಕನ್ನಡಿ ಮುಂದೆ ನಿಂತ್ರೆ ಎಲ್ಲ ಉಲ್ಟ ಕಾಣುತ್ತಲ್ಲ, ಹಂಗೆ. ಕರೆಕ್ಟ್ ಐಶಾನಿ?
3: ಹೌದು.
0: ಅಡ್ಡಿಲ್ಲ. ನೆಕ್ಸ್ಟ್ ಶಮ್ಯ ಅಲ್ಲ?
4: ನೆಕ್ಸ್ಟ್ ನಾನಲ್ದೆ ಶೈವಿ.
0: ಹೌದಾಳ, ನಂಗೆ ನೆನಪೋಯ್ತು ಈಗ. ಕೇಂತೆ ಕಾಣೆ, ಹುಟ್ಟುವಾಗ ಕೆಂಪು, ಕಣ್ಣಿಗೆ ತಂಪು, ಏರಿದಾಗ ನೆತ್ತಿಗೆ ಕೆಂಡ, ಇಳಿದಾಗ ಹೂವಿನ ಕುಂಡ. ಎಂತ
4: ಸೂರ್ಯ?
0: ಹಂಗೆ.
4: ಎಂತಕ್ಕಂದ್ರೆ, ಸೂರ್ಯ ಹುಟ್ಟುವುದಕ್ಕೆ ಕೆಂಪಾಗಿತ್ತನಲ್ಲ, ಮತ್ತೆ ಕಣ್ಣಿಗೂ ತಂಪು, ಏರುತ್ತಿಗೆ ನೆತ್ತಿಗೆ ಕೆಂಡ ಅಲ್ದ, ಮತ್ತೆ ಇಳುವತ್ತಿಗೆ ಹೂವಿನ ಕುಂಡ ತರನೇ ಇರ್ತ, ಅದಕ್ಕೆ ಸೂರ್ಯ ಅಂತ ಹೇಳಿ.
3: ಸೂರ್ಯ ಕಾಂಬತಿಗ್ ಬೀಚಲ್ಲಿ ಸಂಜೆ ಕೆಂಪಿರ್ತ, ಆಮೇಲೆ ಪಕ್ಕನ ಹೋಯ್ ಬಿಡ್ತ.
0: ಸರಿ ಸರಿ, ಇಬ್ರು ಲಾಯ್ಕ್ ಹೇಳ್ರಿ. ಈಗ ಶಮ್ಮೆ ನೀ ಕೇಣ.
4: ತೋಟದಲ್ಲಿ ಹಸಿರ, ಅಂಗಡಿಯಲ್ಲಿ ಕಪ್ಪ, ಮನೆಯಲ್ಲಿ ಕೆಂಪ, ಎಂತದ?
3: ಟಿಪ್ಪುಡಿಯ.
4: ಓ ಹೌದು ಮಾರೈತಿ, ನಿಂಗೆ ಹ್ಯಾಂಗ ಗೊತ್ತಾಯ್ತು?
3: ನಂಗ್ ಗೊತ್ತಿಲ್ಲ, ಶೈವಿ ಕೇಳ.
0: ಶೈವಿಯ? ಹಾ ನಾನೇ ಅಲ್ಲ. ಹ್ಯಾಂಗಂದ್ರೆ, ತೋಟದಲ್ಲಿ ಈಗ ಟೀ ಪುಡಿದ ಒಂದು ಪ್ಲಾಂಟ್ ಅಲ್ಲ, ಆ ತೋಟದಲ್ಲಿ ಹಸಿರಿರುತ್ತೆ, ಅಂಗಡಿ ಎಲ್ಲ ಹೋತ ಹೋತ ಕಪ್ಪತ್ತಲ್ಲ, ಅಂದ್ರೆ ಪ್ಯಾಕೆಟ್ ಒಳಗೆ ಕಪ್ಪೆ ಇರುದಲ್ಲ, ಮನೆಯಲ್ಲ ಅಲ್ಲೆಲ್ಲ ಪ್ರಯೋಗ ಮಾಡಿದ ಮೇಲೆ ಚಹಾ ಕುಡಿತಾರೆ, ಟೀ ಪುಡಿ ಕೆಂಪತ್ತಲ್ಲ, ಹಂಗೆ.
4: ನೀ ಚಹಾ ಕುಡಿತೀಯ?
0: ಇಲ್ಲ ಮರೈತಿ, ಮಕ್ಳದ್ದು ಇದೆಲ್ಲ ಹಾರ್ಲಿಕ್ಸ್ ಬೂಸ್ಟ್ ಎಲ್ಲ ಬತ್ತಲ್ಲ, ಅದೇ ಕುಡಿದ್ನ.
4: ಹೌದಮ್ಮ, ಸಾಯಂಕಾಲ ನಾನು ಮನೆಗೆ ಬಂದೇಳಿ ಕಾಫಿ ಕುಡಿತಾ ಇರ್ತೆ.
0: ನೀ ಕೇಳದ್ ಚಾ? ನಾನು ಹೇಳದ್ದು ಅಲ್ಲಿ, ನೀ ಕೇಳದ್ದು ಚಾ ಅಲ್ಲ. ಚಾ ಕುಡುದಿಲ್ಲ, ಕಾಫಿ ಕುಡುದು.
4: ಮತ್ ನೀ ಹೇಳಿದ ಹಾರ್ಲಿಕ್ಸ್ ಹೊಡಿ ಎಲ್ಲ ಕುಡಿದೆ.
0: ಹಾರ್ಲಿಕ್ಸ್ ಬೆಳಿಗ್ಗೆ ಕುಡುದ್ನ.
4: ಒಳ್ಳೇದು.
0: ಐಶಾನಿ ನೀ ಹೇಳಲ್ಲ ಈಗ.
3: ಸಾವಿರಾರು ಹಕ್ಕಿಗಳು ಒಂದೇ ಬಾರಿ ನೀರಿಗೆ ಇಳಿದರು, ಎಂತ ಆನ್ಸರ್?
0: ಅಕ್ಕಿ ತೊಳುದಾ?
3: ಹ್ಯಾಂಗ ಗೊತ್ತಾಯ್ತು?
4: ಹೌದ್ ಮಾರೈತಿ ಶೈವಿ, ನಿಂಗೆ ಪಟಕ್ ಅಂತ ಹ್ಯಾಂಗ ಉತ್ತರ ಗೊತ್ತಾಯ್ತು? ಅಮ್ಮ ಅಕ್ಕಿ ತೊಳದ್ ಕಣ್ಲ್ಯಾ?
0: ಅದೇ ಅದೇ ಅಮ್ಮ ಅಕ್ಕಿ ತೊಳು ಕಣ್ಕಂಡೆ ಗೊತ್ತಾಯ್ತು. ಬಿಳಿಯ ಪೊರೆ ಬಿಡುವೆ ನಾಗವಲ್ಲ, ಗುಂಡಗಿರುವೆ ಗೋಲಿಯ ಗುಂಡಲ್ಲ, ನನ್ನ ದೇಹವು ಮಡಿಕೆಗಳಿಂದ ಕೂಡಿರುತ್ತದೆ, ಕುಂಬಳಕಾಯಿಯಲ್ಲ. ನಾನು ಯಾರು?
4: ಬೆಳ್ಳುಳ್ಳಿ.
0: ಹ್ಯಾಂಗೆ?
4: ಎಂತಕ್ಕಂದ್ರೆ, ಬೆಳ್ಳುಳ್ಳಿ ಇತ್ತಲ್ಲ, ಅದು ಮಡಿಕೆ ಮಡಿಕೆ ಆಯ್ ಒಂದು ಫೋಲ್ಡ್ ಆಯ್ ಆ ಶೇಪ್ ಬತ್ತಲ್ಲ.
0: ಹಾ ಕರೆಕ್ಟ್. ಒಗ್ಗಡ್ಸಾಕ್ಬಿಡ, ಹಾಡು ಹಾಡುವ ಒಂದು.
4: ನಂಗೆ ಹಾಡು ಬತ್ತಿಲ್ಲ, ನಂಗೆ ಈಗ ಹಾಡಕ್ಕೂ ಮನಸ್ಸಿಲ್ಲ, ಈಗ ನೀವೇ ಹಾಡಿ ಅಲ್ಲ.
0: ಐಶಾನಿ ಹಾಡ್ತೀಯಾ?
3: ಹಾಡಿಲ್ಲ ಹಾಡಿಲ್ಲ.
0: ಯಾವ ಸಾಂಗ್ ಹಾಡುವ?
3: ಡಿ ಡಿ ಹಾಡಿ.
0: ಹಾ ಒಟ್ಟಿಗೆ ಹಾಡುವ?
3: ಹಾ
0: ಸರಿ, ಶುರು ಮಾಡುವ.
3: ಹಾ

0: ಬನ್ನಿ.
1: ನೀವ್ ಎರಡೇ ಲೈನಿಗೋಸ್ಕರ ಹಾಡ್ ಬತ್ತಂತೆ ಹೇಳದ?
0: ಹಾ, ನಿಂಗೇನ್ ಬಾರಿ ಬತ್ತ, ಈಗ ಹಾಡ್ಕಂಬ.
1: ಆಯ್ತು, ಹಾಡ್ತೆ. ನನ್ನ ಪುಸ್ತಕ ಮನೇಲಿ ಇತ್ತ, ನಾನು ಇನ್ನೊಂದ್ಸತಿ ಹಾಡ್ತೆ.
0: ಸರಿ, ಹಾಡುವ, ಇನ್ನೊಂದ್ಸತಿ ಹಾಡುವ. ಕೈ ಶನಿ ಮತ್ ಶಮ್ಯ, ಹಂಗಾರೆ ಈಗ ಪುಸ್ತಕ ದಪ್ಕೋಪ್ಪ, ಇನ್ನೊಂದ್ಸರಿ ಬಂದು ಹಾಡುವಕ. ನಮ್ಮ ಹೆಸ್ರ ನೆಂಪಿತ್ತಲ್ಲ, ನಾವು ನಿಮ್ಮ ಚೋಟ ಅರ್ಜೆ ಶೈವಿ.
1: ನಾನು ನಿಮ್ಮ ಚೋಟ ಅರ್ಜೆ ಕ್ಷಮ್ಯ.
2: ನಾನು ನಿಮ್ಮ ಚೋಟ ಅರ್ಜೆ ಐಶಾನಿ.
1: ಟಾಣಿ ಐಶಾನಿ, ಇವತ್ತವಳು ಕತೆ ಹೇಳು ಬಂದಳ. ಕತೆ ಹೆಸ್ರೆಂತ?
2: ನಾಯಿ ಮತ್ತೆ ಬೆಕ್ಕಿಂದ.
1: ಓ, ನಾಯಿ ಮತ್ತೆ ಬೆಕ್ಕಿಂದ. ನಾ ಕೆಂಪು ಕ್ರೆಡಿ ಇದ್ದೆ, ನೀವು ಕೆಂಪು ಕ್ರೆಡಿ ಇದ್ರೆ. ಹಂಗ ಶುರು ಮಾಡ ಐಶಾನಿ.
2: ಒಂದ್ ದಿವ್ಸ ಬೆಕ್ಕು ಮತ್ ನಾಯಿದು ನರ ಎಲ್ಲ ದೂರ ಹೊರಗ್ ಹೋಗ್ತಿದ್ದಿದ್ರ.
1: ಹೊರ ಹೊರಟಿರಾ?
2: ಹೌದು. ಆಮೇಲೆ ಓನರ್ ಹೇಳ್ರ ಬೆಕ್ಕು ಮತ್ತೆ ನಾಯಿಗೆ, ನೀವಿಬ್ರು ಚಂದ ಮಾಡಿ ಕಣ್ಕಣಿ, ಮನೆಯನ್ನಲ್ಲ ನೀಟ್ ಮಾಡಿ ಕಣ್ಕಣಿ ಅಂತೇಳಿ ಹೇಳ್ರು.
1: ಓ, ಮನೆ ಕಾಯಕ್ ಹೇಳ್ರ?
2: ಹಾ,
1: ಅಂದ್ರೆ ಈ ತರ ಇಲಿ ಎಲ್ಲ ಬಪ್ಕಾಗ.
2: ಹಾ. ಆಮೇಲೆ ನಾಯಿ ಬೆಕ್ಕಿಗೆ ಹೇಳ್ತ ನಾವು ಕಣ್ಕಂಬಲ್ಲ ಅಂದೇಳಿ ಹೇಳ್ತ. ಆಮೇಲೆ ನಾಯಿಗೊಂದು ದೊಡ್ಡ ಸೌಂಡ್ ಕೇಳಿಸ್ತಂತೆ.
1: ದೊಡ್ಡ ಸೌಂಡಾ?
2: ಹೌದು. ಆಮೇಲೆ ನಾಯಿ ಬೆಕ್ಕಿನ ಹತ್ರ ಹೇಳ್ತ ಅದ್ಯಂತ ಅದು ದೊಡ್ಡ ಸೌಂಡ್ ಕೇಳಿಸ್ತ ಹೋಗಿ ಕಾಣ ಅಂದಳಿ ಹೇಳ್ತು ಬೆಕ್ಕಿನ ಹತ್ರ.
1: ನಾಯಿಗೆ ಸುದಾಸೀನ ಅದೇನು ಹಾತಿಲ್ಲ, ಬೆಕ್ಕಿನ ಹತ್ರ ಹೇಳ್ ಪಾಪ.
2: ಹೌದೇನ? ಆಮೇಲೆ ಬೆಕ್ಕ ಹೋಯ್ ಕಾಂತ ಒಂದು ಸಣ್ಣ ಟಾ ಕಾರ್ ಟಾಯ್ ಅಂತದ ಸಿಕ್ತಂತೆ.
1: ಸಣ್ಣ ಕಾಟಾರ್ ಕಯ.
2: ಆಮೇಲೆ ಬೆಕ್ಕು ನಾಯಿ ಹತ್ರ ಹೇಳ್ತ ಅದನ್ ಸಣ್ಣ ಕಾರ್ ಟಾಯ್ ಸಿಕ್ತಂತ ಹಂಗೆಂತ ಅಂದೇಳಿ ಹೇಳ್ತ.
1: ಆ ಸಣ್ಣ ಕಾರ್ ಟಾಯ್ ಈ ನಾಯಿಗೆ ದೊಡ್ಡ ಶಬ್ದಕ್ಕೆ ಅಂತಲ್ಲ.
2: ಹೌದು. ಆಮೇಲೆ ನಾಯಿಗೆ ಕಿವಿ ಫುಲ್ ಚುರುಕಿರತ್ತ, ಬೆಕ್ಕಿನ ಕಣ್ಣು ಫುಲ್ ನೀಟ್ ಇರತ್ತ ಅದಕ್ಕೆ.
1: ಹಾ, ಅರ್ಥ ಇದ್ ಬಿಡ. ಒಂದ್ ಅರ್ಥ ಅಲ್ಲಿ ಕತಿ ನೀತಿ ಅಂತ.
2: ಕತಿ ನೀತಿ ಅಂತ ಅಂದ್ರೆ ನಾಯಿ ಬೆಕ್ಕನ್ನು ಮನೇಲಿ ಎಲ್ಲ ಮನೆಯಲ್ಲೂ ಇಟ್ಕೊಳ್ಬೇಕ.
1: ಅದೇ ತುಂಬಾ ಚಂದ ಹೇಳ್ದೆ
2: ಶೈವಿ. ಈಗ ನಾ ಹೇಳ್ದೆ ಅಲ್ಲ ಕತಿ, ನೀ ಹೇಳೀಗ ಶೈವಿ.
1: ಎಂತ ಹೇಳುದು?
2: ಸಾಂಗ್.
1: ಸಾಂಗ್? ನಂಗೆ ಸಾಂಗ್ ಗೊತ್ತಿಲ್ಲ.
2: ಸುಳ್ಳು ಹೇಳ್ಬೇಡ.
1: ಅಡ್ಡಿಲ್ಲ ಬಿಡಿ, ನಿಂಗೋಸ್ಕರ ಅದು ಒಂದ್ ಸಾಂಗ್ ಹೇಳ್ತೆ.
2: ಅಡ್ಡಿಲ್ಲ.
1: ಬಾನ ದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗು ತಾರೆ ಎಂದ, ನೋಡು ಎಂತ ಚಂದ್ರ.

0: ಶೈವಿ, ನಿನ್ ಹೇಳಕ್ ಬರ್ತಿಲ್ಲ ಅಂದ್ಯಲ್ಲ, ಎಷ್ಟ್ ಚಂದ ಸಾಂಗ್ ಹೇಳ್ದಿಯಲ್ಲ.
1: ಏ ಒಂದ್ ಪ್ಯಾರವ ಅದ್ರಂಗೆ ಅಂತ ಇತ್ತು. ಇಷ್ಟ ತನಕ ಎಲ್ಲ ನೀವು ನಮ್ ಕತಿ ಪದ್ಯ ಎಲ್ಲ ಕೇಳ್ರಿ. ಸರಿ, ಈಗ ನಾವು ಹೊರಡುತ್ತ. ನಮ್ ಪಪ್ಪ ಈಗ ಕಾಯ್ತಿದ್ರ. ಕೇಳ್ತೀರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಾಂತಗಳ ಪ್ರಕೃತಿಯ ಸ್ವರ.
2: ಅಮ್ಮ, ಪಪ್ಪ ಅಂತ ನನ್ನ ಪಿಯುಗೆ ಭಂಡಾರ್ಕರ್ಸ್ ಕಾಲೇಜಿಗೆ ಸೇರ್ಸ್ಕಂತಿದ್ರೆ?
3: ಯಾಕೆಂದ್ರೆ ನಿಮ್ಮ ಅಪ್ಪನು ಭಂಡಾರ್ಕರ್ಸ್ ಪಿಯು ಕಾಲೇಜ್ ಅಲ್ಲೇ ಓದಿದ್ದು, ಅದಕ್ಕೆ ಮಗ.
4: ಹೌದು, ಸೈನ್ಸ್, ಕಾಮರ್ಸ್, ಆರ್ಟ್ಸ್, ನಿಮ್ ಬೇಕಾಗಿರೋ ಸ್ಟ್ರೀಮ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಫಿಸಿಕ್ಸ್ ಲ್ಯಾಬ್, ಕೆಮಿಸ್ಟ್ರಿ ಲ್ಯಾಬ್, ಬಯಾಲಜಿ ಲ್ಯಾಬ್ ಅಂಡ್ ಕಂಪ್ಯೂಟರ್ ಲ್ಯಾಬ್. ಸುಂದರವಾಗಿರೋ ಸುಸಜ್ಜಿತ ಲೈಬ್ರರಿ, ಅದರ ಜೊತೆಗೆ ಸ್ಪೋರ್ಟ್ಸ್ ಫೆಸಿಲಿಟೀಸ್, ಔಟ್ಡೋರ್ ಗೇಮ್ಸ್, ಸಪರೇಟ್ ಹಾಸ್ಟೆಲ್ಸ್ ಫಾರ್ ಲೇಡೀಸ್ ಅಂಡ್ ಜೆಂಟ್ಸ್, ಅದರೊಂದಿಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಗೆ ಫುಲ್ ಸಪೋರ್ಟ್. ಮತ್ತೆ ತಡ ಬನ್ನಿ ಭಂಡಾರ್ಕರ್ಸ್ ಪಿಯು ಕಾಲೇಜ್ಗೆ. ವಿಸಿಟ್ ಭಂಡಾರ್ಕರ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್, ಕುಂದಾಪುರ.
2: ಈಗ ಕೇಳಿ ಪ್ರಕಾಶ್ ಕುಂದಾಪುರ ಹಾಡಿರುವ, ಹರೀಶ್ ಕಂಚುಗೋಡ್ ಸಾಹಿತ್ಯ ನೀಡಿರುವ, ಗುರು ಕುಂದಾಪುರ ಫಿಲ್ಮ್ಸ್ ಅವರ ಈ ಹಾಡು ಎದ್ಯಂಗಿಪ್ಪು ಹೆಸರು ಕುಂದಾಪುರದ ಭಾಷೆ.

ಈಗ ಕೇಳಿ ಗುರು ಕುಂದಾಪುರ ಫಿಲ್ಮ್ಸ್ ರವರ ಕ್ಯಾನಿಮುಡಿ ಚಿತ್ರದ ಯತಿರಾಜ್ ಉಪ್ಪೂರವರು ಸಂಗೀತ ನೀಡಿ ಹಾಡಿರುವ, ನಾಗರಾಜ್ ವಿಠಲವಾಡಿಯವರು ಸಾಹಿತ್ಯ ನೀಡಿರುವ ಹಾಡು.

0: ಬ್ರೋ ಐ ಆಮ್ ಥಿಂಕಿಂಗ್ ಯಾವ ಕಾಲೇಜ್ ಅಲ್ಲಿ ಅಡ್ಮಿಷನ್ ತಗೊಂಡ್ಲಿ ಅಂತ.
1: ಟೆನ್ಷನ್ ಯಾಕೆ ಬ್ರೋ, ಕುಂದಾಪುರದ ಭಂಡಾರ್ಕಾಸ್ ಕಾಲೇಜ್ ಇದೆ ಅಲ್ಲ.
2: ಹೌದು, ಬನ್ನಿ ಕುಂದಾಪುರದ ಭಂಡಾರ್ಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ. ಬ್ಯಾಚುಲರ್ ಆಫ್ ಆರ್ಟ್ಸ್ BA ಅಡ್ಮಿಷನ್ ಓಪನ್ ಆಗಿದೆ. HP, HSP, HEK, EJP. ಯಾಕೆ ನೀವು BA ನ ತಗೊಳ್ಬೇಕು ನಮ್ ಕಾಲೇಜಲ್ಲಿ ಅಂತಂದ್ರೆ, ವೈಡ್ ಕರಿಯರ್ ಅಪರ್ಚುನಿಟೀಸ್, ಸ್ಟ್ರಾಂಗ್ ಫೌಂಡೇಶನ್ ಇನ್ ಸೋಷಿಯಲ್ ಸೈನ್ಸಸ್, ಹೆಲ್ಪ್ಸ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಬಿಲ್ಡ್ ಗುಡ್ ಲೀಡರ್ಶಿಪ್ ಕ್ವಾಲಿಟಿ, ಡೆವಲಪ್ಸ್ ಕಮ್ಯುನಿಕೇಶನ್ ಅಂಡ್ ಅನಾಲಿಟಿಕಲ್ ಸ್ಕಿಲ್ಸ್. ಅದರ ಜೊತೆಗೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ, ಫ್ರೆಂಡ್ಲಿ ಲರ್ನಿಂಗ್ ಎನ್ವೈರನ್ಮೆಂಟ್, ಫ್ರೀ ಅಡಾಪ್ಷನ್ ಸ್ಕೀಮ್, ಫ್ರೀ ಕಂಪ್ಯೂಟರ್ ಕ್ಲಾಸ್ ಫಾರ್ ಓನ್ಲಿ BA ಸ್ಟೂಡೆಂಟ್ಸ್, ಫ್ರೀ ಮಿಡ್ ಡೇ ಮೀಲ್ ಫೆಸಿಲಿಟಿ, ಲೈಬ್ರರಿ ಫೆಸಿಲಿಟಿ, ಸ್ಕಾಲರ್ಶಿಪ್ ಅಂಡ್ ಎಂಡೋಮೆಂಟ್ ಫೆಸಿಲಿಟಿ, ಸ್ಟಡಿ ಟೂರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂಡ್ ಆಲ್ಸೋ ರೇಡಿಯೋ ಕುಂದಾಪುರ 89.6 FM, ನಿಮ್ಮ ಪ್ರಾಕ್ಟಿಕಲ್ ರೇಡಿಯೋ ಎಕ್ಸ್ಪೀರಿಯನ್ಸ್ಗೆ ಬನ್ನಿ ಭಂಡಾರ್ಕರ್ಸ್ ಕಾಲೇಜಿಗೆ. ಅಡ್ಮಿಷನ್ಸ್ ಓಪನ್. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು RJ ಜ್ಯೋತಿ ನಿಮ್ಮೊಟ್ಟಿಗೆ. ಇವತ್ತು ಅತಿಥಿ ವಿ ಜ್ಯೋತಿಯಲ್ಲಿ ನಮ್ಮೊಟ್ಟಿಗೆ ಆನಗಳ್ಳಿ ಹ್ಯಾರಿ ಪಿರೇರಾ ಅವರಿದ್ದಾರೆ. ಬಹುಶಃ ಅವ್ರ ಹೆಸರನ್ನ ಕೇಂದಿರ್ತ್ರಿ ಅಥವಾ ಕೇಂದ್ರ ಇರ್ತ್ರಿ, ಯಾಕೆಂದ್ರೆ ಇವರು ಹೆಚ್ಚು ಪ್ರಸಿದ್ಧರು ಸುಪ್ರಸಿದ್ಧರು ಇದ್ದದ್ದು ಮುಂಬೈನಲ್ಲಿ. ಮುಂಬೈನಲ್ಲಿ ಹಾಡುಗಾರರಾಗಿ ಮರಾಠಿ, ಕೊಂಕಣಿ, ಇಂಗ್ಲಿಷ್, ಹಿಂದಿ ಈ ನಾಲ್ಕು ಭಾಷೆಯಲ್ಲಿ ಬಹಳ ಸುಶ್ರಾವ್ಯವಾಗಿ ಹಾಡ್ತಾ ಇದ್ರು. ಅದರೊಟ್ಟಿಗೆ ಕನ್ನಡದಲ್ಲೂ ಹಾಡ್ತಾರೆ. ಆದರೆ ಅವರು ಬಾಂಬೆಯಲ್ಲಿ ಇದ್ದಿದ್ರಿಂದ ಈ ಎಲ್ಲ ಭಾಷೆಯ ಹಾಡುಗಳಿಗೆ ಒಂದು ಕಾಲದಲ್ಲಿ ಭಯಂಕರ ಫೇಮಸ್ ಆನಗಳ್ಳಿಯವರು, ಆಮೇಲೆ ಕುಂದಾಪುರದಲ್ಲೇ ಸೆಟ್ಲ್ ಆದವರು, ಅದರ ನಂತರ ಈಗ ಸಾಸ್ಥಾನದಲ್ಲಿ ವಾಸಿಸ್ತಾ ಇದ್ದಾರೆ. ಸೊ ನಮ್ಮ ಆನಗಳ್ಳಿ ಹ್ಯಾರಿ ಪಿರೇರಾ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
1: ಹೆಂಗಿದ್ರಿ ಸರ್, ಹುಷಾರಿದ್ರಿಯಾ?
3: ಹೌದು, ಬಹಳ ಹುಷಾರಿದ್ದೇನೆ.
1: ಕಂಡ್ರೆ ಗೊತ್ತ, ನಮ್ಮ ಆನಗಳ್ಳಿ ಹ್ಯಾರಿ ಪಿರೇರಾ ಅವರಿಗೆ ಹಾಡಂದ್ರೆ ಪಂಚಪ್ರಾಣ ಅಲ್ದ ಸರ್?
3: ಹೌದೌದು.
1: ಯಾಕೆ ಹಾಡಂದ್ರೆ ತುಂಬಾ ಇಷ್ಟ ನಿಮ್ಗೆ?
3: ನಾನು ಸಣ್ಣದಿರುವಾಗಲೇ ಹಾಡು ಅಂದ್ರೆ ಬಹಳ ಇಷ್ಟ ಆಗಿತ್ತು. ನಾನು ಶಾಲೆ ಹೋಗೋ ದಿನಗಳಲ್ಲಿ ನಾನು ಹಾಡು ಅಂದ್ರೆ ಬಹಳ ಇಷ್ಟ ಇದ್ದಿತ್ತು.
1: ಆಗೆಲ್ಲ ಯಾವ ತರದ ಹಾಡೆಲ್ಲ ಹಾಡ್ತಾ ಇದ್ರಿ ನೀವು?
3: ಸಿನಿಮಾ ಸಾಂಗ್ಸ್.
1: ಎಲ್ಲ ಸಿನಿಮಾ ಸಾಂಗ್ಸ್?
3: ಹೌದು.
1: ಯಾವ ಹಾಡು ಫೇವ್ರೇಟ್ ಇತ್ತು ನಿಮ್ದು ಆಗ
3: ಟೈಮಲ್ಲಿ? ಹಿಂದಿಯಲ್ಲಿ ಹೆಚ್ಚು ಇದ್ ಮಾಡ್ತಿದ್ದೆ. ಕನ್ನಡದಲ್ಲೂ ಇದೆ, ಕುವೆಂಪು ಅವರ ದೋಣಿ ಸಾಗಲಿ ಮುಂದೆ ಹೋಗಲಿ.
1: ಎಲ್ಲಿ ಸರ್ ಒಂದ್ಸಲ ಅದ ಝಲಕ್ ಹೇಳಿ ನೋಡುವ? ದೋಣಿ ಸಾಗಲಿ ಮುಂದೆ ಹೋಗಲಿ,
3: ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ಬೀಸುಗಾಳಿಗೆ ಬೀಳುತ್ತೇ.

0: ವಾವ್ ಕೇಳಿದ್ರೆ ನಿಮ್ಗೆ ಈಗ ಆನ್ಗಳಿ ಹ್ಯಾರಿ ಪೆರ್ರ ಅವ್ರದ್ದು ಆಕ್ಚುಯಲ್ ಪರಿಚಯ ಆಗಿರ್ಕ ಅಲ್ದ ತುಂಬಾ ಲೈಕ್ ಹಾಡ್ರಿ ನೀವು. ಅದೇ ಈಗ ನೀವು ಶಾಲೆಗೆಲ್ಲ ಹೋದಿಲ್ಲ ಅದ್ರಲ್ಲ ಒಂಚೂರು ಹೇಳ್ಕಣಿಕಂಬ.
1: ಹೌದು, ನನ್ನ ಶಾಲೆ ಪ್ರೈಮರಿ ಶಾಲೆ ಸೇಂಟ್ ಮೇರಿಸ್ ಹೈರ್ ಎಲಿಮೆಂಟರಿ ಶಾಲೆ ಕುಂದಾಪುರ. ಕಡೆಗೆ ಹೈಸ್ಕೂಲ್ ಸ್ಟಡೀಸ್ ಎಲ್ಲ ಬೋರ್ಡ್ ಹೈಸ್ಕೂಲ್ ಕುಂದಾಪುರ. ಕಡೆಗೆ ನಾನು ಭಂಡಾರ್ಕಾಸ್ ಕಾಲೇಜಿನಲ್ಲಿ ಡಿಗ್ರಿ ಬಿ ಕಾಂ ಡಿಗ್ರಿ ಪಡೆದೆ.
0: ಯಾವ ವರ್ಷ ಸರ್ ಅದು?
1: ಅದು 1968.
0: ಕಡೆಗೆ ನೀವು ಬಾಂಬೆಗೆ ಹೋದ್ರಿ?
1: ಹೋಗಿದೆ.
0: ಯಾಕೆ? ಉದ್ಯೋಗ ನಿಮಿತ್ತ?
1: ಉದ್ಯೋಗ ನಿಮಿತ್ತ.
0: ಅಲ್ಲಿ ಹೋಗಿ ನಿಮ್ ಕೆಲಸ ಶುರು ಮಾಡ್ರಿ. ಅದ್ರ ಒಟ್ಟು ನಿಮ್ಮ ಈ ಪ್ರವೃತ್ತಿಯನ್ನು ಹೆಂಗೆ ನೀವು ಕಂಟಿನ್ಯೂ ಮಾಡ್ರಿ ಸರ್?
1: ನನಗೆ ಹಾಡು ಅಂದ್ರೆ ಬಹಳ ಇಷ್ಟ ಇದ್ದಿತ್ತು. ಅದರಲ್ಲಿ ಹಿಂದಿ ಹಾಡು ನನಗೆ ಬಹಳ ಇಷ್ಟ. ಕನ್ನಡದಲ್ಲಿ ಅಂದ್ರೆ ಬಾಂಬೆಲಿ ಅಷ್ಟೊಂದು ಸ್ಕೋಪ್ ಇಲ್ಲ, ಅದರಿಂದ ಅಲ್ಲಿ ಇರುವುದು ಮರಾಠಿ, ಹಿಂದಿ, ಮತ್ತೆ ಕೊಂಕಣಿ ಇಲ್ಲೂ ಇದೆ, ಮತ್ತೆ ಇಂಗ್ಲಿಷ್. ನಾನು ಮೊದಲು ನಾನು ಕೊಂಕಣಿಯಲ್ಲಿ ಸಂಗೀತ ಬರೀಲಿಕ್ಕೆ ಶುರು ಮಾಡಿದೆ. ನಾನು ಸಂಗೀತ ಕಲಿತಿದ್ದೊಂದು ರೂಪಾಯಾತನ ಅಂತ ದಾದರ್ ಅನ್ನೊಂದು ಇನ್ಸ್ಟಿಟ್ಯೂಷನ್ ಇದ್ದಿತ್ತು ನನಗೆ ಅಲ್ಲಿ ಹತ್ತಿರ ಕೆಲಸ ಇದ್ದಿತ್ತು ನನಗೆ. ಕಡೆಗೆ ಕೆಲಸ ಚೇಂಜ್ ಮಾಡಿದ್ರ ಮೇಲೆ ನನಗೆ ದೂರ ಆಗ್ತಿತ್ತು. ಕಡೆಗೆ ವ್ಯಾಸ್ ಸಂಗೀತ ವಿದ್ಯಾಲಯ ಅಲ್ಲಿ ನಾನು ಭಾರತೀಯ ಸಂಗೀತ ಕಲಿತೆ, ಕೆಲವು ರಾಗನ ಎಲ್ಲ ಕಲಿತೆ.
0: ಶಾಸ್ತ್ರೀಯವಾಗಿ ನೀವು ಅಲ್ಲೇ ಕಲ್ತಿರೋದು?
1: ಅಲ್ಲೇ ಕಲ್ತಿರೋದು. ಕಡೆಗೆ ನಾನು ವೆಸ್ಟರ್ನ್ ಮ್ಯೂಸಿಕ್ ಅಲ್ಲಿ ಇಂಟ್ರೆಸ್ಟ್ ತಗೊಂಡೆ. ಕಡೆ ವೆಸ್ಟರ್ನ್ ಮ್ಯೂಸಿಕ್ ಕಲಿತೆ. ಈಗ ನಾನು ಚರ್ಚಿನಲ್ಲಿ ಮ್ಯೂಸಿಕ್ ಅನ್ನ ಕಲಿಸ್ತಾ ಇದ್ದೇನೆ ಮಕ್ಕಳಿಗೆ.
0: ನೀವು ಕಲಿಸ್ತಾ ಇದ್ದೀರಿ?
1: ಹೌದು.
0: ವೆರಿ ನೈಸ್. ಓಕೆ.
1: ಸಾಸ್ತಾನದಲ್ಲಿ ನಮ್ಮ ಚರ್ಚಿನಲ್ಲಿ ಸಾಸ್ತಾನದಲ್ಲಿ ತುಂಬಾ ಜನರು ಕಲಿತರು ಮ್ಯೂಸಿಕ್.
0: ಓಕೆ.
1: ನನ್ನ ಒಂದು ಮನಸ್ಸಿನಲ್ಲಿ ಬಂತು, ನೋಡಿ ಈ ಶರೀರ ನಿಶ್ವರ ಅಲ್ವಾ, ನಾವು ತೀರಿ ಹೋದ್ರೆ ನಮಗೆ ಹೊಂಡಕ್ಕೆ ಹಾಕ್ತಾರೆ ಅಲ್ವಾ.
0: ಹೌದು.
1: ಅಲ್ಲಿ ಹೋದಾಗ ನಮ್ಮ ಟ್ಯಾಲೆಂಟ್ ಎಲ್ಲ ಹೊಂಡಕ್ಕೆ ಹೋಗ್ತದೆ.
0: ನಿಜ ನಿಜ.
1: ಆದ್ರೆ ನಾವು ಜೀವ ಇರುವಾಗ ಯಾರಿಗಾರು ಕೊಟ್ಟು ಹೋಗುವ ಅದು
0: ವಿದ್ಯಾದಾನ.
1: ಹೌದು, ಅದು ನೆನೆಸಿದೆ. ನಾನು ಫ್ರೀ ಆಗಿ ಕಲಿಸ್ತೇನೆ. ಇಷ್ಟು ಜನರ ಇಷ್ಟು ಮಕ್ಕಳು ಕಲ್ತರು ನನ್ನ ಹತ್ರ, ಯಾರ ಹತ್ರ ನಾನು ಫೀಸ್ ತಗೊಳ್ಳಲಿಲ್ಲ.
0: ಓಕೆ.
1: ಆದ್ರಿಂದ ಚರ್ಚ್ ನನಗೆ ಆನರ್ ಮಾಡಿತ್ತು. ಈಗ ನಮ್ಮ ಫಾದರ್ ಸುನಿಲ್ ಡಿಸಲ್ವಾ ಅವರು ಸಂಗೀತದಲ್ಲಿ ಬಹಳ ನುರಿತವರು. ಅವರು ತುಂಬಾ ಎನ್ಕರೇಜ್ಮೆಂಟ್ ಕೊಟ್ರು. ಅದರಿಂದ ನನಗೆ ಒಳ್ಳೆ ಕಲಿಸುವ
0: ಉಮೇದು ಬಂತು ಜಾಸ್ತಿ ಆಯ್ತು. ಈಗ ನೀವು ನನಗೆ ಇದು ಹೇಳಿ, ಮುಂಬೈನಲ್ಲಿ ಹಾಡುಗಳು ಅದರ ಪ್ರಯಾಣ ಹೇಗಿತ್ತು, ನಿಮ್ಮ ಜರ್ನಿ ಬಗ್ಗೆ ಒಂದ್ಸಲ ರಿವೈಂಡ್ ಮಾಡಿಯಲ್ಲ.
1: ನಾನು ಮೊದಲು ಕೊಂಕಣಿಯಲ್ಲಿ ಶುರು ಮಾಡಿದೆ. ಕೊಂಕಣಿ ನನ್ನ ಮಾತೃಭಾಷೆ. ಕೊಂಕಣಿಯಲ್ಲಿ ಕಡೆಗೆ ನಾನು ಮತ್ತು ಆಡಿಷನ್ ಟೆಸ್ಟಿಗೆ ಕರೆದ್ರು ನನಗೆ. ನನ್ನ ಎಲ್ಲ ಟೀಮ್ ಮ್ಯೂಸಿಷಿಯನ್ಸ್ ಎಲ್ಲ ಕರ್ಕೊಂಡು ಆಕಾಶವಾಣಿಯಲ್ಲಿ ಹೋದೆ. ಆದ್ರೆ ಮೊದಲು ಅಟೆಂಪ್ಟ್ ನಾನು ಫೇಲ್ ಆದೆ
0: ಆಕಾಶವಾಣಿಯಲ್ಲಿ.
1: ಹೌದು. ಮತ್ತೆ ಮತ್ತೊಂದು ನೆಕ್ಸ್ಟ್ ಇಯರ್ ನನಗೆ ಪುನಃ ಕಾಲ್ ಬಂತು ಆಡಿಷನ್ಗೆ ಅಟೆಂಡ್ ಆಗ್ಲಿಕ್ಕೆ. ಆವಾಗ ನನಗೆ ಒಬ್ರು ಇವರು ಹೆಸರು ನನಗೆ ಸ್ಟ್ಯಾನ್ಲಿ ರಾಬರ್ಟ್ಸ್ ಅಂದ ವಯಲಿನಿಸ್ಟ್ ಅವರ ಪರಿಚಯ ಆಯ್ತು. ಅವರಿಗೆ ನಾನು ಹೇಳಿದೆ ನನ್ನ ಹತ್ರ ಹೀಗೆ ಹೀಗೆ ಕಾರ್ಯಕ್ರಮ ಇದೆ, ನನಗೆ ನಿಮ್ಗೆ ಸ್ವಲ್ಪ ಮಾರ್ಗದರ್ಶನ ಬೇಕು, ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಕೇಳಿದ್ರೆ.
0: ಓಕೆ.
1: ಆ ಟೈಮಲ್ಲಿ ನಾನು ಪ್ರಭಾದೇವಿಯಲ್ಲಿ ಇದ್ದಿದ್ದೆ. ಅವರ ವಯಲಿನಿಸ್ಟ್ ಆಫೀಸ್ ಸಹ ಪ್ರಭಾದೇವಿಯಲ್ಲಿ ಇದ್ದಿತ್ತು. ಅವರ ರೆಪ್ಟೆಕೋಸ್ ಬ್ರೆಟಿನಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದರು. ಅವರು ಪ್ರತಿ ದಿನ ನಮ್ಮ ಮನೆಗೆ ಬಂದು ವಯಲಿನ್ ತಂದು ನನಗೆ ಟ್ರೈನಿಂಗ್ ಕೊಡ್ತಿದ್ರು. ನಾನು ತುಂಬಾ ತಪ್ಪು ಮಾಡ್ತಿದ್ದೆ. ನನ್ನ ಹಣೆಯ ದೇವರು ಇಳಿಸಿದ್ರು.
0: ಓಕೆ,
1: ಕಡೆ ನಾನು ಹೇಳ್ದೆ, ನಾನು ನನ್ನ ಫ್ರೆಂಡ್ ಇದ್ದಾರೆ ಒಬ್ಬ ಹೆನ್ರಿ ಡಿಸೋಸ, ಅವ್ರ ಹತ್ರ ಹಾಡಿಸ್ತೇನೆ, ನಂತರ ಆಗುದಿಲ್ಲ. ಇಲ್ಲ ಇಲ್ಲ, ನೀವು ಬರೀತೀರಿ, ನೀವು ಅದರ ಟ್ಯೂನ್ಸ್ ಅನ್ನು ಸಂಗೀತನ ಕಟ್ಟಿದ್ದೀರಿ, ನಿಮ್ಗೆ ಹಾಡ್ಲಿಕ್ಕೆ ಯಾಕೆ ಆಗೋದಿಲ್ಲ, ನಿಮ್ಮ ಸಾಂಗ್ಸ್ ಅನ್ನು ನೀವೇ ಹಾಡಬೇಕು. ಕಡೆಗೆ ಅವರು ನನಗೆ ಬಹಳ ಟ್ರೈನಿಂಗ್ ಕೊಟ್ಟರು, ಅದರಿಂದ ಅವರನ್ನ ಟೀಮ್ಸ್ ಕರ್ಕೊಂಡು ನೆಕ್ಸ್ಟ್ ಆಡಿಷನ್ಗೆ ಅಪಿಯರ್ ಆದೆ, ಅಲ್ಲಿ ನಾನು ಪಾಸ್ ಆದೆ.
0: ಓಕೆ,
1: ಕಡೆಗೆ ಅವರು ಅಸೈನ್ಮೆಂಟ್ ಕೊಟ್ಟರು. ಪ್ರತಿ ನಂತರ ಪ್ರತಿ ವರ್ಷ ಅವರು ನನಗೆ ಕರೀತಿದ್ರು.
0: ಸೋ ಅದು ಕೊಂಕಣಿ ಹಾಡ ಆಗಿತ್ತ, ಹಿಂದಿಯ?
1: ಅದು ಮೊದಲು ಸ್ಟಾರ್ಟ್ ಅದು ಕೊಂಕಣಿ.
0: ಓಕೆ,
1: ಅದು 1987 ಅಲ್ಲಿ ಕಾಣ್ತದೆ.
0: ಒಂದು ಕೊಂಕಣಿ ಹಾಡು ಹಾಡ್ಬಹುದಾ ಸರ್, ನೆನಪು ಮಾಡ್ಕೊಂಡು? ಯಾವುದೇ ಕೊಂಕಣಿ ಹಾಡು, ಯಾವ್ದಾದ್ರು
1: ಹಿಟ್ ಸಾಂಗ್ ಹೇಳ್ತೇನೆ. ಅದು ಬಾಂಬೆಯಲ್ಲಿ ಸಹ ಗೋವಾದಲ್ಲಿಯೂ ಸಹ ಬಹಳ ಫೇಮಸ್ ಆದ ಸಾಂಗ್, ನನಗೆ ಬಹಳ ಹೆಸರು ಮಾಡಿಕೊಟ್ಟಿತ್ತು. ಕೇನ್ ಸೋರಿಯಾ ಚೇ ತುಸ್ ಗೋ ಮಾರಿಯಾ ಕೇನ್ ಸಂದಿ.

0: ಸೂಪರ್ ಸರ್. ಇದ್ರದ್ದು ಕಂಪೋಸಿಷನ್ ನಿಮ್ದೇನಾ, ಲಿರಿಕ್ಸ್ ಅಂಡ್ ಕಂಪೋಸಿಷನ್?
1: ಮ್ಯೂಸಿಕ್ ಸರ್ ನನ್ನದೇ, ಬರೆದಿದ್ದು ಸರ್ ನಾನೇ.
0: ವಾವ್, ಹಾಡಿದ್ದು ಸರ್ ನೀವೇ ಅಲ್ವಾ? ತುಂಬಾ ಲೈಕ್ ಆಯ್ತು, ಭಾರಿ ಖುಷಿ ಆಯ್ತು ಕೇಂಬಕ್ಕೆ. ಸೊ ಹೀಗೆ ನೀವು ಎಷ್ಟು ಹಾಡುಗಳನ್ನ ಬರೆದಿದ್ದೀರಿ, ಕಂಪೋಸಿಷನ್ ಮಾಡಿದ್ದೀರಿ?
1: ನಾನು ಲೆಕ್ಕ ಇರಲಿಲ್ಲ, ತುಂಬಾ ಮಾಡಿದ್ದೇನೆ.
0: ಯಾವ್ದೆಲ್ಲ ಭಾಷೆ?
1: ನಾನು ಶುರು ಮಾಡಿದ ಕೊಂಕಣಿಯಲ್ಲಿ, ಕರೆಕ್ಟ್ ಮರಾಠಿ ಭಾಷೆಯಲ್ಲಿ ಬರೀಲಿ ಶುರು ಮಾಡಿದೆ, ಮತ್ತೆ ಹಿಂದಿಯಲ್ಲಿ ಶುರು ಮಾಡಿದೆ, ನಂತರ ಇಂಗ್ಲಿಷ್ ಅಲ್ಲಿ ಶುರು ಮಾಡಿದೆ. ಅದರಲ್ಲಿ ನನಗೆ ಒಂದು ಅವಕಾಶ ಸಿಕ್ತು, ಅನುರಾಧ ಪೊಡವಾಳ್ ಅವರೊಟ್ಟಿಗೆ ಕಾರ್ಯಕ್ರಮ ಮಾಡಲಿಕ್ಕೆ ದೂರದರ್ಶನದಲ್ಲಿ. ಅದು ಸಹ ಯಾವ್ದರಲ್ಲಿ, ನ್ಯಾಷನಲ್ ನೆಟ್ವರ್ಕ್ ಪ್ರೋಗ್ರಾಮ್ ದೂರದರ್ಶನ್ ಡೆಲ್ಲಿ, ಅಲ್ಲಿಂದ ಪ್ರಸಾರ ಮಾಡಿದ್ರು. ಅವರೊಟ್ಟಿಗೆ ಒಂದು ಕಾರ್ಯಕ್ರಮ ಮಾಡಿದೆ, ಅದು ನನ್ನ ಒಂದು ದೇವರು ಕೊಟ್ಟ ಒಂದು ಸಂಧಿ. ಅಷ್ಟು ದೊಡ್ಡ ಕಲಾವಿದರ ಒಟ್ಟಿಗೆ ಪ್ರೋಗ್ರಾಮ್ ಮಾಡುವುದು ನನ್ನ ಭಾಗ್ಯ ಅಂತ ಹೇಳಬೇಕು. ಅದು ಉತ್ತರ ಕೇಳೇಕರ್, ಅನುಪಮ ದೇಶಪಾಂಡೆ ಅವರು ಮರಾಠಿ ಪ್ಲೇಬ್ಯಾಕ್ ಸಿಂಗರ್ಸ್, ಅವರೊಟ್ಟಿಗೆ ದೂರದರ್ಶನದಲ್ಲಿ ಹಾಡುವ ಒಂದು
0: ಅವಕಾಶ
1: ಸಿಕ್ಕಿತ್ತು. ಅದರಲ್ಲಿ ಡಿ ಎಸ್ ರುಬಿನ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ಅದರಲ್ಲಿ ಸ್ವಲ್ಪ ನಮಗೆ ಹೆಲ್ಪ್ ಮಾಡಿದ್ರು. ಕಡೆಗೆ ಮ್ಯೂಸಿಕ್ ಡೈರೆಕ್ಟರ್ ಮರಾಠಿ ಫಿಲ್ಮ್ ಇಂದು ಬಾಲ್ ಧಮಾನ್ಕರ್ ಅವರು ಸಹ ನನ್ನ ಅವರ ಟೀಮ್ ನನಗೆ ಆರ್ಕೆಸ್ಟ್ರಾ ಒದಗಿಸಿಕೊಟ್ರು.
0: ಮರಾಠಿಯಲ್ಲಿ ನೀವು ಎಷ್ಟು ಹಾಡುಗಳನ್ನ ಬರೆದ್ರಿ, ಮತ್ತೆ ಎಷ್ಟು ಹಾಡುಗಳನ್ನ ಕಂಪೋಸ್ ಮಾಡಿದ್ರಿ?
1: ಕಂಪೋಸ್ ಅಂದ್ರೆ ಕೆಲವು ದೇಶಭಕ್ತಿ ಗೀತ್, ಜೈ ಕಿಸಾನ್, ಜೈ ಜವಾನ್, ಹೀಗೆ ಕೆಲವು ಗೀತೆಗಳನ್ನು ಬರೆದೆ.
0: ಮರಾಠಿದೊಂದು ದೇಶಭಕ್ತಿ ಗೀತೆನ ಹಾಡಬಹುದಾ?
1: ಓ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹೋ ಹ

0: रे आमची भूमी आमची आई आमच हवी आमची माई ती किती गरीब तरी पर्वा नाही भारत मातेची मुली आम्ही शेतकऱ्यांच्या बायको आम्ही त्यांच्या संगी अस्त चिंता आमा नाही त्यांच्या संगी अस्त चिंता आमा नाही भले आपहाटे आरोता कुमडे खांद्यावरी येऊनी घोंगडे चालले शेतावरी शेतकरी रे घेऊनी नांगर खांद्यावरी शेतावर जाताना ही सुप्रभात किरणे लाल पसरती रे भले आपहाटे आरोता कुमडे खांद्यावरी
1: रिली ग्रेट तुम्बा ग्रेट याके हेली
2: ಬಾಲ್ ಧಮಾನ್ಕರ್ ಮ್ಯೂಸಿಕ್ ಡೈರೆಕ್ಟರ್ ಮರಾಠಿ ಫಿಲ್ಮ್ ಅವರು ನನಗೆ ಹೇಳಿದ್ರು ಮಿಸ್ಟರ್ ಪ್ರೇರಾಮ್ ಈ ಗೀತೆ ನನಗೆ ಇಲ್ಲಿ ಸಂದರ್ಭವಿದ್ರೆ ನಾನು ಗೀತೆಯನ್ನು ಪಿಕ್ಚರೈಸ್ ಮಾಡ್ತೇನೆ ನಾನು ಆಗ್ಲಿ ಅಂತ ಹೇಳಿದ್ರು ಅದೇ ನನ್ನ ದೊಡ್ಡ ಅಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್
1: ಒಂದಷ್ಟು ಒಳ್ಳೆ
2: ಅಭಿಪ್ರಾಯ ಹೇಳಿದ್ರು ನನ್ನ ಪಿಕ್ಚರ್ ನಲ್ಲಿ ಅದನ್ನು ಅಳವಡಿಸಿದ ಹೇಳಿದ್ರು ಅದು ನನ್ನ ದೊಡ್ಡ ಭಾಗ್ಯ
1: ಯಸ್ ಈಗ ನೀವು ಮರಾಠಿ ನಿಮ್ ಮೊದ್ಲೇ ಬರ್ತಾ ಇತ್ತ ಅಲ್ಲಿ ಹೋದ್ಮೇಲೆ ಕಲ್ತಿದ್ದ ನೀವು
2: ಅಲ್ಲಿ ಹೋದ್ಮೇಲೆ
1: ಬರೆಯೋದಕ್ಕೆ
2: ಅಲ್ಲಿ ಅಲ್ಲಿ ಹೋಗಿ ಎಲ್ಲ
1: ಬರೆಯೋದಕ್ಕೆ ಮಾತಾಡೋದಕ್ಕೆ ಎಲ್ಲದೂ ಅಲ್ಲೇ ಕಲ್ತಿದ್ದೆ
2: ನಾನು ಇಂಗ್ಲಿಷ್ ಕ್ವಾಯರ್ ನಲ್ಲಿ ಇದ್ದಿದ್ದೆ ಬಾಂಬೆಯಲ್ಲಿ ಹಾಗೆ ಮರಾಠಿ ಕ್ವಾಯರ್ ನಲ್ಲಿ ಕ್ವಾಯರ್ ಮಾಸ್ಟರ್ ಹೇಳಿದ್ರು ನಮ್ಗೆ ಸ್ವಲ್ಪ ಮಾರ್ಗದರ್ಶನ ಬೇಕು ನೀವು ಮರಾಠಿ ಕ್ವಾಯರ್ ಜಾಯಿನ್ ಆಗಿ ಹೇಳಿದ್ರು ನಾನು ಜಾಯಿನ್ ಆದೆ ಅಲ್ಲಿ ಒಬ್ಬ ಕ್ವಾಯರ್ ಮೆಂಬರ್ ಇದ್ದ ಮರಾಠಿ ಜೆರಿ ರಾಡ್ರಿಗಸ್ ಅಂತ ಅವರು ಹೇಳಿದ್ರು ನಾನೊಂದು ಮದರ್ ಮೇರಿ ಬಗ್ಗೆ ಒಂದು ಗೀತೆ ಬರ್ತಿದ್ದೇನೆ ಅದಕ್ಕೆ ನೀವು ಮ್ಯೂಸಿಕ್ ಹಾಕಿ ಕೊಡ್ತೀರಾ ಅಂತ ನಾನು ಆಯ್ತು ಅಂತ ಹೇಳಿದೆ ನನಗೆ ಮದರ್ ಮೇರಿ ಅಂದ್ರೆ ತುಂಬಾ ಅಚ್ಚುಮೆಚ್ಚು ಮದರ್ ಮೇರಿಯ ಕೃಪೆಯಿಂದ ನನಗೆ
1: ಒಳ್ಳೆದಾಗಿದೆ
2: ಅದನ್ನ ನನಗೆ ಒಳ್ಳೇದಾಗಿ ಆ ಟ್ಯೂನ್ ಒಳ್ಳೇದಾಗಬೇಕಂತ ನನ್ನ ಮನಸ್ಸಲ್ಲಿ ಇದ್ದಿದ್ದು ನಾನು ಆಫೀಸಿನಲ್ಲಿ ಹೋಗುವಾಗ ಸಹ ಅದೇ ಚಿಂತನೆ ಮಾಡ್ತಿದ್ದೆ ನಡೆಯುವಾಗ ಅದೇ ಚಿಂತನೆ ಮಾಡ್ತಿದ್ದೆ ಬಿಲೀವ್ ಮೀ ಐ ಟುಕ್ 3 months ನಾಟ್ ಲೆಸ್ ದನ್ 3 months ಟು ಫೈನಲೈಸ್ ದಿ ಟ್ಯೂನ್
1: ಅಚ್ಚಾ
2: 3 ತಿಂಗಳು ತಗೊಂಡಿದ್ದೆ ನಾನು ಅಷ್ಟು ಮತ್ತೆ ಕ್ವೈರ್ ನಲ್ಲಿ ಕಲಿಸಿದ್ದೇನೆ ಈಗ ಈ ಹಿಮ್ ನಮ್ಮ ಚರ್ಚಿನ ಹಿಮ್ನರ್ ಅಂತ ಗೀತೆ ಬುಕ್ ಇದೆ ಅದರಲ್ಲಿ ಪ್ರಿಂಟ್ ಆಗಿದೆ ಈಗ ನಾನು ಕೇಳಿದ್ದೇನೆ ಈ ಗೀತೆಯನ್ನ ಡಯಾಸಸ್ ಲೆವೆಲ್ ಅಲ್ಲಿ ಪ್ರಿಂಟ್ ಆಗಿದೆ ಅಂತ ಕೇಳಿದ್ದೇನೆ
1: ಓಕೆ
2: ಇದು ನನಗೆ
1: ಕಂಗ್ರಾಚುಲೇಷನ್ಸ್ ವೆರಿ ನೈಸ್ ಈಗ ನಿಮ್ಮ ಫೇವರೇಟ್ ಸಿಂಗರ್ ಯಾರು ಸರ್ ಹಿಂದಿಯಲ್ಲಿ ಈಗ ನೀವು ಇಷ್ಟು ಚಂದ ಹಾಡ್ತೀರಿ ನಿಮ್ಗೊಬ್ರು ಇಷ್ಟದ ಗಾಯಕರು ಅಥವಾ ಗಾಯಕಿ ಅಂತ ಇದ್ದೇ ಇರ್ತಾರೆ
2: ಇಷ್ಟ ಅಂದ್ರೆ ಮೊಹಮ್ಮದ್ ರಫಿ
1: ಅವರು ಸೊ ಅವ್ರದೊಂದು ಹಾಡು ಹಿಂದಿ ಹಾಡು ಕೇಳೋ ಹೊತ್ತಿಗ ಆನ್ಗಳ್ಳಿ ಹ್ಯಾರಿ ಪೆರೇರಾ ಅವರ ಧ್ವನಿಯಲ್ಲಿ ಹೇಳಿ ಸರ್
2: ಸೊ

0: ಈ ಹಾಡನ್ನ ನೀವು ನಿಮ್ ಹೆಂಡತಿಗೂ ಹಾಡ್ತಾ ಇರ್ತೀರಾ ಸರ್? ಹೆಂಗೆ?
1: ನನ್ನ ಹೆಂಡತಿಗೆ ಮ್ಯೂಸಿಕ್ ಅಷ್ಟೊಂದು ಇಷ್ಟ ಇಲ್ಲ, ಹಾಡ್ತಾಳೆ.
0: ಅವ್ರಿಗೆ ಇಷ್ಟ ಇಲ್ಲದ್ರೆ ಹೋಗ್ಲಿ, ನಿಮ್ಗೆ ಇಷ್ಟ ಅಲ್ಲ, ನೀವಿದನ್ ಅವ್ರಿಗೆ ಹಾಡಲ್ವಾ?
1: ಹಾಡ್ತೀರಲ್ಲ.
0: ಓಕೆ, ಈಗ ನೀವು ಅಲ್ಲಿ ಮುಂಬೈ ಅಲ್ಲಿಯ ನಿಮ್ಮ ವೃತ್ತಿ ಜೀವನವನ್ನೆಲ್ಲ ಮುಗಿಸಿ ಈಗ ಸಂಸ್ಥಾನದಲ್ಲಿ ವಿಶ್ರಾಂತ ಜೀವನವನ್ನ ಮಾಡ್ತಾ ಇದ್ದೀರಿ. ನನ್ಗೆ ಖುಷಿಯಾಗಿದ್ದು ಏನಂದ್ರೆ, ಮುಂಬೈಗೆ ಹೋಗಿ ನೀವು ಮರಾಠಿ, ಹಿಂದಿ, ಇಂಗ್ಲಿಷ್, ಆಮೇಲೆ ನಿಮ್ಮ ಕೊಂಕಣಿ ಎಲ್ಲ ಮಾತಾಡ್ತಾ ಇದ್ರು ನೀವು ಕನ್ನಡವನ್ನ ಮರ್ತಿಲ್ಲ ಅಲ್ಲ?
1: ಹೌದು,
0: ಕುಂದಾಪುರ ಅಂದ್ರೆ ನಿಮ್ಗೆ ಪ್ರೀತಿಯೋ ಪ್ರೀತಿ, ಅದ್ರ ಬಗ್ಗೆ ಹೇಳಿ ಸರ್.
1: ಪ್ರೀತಿ ಕುಂದಾಪುರ ಅಂದ್ರೆ ನನಗೆ ಪ್ರೀತಿ, ಯಾಕಂದ್ರೆ ನಾನು ಹುಟ್ಟಿ ಬೆಳೆದವ, ಇಲ್ಲಿ ಆಡಿದವ, ಇಲ್ಲಿ ಓಡಿದವನು. ಆ ಜಾಗ ಎಲ್ಲ ನನಗೆ ಬಹಳ ಫೇವರೇಟ್. ನಾನು ಒಂದ್ಸಲ ನಾನು ಕುಂದಾಪುರ ಅಂದ್ರೆ ನಾನು ಆಗಿನ ಕಾಲದ ಸಂತೆ ಈಗಿನ ಬಸ್ ಸ್ಟ್ಯಾಂಡ್ ಆಗಿದೆ ಕೆಲಸ, ಅಲ್ಲಿ ಹಿಡಿದು ನಾನು ನೋಡ್ತಾ ಬರುದು. ಬಹಳ ಖುಷಿ ಆಗ್ತದೆ ಆ ಕಾಲಿನ ಬಿಲ್ಡಿಂಗ್ಗಳು, ಆ ಕಾಲಿನ ಬಹಳ ಖುಷಿ ಆಗ್ತದೆ. ಈ ನರಿಬೇಣ ಆ ಟೈಮ್ಲಿ ನರಿಬೇಣ ಅಂತ ಹೇಳ್ತಿದ್ರು
0: ಈ ಜಾಗ,
1: ಈ ಜಾಗವನ್ನ.
0: ಹೌದು,
1: ಕಡೆ ಇಲ್ಲಿ ಆಡಿದ, ಓಡಿದ, ಜಗಳ ಆಡಿದ ಅಂತ ಊರು ನನ್ಗೆ ಬಹಳ ಇಷ್ಟ. ಇಲ್ಲಿ ನನಗೆ ಮನೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಕಡೆಗೆ ನಾನು ನನ್ನ ಮಿಸಸ್ ಪ್ರೇಯರ್ ಮಾಡಿದ, ದೇವರು ಒಂದು ಒಳ್ಳೆ ಜಾಗ ತೋರಿಸು ಅಂತ ಸಾಸ್ತಾನದಲ್ಲಿ ನಮ್ಗೆ ಒಂದು ಒಳ್ಳೆ ಜಾಗ ಸಿಕ್ತು. ಅದು ಇದು ಬಸ್ ಸ್ಟ್ಯಾಂಡ್ ಹತ್ರವೇ ಸಿಕ್ತು ನನಗೆ. ಅಲ್ಲಿ ಕರ್ನಾಟಕ ಬ್ಯಾಂಕ್ ಇದೆ, ಅದರ ಹಿಂದ್ಗಡೆ ಒಳ್ಳೆ ಜಾಗ.
0: ಸೊ ನೌ ಯು ಆರ್ ಹ್ಯಾಪಿ?
1: ಐ ಆಮ್ ಹ್ಯಾಪಿ.
0: ಬ್ಯಾಕ್ ಟು ಊರು ಅಂಡ್ ಯು ಆರ್ ಹ್ಯಾಪಿ ಅಲ್ಲ?
1: ಯಾವಾಗ್ಲೂ ನಾನು ಕುಂದಾಪುರಕ್ಕೆ ಬರ್ತಾ ಇರ್ತೇನೆ.
0: ಓಕೆ, ಒಂದು ನಿಮ್ಮದೇ ಕಾಂಪೋಸಿಷನ್ ಇಂಗ್ಲಿಷ್ ಹಾಡನ್ನ ಹೇಳಿ ಸರ್ ಕಾರ್ಯಕ್ರಮನ ಮುಗಿಸುವ ಮುಂಚೆ.
1: We have gathered here to celebrate this day today. It's your happy birthday. Again, again, we wish you happy birthday. We have gathered here to celebrate this day today. It's your

0: Love affection shown today, let us continue always. Love affection shown today, let us continue always. This is how remember your happy birthday.
1: Beautiful.
0: We have gathered here to celebrate this day today. It's your happy birthday. Again, again, we wish you happy birthday.
1: Super.
0: We will sing, we will dance, we'll congratulate. On this auspicious day, on this happy birthday.
1: Super.
0: We have gathered here to celebrate this day today. It's your happy birthday. Again, again, we wish you happy birthday.
1: Awesome, beautiful.
0: Again, again, we wish you happy birthday.
1: Beautiful.
0: Again, again, we wish you happy birthday.
2: Allah sir, ishchana haartiri nange tumba aashcharya anustirod yen gotta. Ellu pustaka nodde, lyrics nodde, ella haadgala lyrics ana ಚಂದ ನೆನ್ಪಿಟ್ಕೊಂಡಿದ್ದೀರಿ, ಪ್ರತಿಯೊಂದು ಹಿಂಗೆ ನೆನ್ಪಿಟ್ಕೊಂಡಿದ್ದೀರಾ ಸರ್ ನೀವು?
0: ಹೌದು,
2: ಎಲ್ಲರೂ ನೆನ್ಪಿದೆ,
0: ಹೆಚ್ಚಿನ ನೆನ್ಪಿದೆ. ಕೆಲವು ಇದು ಸ್ವಲ್ಪ ನೋಡ್ಬೇಕಾಗ್ತದೆ
2: ಕೆಲವೊಂದನ್ನ, ಬಟ್ ಸ್ಟಿಲ್ ಯು ರಿಮೆಂಬರ್ ದೀಸ್ ಆಲ್ ದ ಲಿರಿಕ್ಸ್ ಸೋ ವೆಲ್. ನಂಗೆ ಭಾರಿ ಖುಷಿ ಆಯ್ತು, ಯಾಕಂದ್ರೆ ನಾವೇ ಈಗ ನಾಲ್ಕು ದಿನ ಬಿಟ್ಟು ಒಂದು ಹಾಡು ಬರೆದು ಓದಿ ಹೇಳಿ ಅಂತಂದರೆ ಓದಿಯೇ ಹೇಳಬೇಕು ಬಿಟ್ಟರೆ ನೋಡ್ದೆ ಹೇಳಕ್ಕೆ ಬರಲ್ಲ. ಅಂಥದ್ರಲ್ಲಿ ನಮ್ಮ ಆನ್ಗಳಿ ಹ್ಯಾರಿ ಪೆರೇರಾ ಅವರು ಪ್ರತಿ ಲಿರಿಕ್ಸನ್ನು ನೆನ್ಪಿಟ್ಕೊಂಡು ಬ್ಯೂಟಿಫುಲ್ ಆಗಿ ಆ ಹಾಡಲ್ಲಿ ಇನ್ವಾಲ್ವ್ ಆಗಿ ಹಾಡಿದರು. ರಿಯಲಿ ಐ ಲೈಕ್ ಇಟ್ ಸರ್. ಆ್ಯಕ್ಚುಲಿ ನಿಮ್ಮ ಹಾಡು ಕೇಳೋದೇ ಒಂದು ಖುಷಿ ಅಂತ, ನಿಮ್ಮ ಜೊತೆ ಕೂತ್ಕೊಂಡು ಹಾಡು ಕೇಳುವಾಗಲೇ ನನಗೆ ತುಂಬ ಅರ್ಥ ಆಗ್ತಾ ಇರೋದು ಅನ್ನಿಸ್ತಿರೋದು. ವೆರಿ ನೈಸ್. ಈಗ ನಿಮ್ಮ ಏಜ್ ಎಷ್ಟು ಸರ್, ಇಫ್ ಯು ಡೋಂಟ್ ಮೈಂಡ್?
0: ನನ್ನ ಏಜ್ ಈಗ 78 ನಡೀತಾ ಇದೆ.
2: Just 78 ಆನ್ಗಳಿ ಹ್ಯಾರಿ ಪೆರೇರಾ ಅವರು, ಅಂಡ್ ಹೀ ಸಿಂಗ್ ಸೋ ವೆಲ್. ಈ ಏಜ್ ಅಲ್ಲೂ ಹೀ ಸಿಂಗಿಂಗ್, ಹೀ ಈಸ್ ಟೀಚಿಂಗ್ ಸಿಂಗಿಂಗ್ ಅಲ್ವಾ, ಮಕ್ಕಳಿಗೆಲ್ಲ ಹೇಳ್ಕೊಡ್ತಾ ಇದ್ರಿ.
0: ಮ್ಯೂಸಿಕ್ ಅನ್ನು ಕಲಿಸ್ತೇನೆ.
2: ವೆರಿ ನೈಸ್. ನೋಡಿ,
0: ಫ್ರೀ ಆಗಿ ಕಲಿಸ್ತೇನೆ ನಾನು.
2: ನಿಜವಾಗ್ಲೂ ಖುಷಿ ಆಯ್ತು ಸರ್.
0: ಅಂದ್ರೆ ನನ್ಗೆ ನಿಮ್ಗೆ ಒಂದು ಗೊತ್ತುಂಟ, ಒಂದು ಹಿಂದಿ ಸಾಂಗ್
2: ಯಾವ್ದು ಸರ್?
0: ಚಲವುಡಿ ಜಾರೆ ಪಂಚಿ.
2: ಹಾ, ಕೇಳಿದ್ದೀನಿ ನಾನು.
0: ಅದರಲ್ಲಿ ಒಂದು ಸೆಂಟೆನ್ಸ್ ಇದೆ,
2: ಏನಂತ?
0: ಅಚ್ಚಾ ಹೇ ಕುಚ್ ಲೇ ಜಾನೆ ಸೇ
2: ಅಚ್ಚಾ
0: ದೇಕರ್ ಹಿ ಕುಚ್ ಜಾನ.
2: ಆಹಾ, ಅಚ್ಚಾ ಹೇ ಕುಚ್ ಲೇಕೆ ಜಾನೆ ಸೇ ದೇಕರ್ ಹಿ ಕುಚ್ ಜಾನ. ಯಾ, ಕರೆಕ್ಟ್ ಅಲ್ವಾ?
0: ಅಚ್ಚಾ ಹೇ ಕುಚ್ ಲೇ ಜಾನೆ ಸೇ ದೇಕರ್ ಹಿ ಕುಚ್ ಜಾನ.
2: ಯಸ್.
0: ಚಲ ಉಡ ಜಾ ರೇ ಪಂಚಿ, ಅಬ ದೇಸುವಾ ಬೇಗಾನಾ. ಚಲ ಉಡ ಜಾ ರೇ ಪಂಚಿ.
2: ಮೊಹಮ್ಮದ್ ರಫಿಯವರು ಹಾಡಿದ್ದು. ಎಂತ ಚಂದದ ಲಿರಿಕ್ಸ್ ಸರ್. ಆಕ್ಚುಲಿ

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ, ಅದನ್ನು ಕೇಳ್ತಾ ಇರಿ. ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ಉತ್ತಮ ಗುಣಮಟ್ಟದ ಪ್ರಮಾಣೀಕೃತ MO4 ಭತ್ತದ ಬೀಜ ಮಾರಾಟಕ್ಕೆ ಲಭ್ಯವಿದೆ. 25 ಕೆಜಿಗೆ 1200 ರೂಪಾಯಿಗಳು. ರೈತರು ಇದರ ಉಪಯೋಗ ಪಡೆದುಕೊಳ್ಳಬಹುದಾಗಿದೆ. ವಿಶೇಷ ಸೂಚನೆ, ಇಲ್ಲಿ ಯಾವುದೇ RTC ಮತ್ತು ಆಧಾರ್ ಕಾರ್ಡ್ ಅವಶ್ಯಕತೆ ಇರುವುದಿಲ್ಲ. ಸಂಪರ್ಕಿಸಿ 9964174774 ಅಥವಾ 9686896274.
3: ಈ ವೈಭವಣ್ಣ
4: ಎಂತದೆ?
3: ನಂಗೆ ಮಾಹೆ ಮಣಿಪಾಲ್ ಅಲ್ಲಿ ಫ್ಯಾಷನ್ ಡಿಸೈನಿಂಗ್ ಓದ್ಬೇಕಂತ ಆಸೆ, ಅದಕ್ಕೆ PU ಅಲ್ಲಿ ಓದ್ಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ.
4: ಅದಕ್ಕ ಭಂಡಾರ್ಕರ್ಸ್ PU ಕಾಲೇಜ್ ಇತ್ತಲ್ಲ
3: ಅಲ್ಹೋರೆ.
5: ಭಂಡಾರ್ಕರ್ಸ್ PU ಕಾಲೇಜಿಗೆ ಹೋದ್ರೆ ಸೇಜಸ್ ಕ್ಯಾಟಗರಿನಲ್ಲಿ ಮಾಹೆ ಅಡ್ಮಿಷನ್ ಸುಲಭ ಆತ. ಸೆಲೆಕ್ಟ್ ಆದವರಿಗೆ ಸ್ಕಾಲರ್ಶಿಪ್ ಸಿಗುತ್ತ, ಫ್ರೀ ಕನ್ಸೆಷನ್ ಸಿಕ್ಕತ್ತ. ಮತ್ತೆ ತಡ ಬನ್ನಿರಿ ಭಂಡಾರ್ಕರ್ಸ್ PU ಕಾಲೇಜಿಗೆ. ವಿಸಿಟ್ ಭಂಡಾರ್ಕರ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್, ಅಡ್ಮಿಷನ್ ಓಪನ್.
2: ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು RJ ಜ್ಯೋತಿ ನಿಮ್ಮೊಟ್ಟಿಗೆ ಕುಂದಾಪುರ ಮಾತುಕತೆಯಲ್ಲಿ. ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ನಮ್ಮೊಟ್ಟಿಗೆ ಯಾರಿದ್ರು ಕೇಂದ್ರೆ ಕೆ ಶಾಂತಾ ಬಾಲಕೃಷ್ಣ ಐತಾಳ್ ಅವರು. ನಮಸ್ಕಾರಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ.
6: ನಮಸ್ಕಾರ.
2: ಖುಷಿ ಅಂತ ಕೇಂದ್ರೆ 7ನೇ ಕ್ಲಾಸ್ ವರೆಗೆ ಓದ್ದವ್ರು ಇವರು, ಆದ್ರೆ ತುಂಬಾ ಪುಸ್ತಕಗಳನ್ನ ಬರೆದಿದ್ದಾರೆ, ಹಾಡು ಹಸೆಗಳನ್ನ ಹೇಳ್ತಾರೆ, ಅದರಲ್ಲೂ ನಮ್ಮ ಕುಂದಾಪುರ ಕನ್ನಡದ ಹಾಡುಗಳು, ಶೋಭಾನೆ ಹಾಡುಗಳು, ಮಕ್ಕಳ ಜೋಗುಳ ಹಾಡುಗಳು, ಭತ್ತ ಕುಟ್ಟುವ ಹಾಡು, ಆಮೇಲೆ ಅಂತ ಬೇರೆ ಅಂತ ಹೇಳ್ತ್ರಿ,
6: ಮದುವೆ, ಉಪನಯನ, ನಾಮಕರಣ, ಬಸರಿ, ಸೀಮಂತ, ಎಲ್ಲ ಹಾಡುಗಳು,
2: ಎಲ್ಲ ಸಂದರ್ಭಕ್ಕೂ ಬೇಕಾದ ಹಾಡು ನಿಮ್ಮ ಹತ್ರ ಇತ್ತ. ಅದು ಇವ್ರದ್ದು ವಿಶೇಷತೆ ಅಂತ ಕೇಂದ್ರೆ ಸ್ವರಚಿತ ಹಾಡುಗಳನ್ನ ಹಾಡು. ಅಲ್ಲ, ನೀವು ಅದು ಯಾವ ವರ್ಷದಿಂದ ನೀವು ಬರುಕಲ ಶುರು ಮಾಡದ, ನೀವೇ ರಚಿಸೋಕ್ ಶುರು ಮಾಡದ?
6: ಅಂದ್ರೆ ನಾನು 6ನೇ ಕ್ಲಾಸ್ ಅಲ್ಲಿ ಇರುವಾಗ ತೆಕ್ಕಟ್ಟೆ ಮಾಬಲ್ ಶೆಟ್ಟರ್ ನಮ್ಗೆ ಮಾಸ್ಟರ್ ಆಗಿದ್ರು. ಅವರು ಒಂದ್ ದಿವಸ ಯಾರೋ
2: ಮೂಡ್ಗಿಲಿಯರ್ ಶಾಲೆಗೆ,
6: ಮೂಡ್ಗಿಲಿಯರ್ ಶಾಲೆಯಲ್ಲಿ ಅವ್ರೊಂದ್ ದಿವಸ ಅವರೇ ಬರೆದೊಂದ್ ಪದ್ಯನ್ನ ಬಾಮಿನಿ ಷಟ್ಪದಿ ಒಳಗೆ ಬರ್ದಿದ್ರು. ಅದನ್ನ ಯಾರಿಗೋ ಬರೋದಕ್ಕಾಗ್ದ, ಅದು ಅದನ್ನ ಬಾಮಿನಿ ಷಟ್ಪದಿ ಒಳಗೆ ಬರ್ದಿದ್ರು. ಬರೆದು ನಮ್ಗೆ ಶಾಲೆ ಕ್ಲಾಸಿಗೆ ಮಕ್ಕಳಿಗೆ ಹೇಳಿರೋರು, ಮಕ್ಕಳೇ ನೀವು ಹೀಗೆ ಪದ್ಯ ರಚನೆ ಮಾಡಬಹುದು, ಅದೇ ನಂತ ದೊಡ್ಡ ವಿದ್ಯೆ ಅಲ್ಲ ಅಂತ ಹೇಳಿ. ನನ್ಗೆ ಅನಿಸ್ತು ಹೋಗುದಲ್ಲ, ನಾವು ಸುಮ್ಮನೆ ಕಾಲ ಕಳುಕಿಂತ ಯಾರ ಮನೆ ಪಂಚಾಯತಿಲ ಮಾತಾಡೋಕ್ಕಿಂತ ಇದೊಂದು ಒಳ್ಳೆ ಹವ್ಯಾಸ ಅಲ್ಲ, ನಾನು ಕಾಣಕ ಅಭ್ಯಾಸ ಮಾಡ್ಕಂತ ಆಲೋಚನೆ ಮಾಡ್ಕೊಂಡೆ. ಕಡೆ 7ನೇ ಕ್ಲಾಸ್ ರಜೆಗೆ, ಅವತ್ತು 7ನೇ ಕ್ಲಾಸ್ ಮಾತ್ರ ಇರೋದು ಆ ಶಾಲೆಯಲ್ಲಿ, 5 ಇದ್ದಿತ್ತು. ನಾನು 5 ಪಾಸ್ಪಟ್ಟಿ 6 ಶುರುವಾಯ್ತು. ನಮ್ಮ ಅಪ್ಪನ ನಾ ಹೇಳಲೇ ಇಲ್ಲ, ಹೋಗಿ 6ನೇ ಕ್ಲಾಸ್ ಕುಕ್ಕೊಂಡೇ ಬಿಟ್ಟೆ. ಅಂತೂ 6, 7, 2 ಕ್ಲಾಸ್ ಹೆಚ್ಚಾಯ್ತು. ಕಡೆಗೆ ಅವ್ರು ಹೇಳ್ತಾರೆ, ನಾವು ಕೋಡಿ ಕನ್ಯಾಣ, ನಮ್ಮ ಅಜ್ಜನ ಮನೆ, ರಜೆಗೆಲ್ಲ ನಾವು ಅಲ್ಲಿ ಹೋಗುದು. ಯಾವಾಗ್ಲೂ ಹೋದಾಗ್ಲಿಗೆ ಅಲ್ಲಿ ಎಲ್ಲ ಸಮುದ್ರ ಬದಿ ಮಕ್ಕಳೆಲ್ಲ ಆಟ ಆಡ್ತಾ ಕುಕ್ಕಂಡ್ರು, ಅಂದ್ರೆ ಕೆಪ್ಪಿ ಗೂಡ್ ಮಾಡೋದು, ಮತ್ತೊಂದು ಇನ್ನೊಂದೆಲ್ಲ ಆಟ ಆಡ್ತಾ ಕುಕ್ಕಂಡ್ರು. ಸಾಯಂಕಾಲದ ಹೊತ್ತು ಅಂತ ಇಲ್ತಲ್ಲ, ಆ ತರ ಸಂಜೆ ಹೊತ್ತು. ನಂಗನ್ಸ್ತು ಹೌದಲ್ಲ, ಮಾಸ್ಟರ್ ಹೇಳಿದ್ರಲ್ಲ, ನಾನು ಒಂದ್ ಏನಾರು ಒಂದ್ ಪದ್ಯ ಬರ್ಲಕ್ಕ, ಈ ದೃಶ್ಯ ಒಳ್ಳೆ ಚಂದ ಇತ್ತಲ್ಲ, ಅನ್ಕಂಡು ಅಲ್ಲೇ ಕುತ್ಕೊಂಡು ಆಲೋಚನೆ ಮಾಡಿ ಅದನ್ನ ಬರ್ಕಂಬಿಕೆ ಅಂತ ತಗೊಂಡ್ ಹೋಯ್ಲ ನಾನು. ನಂಗೆ ಮರ್ತು ಹೋತ್ತಲ್ಲ ಕಡೆಗೆ. ಅಕ್ಕ ಮನೆ ಬಂದ್ರ ಮೇಲೆ ನಾನು ಕಂಡ ದೃಶ್ಯ ಎಲ್ಲ ಎಣಿಸ್ಕೊಂಡ ಕಡೆ ಕಡಲ ತೀರದ ಸಂಜೆ ಅಂತ ಒಂದ್ ಪದ್ಯ ಬರ್ದೆ. ಅದು ಫಸ್ಟ್ ನಾನು ಬರೋದು.
2: ಕಡಲ ತೀರದ ಸಂಜೆ ಅಂತ ಬರುದು. ಅಷ್ಟು ಎಷ್ಟು ಅಣ್ಣ ನೀವಾಗ?
6: 7ನೇ ಕ್ಲಾಸ್. ನನ್ಗಾಗ್ಲಿ
2: ಅಷ್ಟೇ
6: 12 ವರ್ಷ, 5 ವರ್ಷಕ್ಕೆ ಶಾಲೆ ಸೇರಿದ್ ನಾನು, 7ನೇ ಕ್ಲಾಸ್ ಬಿಡ್ತೀವಿ, 12 ವರ್ಷ ಆಯ್ತು ಅಷ್ಟೇ.
2: ಓಕೆ, ಸೊ ಅಷ್ಟೊತ್ತಿಗೆ ಒಂದು ಕವನನ ನೀವು ಬರ್ದೇ ಬಿಟ್ರೆ, ಎಲ್ಲರಿಗೂ ಓದಿ ಹೇಳ್ರಿ ನೀವೇ ಕಡಿಕೆ.
6: ನಾನು ಓದಿ ಹೇಳಕ್ ಆಗದೆ ಎಲ್ಲಿತ್ತು ನನ್ನ ಹತ್ರ, ನಂಗ್ ಕಾಗದವೇ ಸಿಕ್ಕುದಿಲ್ಲ ಬರುಕೆ. ಈ ಶಾಲೆ ಮಕ್ಕಳೆಲ್ಲ ಬಿಸಾಟಿ ಇರ್ತವಲ್ಲ ಎಂತ ರೊಪ್ಪಿಸ್ಗದ್ದು, ಅದ್ರ ಒಂದೊಂದ್ ಕಾಗದ ಹೆಕ್ಕಿ ಇಟ್ಕೊಂಡ ಶಾಲೆ ಕೊಯ್ದಾಯ್ತಲ್ಲ ನಂಗೆ, ಮತ್ತೆ ಎಂತ ಮಾಡುದು ಪುಸ್ತಕ ಎಲ್ಲಿ ಹೋಗ್ಬೋದ. ಆ ಕಾಗದಲ್ಲಿ ಹೆಕ್ಕಿ ಇಟ್ಕೊಂಡು ನಂಗೆ ಅನ್ಸಿದ್ದೆಲ್ಲ ಬರ್ದು, ಅದ್ ಕಡೆ ನಂಗೆ ಬೇಕಂದ ಅಂದಾಜಿಲ್ಲ ಆಗ್ಲಿಗೆ, ಅದು ಬೇಕಾದ ಮುಂದೆ ಅದಕ್ಕೊಷ್ಟು ಬೆಲೆ ಇರುತ್ತಂದ ನಂಗೆ ಗೊತ್ತೇ ಇಲ್ಲ. ಅದು ಎಲ್ಲೆಲ್ಲೋ ಕಳ್ದು ಹೋಗ್ಬೋದು ಆಯ್ತಾ, ಇಷ್ಟ ಹಂಗ್ ಕಳ್ದಿದ್ನೇನೋ ನಾನು ಬರದ್ದೆಲ್ಲ. ಕಡೆಗೆ ಒಂದು ಪುಸ್ತಕ ತಕೊಂಡ ಅದ್ರೊಳಗೆಲ್ಲ ಒಂದೊಂದೇ ಒಂದೊಂದೇ ಬರ್ದಿದ್ದು ಶುರು ಮಾಡಿ, ಅದನ್ನೇ ನಾನು ಕಡೆಗೆ ಹೊಂಬೆಳಕು ಕವನ ಸಂಕಲನ ಅಂತೇಳಿ. ಆವಾಗ ನನ್ಗೆ ಸುಮಾರು ವರ್ಷ ಆಯ್ತಂದ್ರೆ ನನ್ನ ಮಕ್ಕಳೆಲ್ಲ ದೊಡ್ಡವರು ಆಯ್ತಾಗ್ಲಿ, ಅದ್ರ ಮೇಲೆ ಅದನ್ನ ಬರ್ದಿಟ್ಟು ಕಡೆಗೆ ನಮ್ಮ ಕಾರ್ಕಡ ತಾರ್ನ ತೊಳ್ರ ಅದನ್ನ ಪ್ರಕಟ ಮಾಡಿ,
2: ಗೆಳೆಯರ ಬಳಗ
6: ಪ್ರಕಟ ಮಾಡಿಸಿದ್ರು ಅದನ್ನ.
2: ಓಕೆ, ನೀವು ಮಕ್ಕಳ ರಾಮಾಯಣ ಶಿಶು ಕಾವ್ಯ ನೀವು ಬರೀತ್ರಿ,
6: ಹೌದು,
2: ಅದು ಯಾವ ತರದ ಒಂಚೂರು ಅದ್ರ ನೆನ್ಪ್ ಮಾಡ್ಕೊಳ್ಳಕ್ಕ, ಮಕ್ಕಳ ರಾಮಾಯಣ ಹೆಂಗಿದ್ದಿತ್ತು ಅಂತ ಹೇಳ್ಕೊಂಡು.
6: ಅವನ ನಿನ್ನಯ ಕಥನ ರಾಘವ ಸದ್ಗುಣ ಸದನ, ಪಾವನ ನಿನ್ನಯ ಕಥನ ರಾಘವ ಸದ್ಗುಣ ಸದನ, ಹುಟ್ಟಿದೆಯಂತೆ ಅಯೋಧ್ಯೆಯಲ್ಲಿ ದಶರಥನಂತೆ ಪಿತನಿನಗಲ್ಲಿ, ಹುಟ್ಟಿದೆಯಂತೆ ಅಯೋಧ್ಯೆಯಲ್ಲಿ ದಶರಥನಂತೆ ಪಿತನಿನಗಲ್ಲಿ, ಮಾತೆ ಕೌಸಲ್ಯೆಗೆ ಕೃತನಾಗಿ ಜನಿಸಿ ಶ್ರೀರಾಮನೆನಿಸಿ ನೀನವತರಿಸಿ, ಪಾವನ ನಿನ್ನಯ ಕಥನ ರಾಘವ ಸದ್ಗುಣ ಸದನ. ಅದು ಈಗ ನಾಲ್ಕು ಮುದ್ರಣ ಆಗಿತ್ತು, ನಾಲ್ಕು ಪುಸ್ತಕ ತಂದಿದ್ದೆ ನಾನು ನಿಮ್ಗೆ ಕೊಡ್ತೀನಿ ಕಡೆಗೆ.
2: ಅಡ್ಡಿಲ್ಲ, ಮಕ್ಕಳ ರಾಮಾಯಣ ನಾಲ್ಕು ಮುದ್ರಣ ಖಂಡಿತ.
6: ಅದು ನಾನು ಅಂದ್ರೆ ಯಾರಿಗೂ ದುಡ್ಡಿನ ಮಾರಾಟ ಮಾಡಲೇ ಇಲ್ಲ, ಸುಮ್ಮನೆ ನಾನು ಮಾಡಿದ್ದು ಮೊದ್ಲು ಸರಿ ಗಾಯತ್ರಿ ನೋಡ್ರೆ ಇಷ್ಟೊಳ್ಳೆ ಪದ್ಯ ಬರ್ದು ನಿಮೇ ಇಟ್ಕೊಂಡ ಮಾರ್ರೆ, ನಮ್ ಕಣಿದ್ರೆ ಓದಕ್ಕಾಗದ ಅದನ್ನ, ಹಿಂಗೆ ನಮ್ ಕುಂದಾಪುರ ಕನ್ನಡ ಮಾಡ್ ಅನ್ಕೊಂಡು ಎಲ್ಲ ತಗೊಂಡ ಯಾವ್ದೋ ದೇವಸ್ಥಾನಕ್ಕೆ ಹೋಗಿ ಒಂದ್ಸರಿ ಕೊಟ್ರು, ಒಂದ್ ಸ್ವಲ್ಪ 100 ಅದೆಷ್ಟು ಪುಸ್ತಕ ಮಾಡಿದ್ರು ಒಂದಷ್ಟು ಮಾಡಿ ಕೊಟ್ರು. ಕಡಿ ನಾನು ಚಿಕ್ಕತ್ರಿಪಾಡಿ ಉಪೇಂದ್ರ ಸ್ವಾಮೀಜಿಯವರ ಇದ್ರೊಳಗೆ ನಾನು ಮತ್ತೆ ಮಾಡಿಸ್ದೆ, 2 ಸರಿ ಮಾಡಿಸ್ದೆ. ಕಡೀಗ ನಾಲ್ಕನೇದು ನಮ್ ಶಮಂತ ಕುಮಾರ್ ಅಂತೇಳಿ, ಇಲ್ಲೆಲ್ಲ ನಂಗೆ ಯಾರು ಗೊತ್ತಿಲ್ಲ ಮಾರೆ, ಅವ್ರು ಎಲ್ಪ ಇದು ಮಾಡ್ತಾರೋ ಗೊತ್ತಿಲ್ಲ ಅಂದೆ. ಮೈಸೂರಿಗೆ ಯಾರೋ ಒಂದು ಫ್ರೆಂಡ್ ಇದ್ರಂದ ಅವ್ರ ಹತ್ರ ಕೊಟ್ಟು ನಂಗೊಂದು ಸರಿ ಈಗ ನಾಲ್ಕನೇ ಮುದ್ರಣ ಮಾಡಿ ಕೊಟ್ಟ.
2: ಓಕೆ, ಈಗ ನಿಮ್ಮ ಅಮ್ಮ ಮಜ್ಜಿಗೆ ಕಡಿಯೋತಿಗೆ ಒಂದು ಹಾಡು ಹಾಡ್ತಿದ್ರಲ್ಲ, ಯಾವ ಹಾಡದು?
6: ಅದು ಉದಯ ರಾಗ, ಪುರಂದ್ರದಾಸರದ್ದು, ರಂಗನಾಯಕ ರಾಜೀವ ಲೋಚನ.

0: ಇದು ನಿಮ್ಮ ಅಮ್ಮ ಆಗ ಹಾಡ್ತಿದ್ರೆ ನೀವು ಹಾಗೆ ಬಾಯಿಪಾಠ ಮಾಡ್ಕೊಂಡದ್ದ?
1: ಹೌದೌದು.
0: ಬರದ್ದಂತ ಇಲ್ಲ
1: ಇಲ್ಲ.
0: ನೀವು ಆತರ ಬರೆಯದೆ ಬಾಯಿಪಾಠ ಆದ ಹಾಡು ಯಾವ್ದಲ್ಲ ಗೊತ್ತೀಗ?
1: ಸುಮಾರೆಲ್ಲ ಗೊತ್ತು ನಂಗೆ, ನೆನ್ಪಾಪದ್ ಕಷ್ಟ ಅಷ್ಟೇ.
0: ಈಗ ನಿಮ್ಗೆ ಎಷ್ಟು ವಯಸ್ಸು?
1: 79.
0: 79, ವೆರಿ ನೈಸ್. 79 ವಯಸ್ಸಿನ ಶಾಂತ ಆಯ್ತಾಳ್ರ. ಕೋಟಲ್ಲ ನಿಮ್ಮನೆ? ಕೋಟದಿಂದ ನಮ್ಮ ಕುಂದಾಪುರ ಶಾಸ್ತ್ರಿ ಸರ್ಕಲ್ನ ಭಂಡಾರ್ ಕಾರ್ಸ್ ಕಾಲೇಜಿನ ರೇಡಿಯೋ ಕುಂದಾಪುರ ಸ್ಟುಡಿಯೋಕ್ಕೆ ಬಂದಿರ್ಕಾಣೆ. ಅಪ್ರಿಷಿಯೇಟ್ ಮಾಡ್ಕೆ ಅದ್ರ ಅವರ ಜೀವನ ಪ್ರೀತಿ, ಅವರ ಜೀವನೋತ್ಸಾಹ. ನಿಜವಾಗ್ಲು ನಮ್ಗೆಲ್ಲ ಒಂಚೂರು ಕೊಟ್ಟಿಕೆ ಹೋಯ್ನಕ್ಕೆ ಈಗ ಹೊಪ್ಪತ್ತಿಗೆ, ಯಾಕೆಂದ್ರೆ ನಿಮ್ಮನ್ನ ಕಂಡು ನಾವು ಆಕ್ಟಿವ್ ಆತ್ ಹಾಂಗಾಗಿ. ಸೊ ನಿಮ್ಗೀಗ ಇನ್ನು ಭತ್ತ ಕುಟ್ಟುವ ಹಾಡು ನಿಮ್ಗೆ ಅದನ್ನೆಲ್ಲ ಹ್ಯಾಂಗ ಕಲ್ತ್ರಿ ಭತ್ತ ಕುಟ್ಟುವ ಹಾಡೆಲ್ಲ?
1: ನಮ್ಮ ಮನೇಲಿ ತುಂಬಾ ದೊಡ್ಡ ಬೇಸಾಯ, ಗಂಡನ ಮನೇಲಿ ತಂದೆ ಮನೇಲೂ ಇದ್ದೀತ. ಕೊಪ್ಪರಿಗೆಲೆ ಭತ್ತ ಬೇಯಿಸ್ತಿದ್ರು ಮನೇಲೆ ಮಾವಯ್ಯ. ಅದಕ್ಕೆ ನಮ್ದೇ ಒಕ್ಕಲ್ ಬಗ್ಗೆಯವರು ಸುಮಾರು 8-10 ಮನೆಯವರಿದ್ರು. 10-15 ಜನ ಬೆಳಿಗ್ಗೆ ಸಾಯಂಕಾಲ ಬಂದು ಭತ್ತ ಕೆಲಸ ಎಲ್ಲ ಮಾಡ್ತಾ ಇದ್ರು. ಭತ್ತ ಪುಟ್ಟರೊಷ್ಟೊತ್ತಿಗೆ ನಂಗೆ ಆ ಹಾಡು ತುಂಬ ಇಷ್ಟ ಅವ್ರದ್ದು. ಯಾಕಂದ್ರೆ ಅವ್ರ ಜೀವನದ ಅನುಭವಗಳನ್ನೇ ಹೇಳಿದ್ದಲ್ದ ಅದು, ಅವ್ರು ಎಷ್ಟು ಕಷ್ಟದ ಒಳಗೆ ಅದನ್ನ ಮರೆಯೋಕ್ಕೋಸ್ಕರ, ಆ ಕಷ್ಟ ಮರೆಯೋಕ್ಕೋಸ್ಕರ ಆ ಹಾಡುಗಳನ್ನ ಹೇಳ್ತಾ ಇದ್ರು. ಎಲ್ಲರೂ ಅದನ್ನ ಅಷ್ಟು ಇಷ್ಟಪಡ್ತಾರೆ, ಆದ್ರೆ ನಂಗೆ ತುಂಬ ಇಷ್ಟ ಅದು. ನಾನು ಅಲ್ಲಿ ಹೋಗಿ ಕುತ್ಕೊಂಡು ಅವ್ರ ಹತ್ರ ಹಾಡು ಹೇಳು ಚಿಕ್ಕ ಹಾಡು ಹೇಳು ಅಂತಕೊಂಡು ಅವ್ರ ಹತ್ರ ಎಲ್ಲ ಹೆಸ ಹೇಳಿ ಕರ್ದು ಕರ್ದು ಕರ್ದು ಉಮೇದು ಮಾಡಿಸಿ ಹಾಡು ಹೇಳ್ಸೋದು ಅವ್ರ ಹತ್ರ. ಅದನ್ನು ನಾನು ಕಡೆ ಮನೆಗೆ ಕುತ್ಕೊಂಡು ನಂಗೆ ರಾತ್ರಿ ನಿದ್ರೆ ಬರ್ತೀನಿ, ನಂಗೆ ಇದೇ ಕೆಲಸ. ಹಾಡುಗಳನ್ನೆಲ್ಲ ನೆನಪು ಮಾಡ್ತಾ ಇಕಂಪ್ ಶಾಲೆ ಒಪ್ಪಿಸ್ತಿಗೂ ಹಂಗೆ, ಶಾಲೆ ಪಾಠ ಏನು ಮಾಡ್ತಾರೆ ಮಾಸ್ಟರ್ ಅದೆಲ್ಲ ರಾತ್ರಿ ಮನ್ಕೊಂಡು ಅಲ್ಲೆಲ್ಲ ಒಂದ್ಸರಿ ಆಲೋಚನೆ ಮಾಡ್ಕೊಂಬ. ಹಂಗಾಗಿ ನಾನು ಶಾಲೆಯೊಳಗೂ ಫಸ್ಟ್ ಬರ್ತಿದ್ದೆ. ಫಸ್ಟ್ ಬರ್ತಿದ್ದೆ ಅಂದರೆ ಬೇರೆ ಎಂತ ನಮ್ಗೆ ಟ್ಯೂಷನ್ ಗೀಷನ್ ಇಲ್ಲ ಆ ಕಾಲದೊಳಗೆ, ನೆನ್ಪು ಮಾಡ್ಕೊಂಡು ಅದನ್ನೇ ಆಲೋಚನೆ ಮಾಡೋದು. ಆ ಹಾಡು ಆ ಪದ್ಯ ಈಗಲೂ ನನಗೆ 3ನೇ ಕ್ಲಾಸ್ಗೋ 4ನೇ ಕ್ಲಾಸ್ಗೆ ಇದು ಪನ್ನಾದಾಸಿ ಪದ್ಯ ಈಗಲೂ ನಂಗೆ ಭಯಪಟ್ಟ ಬರುತ್ತೆ.
0: ಕಮನಿ ಒಂದ್ಸಲ ಹೇಳಿ.
1: ಭರತ ಭೂಮಿಯೊಳೊಮ್ಮೆ ರಜಪೂತನ್ರ ಪರು ಮೆರೆದರಾಳುತ ಧರೆಯ ಬಹು ಪರಾಕ್ರಮರು ಮೇವಾಡ ರಾಜ್ಯವನು ರಾಣ ಸಿಂಗ ದೊರೆ ತಾವಿಭವ ಕೀರ್ತಿಯಲ್ಲಿ ಪರಿಪಾಲಿಸುತ್ತಿರೆ ಬಹುಕಾಲ ರಾಣನಿಗೆ ಸುತರು ದಿಸಲಿಲ್ಲ ಬಹಳ ಚಿಂತೆಯೊಳಿದ್ದ ಸಂತಾನವಿಲ್ಲ ದಾನ ಧರ್ಮವ ಗೈದು ವ್ರತ ನಿಯಮ ನಡೆಸೆ ಆ ನರೇಂದ್ರಗೆ ಕೊನೆಗೆ ಮಗನೊಬ್ಬನು ದಿಸೆ ಬಾಲಲೀಲೆಯ ನೋಡೆ ಭಾಗ್ಯವಿರಲಿಲ್ಲ ಕಾಲನೈದನು ನೃಪನ ಕರುಣೆ ಇನಿತಿಲ್ಲ ಪತಿಯ ಮರಣದ ದುಃಖ ಸತಿಗೆ ಸಹಿಸುವುದೇ ಚಿತೆಯೇರಿದಳು ರಾಣಿ ಸುತಗೆ ಗದಿರದೆ ಪನ್ನೆ ಎನ್ನುವ ದಾಸಿ ಸ್ವಾಮಿ ಭಕ್ತಿಯಲಿ ತನ್ನ ಮಗನಂತೆ ಸಲಹಿದಳು ಪ್ರೀತಿಯಲಿ ಪಟ್ಟವೇರಿದ ನಾಗರಾಜ ಸೋದರನು ದುಷ್ಟಾತ್ಮನಾದವನ ವೀರನೆಂಬವನು ಅರಸು ಕುವರನ ಕೊಲಲು ಮೇವಾಡವೆನಗೆ ಸ್ಥಿರವಾಗಿ ಇರುದೆಂದು ಮನ ಮಾಡಿದನು ಕೊಲೆಗೆ ದಾಸಿ ಪನ್ನೆಗೆ ಚರರು ಪೇಳ್ದರಿ ಸುದ್ದಿ ಗಾಸಿಗೈಯಲು ಬಗೆದನ್ರಪನ ದುರ್ಬುದ್ಧಿ ಹಾ ರಾಜವಂಶದೀ ಚಿಗುರ ಚಿವುಟುವನೇ ಈ ರಾಜ ಲೋಲುಪನು ಪಾಪ ಕೆಳಸಿದನೆ ಇಂದು ರಾತ್ರಿಯೊಳಕಟ ಕಾಳ ಭೈರವನು ಬಂದು ವಧಿಸುವನಂತೆ ಮುದ್ದು ಹಸುಳೆಯನು ಏನು ಮಾಡಲಿ ಎಂದು ಚಿಂತಿಸಿದಳಂದು ಹಾನಿ ತಪ್ಪಿಸಬೇಕು ಸ್ವಾಮಿ ಸುತಗೆಂದು ತನ್ನ ಹೊಟ್ಟೆಯ ಮಗನ ತಂದು ಮಂಚದೊಳು ಪನ್ನೆ ಮಲಗಿಸಿ ಹರಸಿ ಮುತ್ತನಿಕ್ಕಿದಳು ಕ್ರೂರವನ ವೀರ ಬಂದನು ನರಾಧಮನು ತೋರದೆಯ ದಯಗಿನಿತು ಶಿಶುವ ವಧಿಸಿದನು ಹೆತ್ತೊಡಲ ಮರುಕವನು ಹೇಳಲಳ ಉಂಟೆ ಮತ್ತೆ ಹೊರಟಳು ಪನ್ನೆ ಸುತನ ಚಿತೆಗೀಟೆ ರಾಜ್ಯವನು ಬಿಟ್ಟು ಪರ ರಾಜ್ಯವನು ಸೇರಿ ಸ್ವಾಮಿ ಸುತನನು ಸಲಹುತ್ತಿದ್ದಳಾನಾರಿ ಭೂಮಿಯೊಳಗಾರುಂಟು ಪನ್ನೆಯಂಥವರು ಸ್ವಾಮಿ ಸೇವೆಗೆ ಸುತನ ಬಲಿಯ ನಿತ್ತವರು ಪನ್ನೆ ಗುಣ ಸಂಪನ್ನೆ ನಿನ್ನ ಕತೆ ಬರೆದು ಎನ್ನೊಡಲು ಮರುಗುತ್ತಿದೆ ವ್ಯಥೆ ಇನಿತು ಹಿರಿದು.
0: ಬಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಪನ್ನದಾಸಿದು ಕತೆ. ನಾವು ಹಿಂದೆಲ್ಲ ಓದಿತ್ತು ಕ್ಲಾಸ್ ಅಲ್ಲೆಲ್ಲ, ಆದ್ರೆ ಇವತ್ ನೀವು ನನಗೆ ಮತ್ತದ ನೆನಪು ಮಾಡಿಸಿದ್ರೆ
1: ಕನ್ನಡದೊಳಗೆ ಅಂತ ಕವಿ ಇದ್ದಿದ್ರು ನಮ್ ಕಣ್ ಯಾರು ಬರುದ ನಂಗೆ ಈಗ ಮಾಡ್ತಾ ಇತ್ತು ಮರೇ, ಅದೇ ಹೇಳುದು. ಇನ್ ನೀವು ಗೂಗಲ್ ಗಳು ಹುಡುಕಿ ಸಿಕ್ಕತ್ತೇನೋ, ನಂಗೆ
0: ಸಿಕ್ಕತ್ತೆ ಸಿಕ್ಕತ್ತೆ. ಆದ್ರೆ ಎಷ್ಟು ಚಂದ ಆ ಕತೆ, ಆ ಪನ್ನದಾಸಿ ತನ್ನ ಮಗುನ ಆ ರಾಜನ ಮಗುನ ಪ್ಲೇಸ್ ಅಲ್ಲಿ ಇಟ್ಟು
1: ಅದನ್ನೇ ನಾಟಕ ಮಾಡಿದ್ರು ನಮ್ ಶಾಲೆಲಿ. ನಂಗೆ ಪನ್ನದಾಸಿ ಪಾರ್ಟ್ ಕೊಟ್ಟಿದ್ರು. ಆ ಮಗಿನ ಕೊಂದಗತಿ ಹಾ ಕಂದ ಅಂತೇಳಿ ಹೇಳಿ ಈ ಪ್ರಜ್ಞೆ ತಪ್ಪಿ ಬಿದ್ದು ಬಿಡುದವಳು.
0: ಓ
1: ಅದು ಮಾಡಿದ್ದೆ ನಾನು.
0: ಎಂತ ತ್ಯಾಗ ಅಲ್ಲ ಅದು. ಯಾರಿದ್ದಾರೆ ಅವಳ ತರ ತಾಯಿ?
1: ನಂಗೆ ಮರ್ತೋತಿಲ್ಲ, ಅಷ್ಟು ಒಂದು ಮನ್ಸಿಗೆ ಹುಗ್ಗಿ ಹೋಯ್ತದ.
0: ನಿಮ್ಗೆ ಹಾರ್ಟ್ ಗೆ ಟಚ್ ಆಗಿರೋ ಹಾಡದು ಅಲ್ಲ. ನೀವ್ ಹೇಳಿದ ಮೇಲೆ ನನ್ಗೂ ಕೂಡ ಕರಳು ಸಂಕಟ ಅನಿಸ್ತು. ಯಾರಿಗೆ ಆ ತರದೊಂದು ಮನಸ್ಥಿತಿ ಇರುತ್ತೆ ಹೇಳಿ? ಶೇ ಸ್ವಾಮಿ ಭಕ್ತಿ
1: ಅಂತ ಒಂದು ಇರುತ್ತ ಹನುಮಂತ, ಅವರೆಲ್ಲ ಸ್ವಾಮಿ ಭಕ್ತಿಗೆ ಅಷ್ಟೇ ಹೆಸರಾದವರು.
0: ನಿಜ ಹೌದು.
1: ಅವ್ರನ್ನೆಲ್ಲ ಕಂಡು ಕಲೀಕ್ ನಮ್
0: ಅಲ್ಲ,
1: ಬರೀ ನಮ್ದೇ ಸ್ವಾರ್ಥ ಕಂಬುದಕ್ಕಿಂತ ಇನ್ನೊಬ್ರು ಕಂಡು ನಾವು ಕಲಿಯೋದು ತುಂಬಾ ಇತ್ತು. ಮಕ್ಕಳ ಹತ್ರ ಕಲಿಯೋದಿತ್ತು ಸುಮಾರು
0: ಅಲ್ಲ.
1: ಮಕ್ಕಳ ನಮ್ಮ ಮಕ್ಕಳ ಹತ್ರ ನಾವು ಸುಮಾರು ಕಲಿಯೋದಿತ್ತು.
0: ಸತ್ಯ, ದಿನ ಕಲಿತಾ ಇತ್ತು.
1: ತಾಯಿ ತಂದೆ ಅಜ್ಜ ಅಜ್ಜಿಯರ ಹತ್ರ ಆಯ್ತಲ್ಲ, ಈಗ ಮನುಷ್ಯ ಕಲಿಯೋದು ಮುಗಿಯುದಂತಿಲ್ಲ, ಸಾಯಲರಿಗೆ ಕಲಿಕಯ್ಯ. ಆದ್ರೆ ನಮ್ಮ ಮಕ್ಕಳ ಹತ್ರ ನಾವು ಸುಮಾರು ಕಲಿಯೋದಿತ್ತು ಅನ್ಸುತ್ತೆ ನಂಗೆ.
0: ನಿಜ ನಿಜ, ಪನ್ನದಾಸಿನ ಒಂದ್ಸಲ ನೆನಪು ಮಾಡಿಕೊಟ್ರಿ ನೀವು ಹಾಡಿನ ಮೂಲಕ. ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ನೀವು ಚಿಕ್ಕು ಅಕ್ಕು ಹತ್ರ ಕಲ್ತಿರೋ ಭತ್ತ ಕೊಟ್ಟು ಹಾಡೊಂಚೂರು ಹೇಳಿ ಕಂಬ.
1: ಹಿಂಡೆಮ್ಮಿ ಕರಿಯಲಿ ತೊಂಡಿಕಾಯಾಗಲಿ ದಿಂಡಿನ ಬಾಳಿ ಗನಿ ಬಿಡಲಿ,

ಬಡವರು ಸತ್ತರೇ ಸುಡಲಿಕ್ಕೆ ಸೌದಿಲ್ಲೇ ಒಡಲ ಕಿಚ್ಚಿನಲೇ ಹೆಣಬೆಂದು ಒಡಲ ಕಿಚ್ಚಿನಲೇ ಹೆಣಬೆಂದು ನಾರಾಯಣ ಸ್ವಾಮಿ ಬಡವರಿಗೂ ಸಾವ ಕೊಡಬೇಡ.

0: ನೀವು ಹಿಂಗೆ ಹಾಡ್ತಿದ್ರೆ ನಂಗೆ ಜೋಗುಳು ಹಾಡ್ದಂಗಿತ್ತು. ನಾನೇ ಮನ್ಕಂತೆ ಕಡೆ ನೀವು ಎಬ್ಸ್ಕತ್ ನನ್ನನ್ನ. ಬಟ್ ತುಂಬಾ ಲೈಕ್ ಇತ್ತು. ಇದನ್ನ ನೀವು ಕೇಂಡ್ ಬರ್ಕೊಂಡದ್ದ ಅಥವಾ ಕೇಂಡ ಹಾಗೆ
1: ಅಮ್ಮ
0: ಹೇಳ್ತಿದ್ರೆ
1: ಅಮ್ಮ ಯಾವಾಗ್ಲೂ ನಮ್ಮ ನಾವು ತುಂಬಾ ಜನ 10 ಜನ ಮಕ್ಕಳು, ಆರು ಜನ ಗಂಡು ಮಕ್ಕಳು, 4 ಜನ ಹೆಣ್ಮಕ್ಳು. ನಾವು ನಾವು ಶಾಲೆ ಬೇಗ ಬಿಟ್ಟು ಒಪ್ಪದು ಮಕ್ಕಳನ್ನ ತೊಟ್ಲಿಗೆ ಹಾಕಿ ನಿದ್ರೆ ಮಾಡಿಸೋದು. ನಾವು ಶಾಲೆ ಕಲ್ತದ್ದು ಹೇಳೋದು ಈ ಅಮ್ಮ ಹೇಳು ಹಾಡನ್ನು ಹೇಳೋದು. ಹಂಗಾಗಿ ಹಾಡು ಹೇಳೋಕೆ ಅಭ್ಯಾಸ ಅದ್ ನನಗೆ ಮೊದ್ಲಿಂದ. ಅದ್ರೊಳಗೆ ಬೆಳೆದ್ದು ಅದ್ರೊಳಗೆ ಇದು. ನನ್ನಮ್ಮ ಅಜ್ಜಿ ಎಲ್ಲರೂ ಹಾಡು ಹೇಳುವವರೇ. ಅಜ್ಜಿ ಬಾಯಿರಿಯಲ್ಲಿ ಬೆಂಕಿ ಬಡ್ತಾ ಬಡ್ತಾ ಹಾಡು ಹೇಳೋದು. ಅಮ್ಮ ಚೌತಿ ಹಬ್ಬಕ್ಕೆಲ್ಲ ಮಸ್ತ್ ಉದ್ದಾರಿಕಲ ಉದ್ದಾರ ಹೊಟ್ಟೊತ್ತಿಗೆ ಅವಳು ಹಾಡು ಹೇಳ್ತಾ ಉದ್ದಾರದು. ಅವಳಿಗೆ ಕೆಲ್ಸಕ್ಕೂ ಕಷ್ಟವೂ ಮರ್ತೋತ್ ನಮ್ಗೆ ಹಾಡು ಕಲಿಸಲ್ಬಾರ್ದು. ಹಂಗೆ
0: ನೀವೆಲ್ಲ ಹಾಡನ್ನೆಲ್ಲ ಮಂಡಿಗೆ ಹಾಕಂತಿದ್ರೆ
1: ನಮ್ಮ ಅಜ್ಜಿಗೂ ನಾವೇನಾದ್ರು ಮೌನವಾಗಿ ಓದಿರೋಳಿ ಸಿಟ್ಟು ಬಾಬೋದು. ಬಾಯಿ ಬಿಟ್ಟು ಓದಿರಿ ನಾವೆಲ್ಲ ಕೇಮ್ ಕಾಗನ್ನತ್ತ ಎಂತ ಕಾ ನಮ್ಮನಿಗೆ ಕೂಕೊಂಡು ಗುಮ್ಮನ್ಕೊಂಡು ಓದುದು ಎಂತ ಬಾಯಿ ಬಿಟ್ಟು ಓದಿರೆ ಎಂತ ಇದ್ರು ಓದಿ ಕೇಂತಿದ್ಲ ಅವಳು. ಅಷ್ಟು ಆಸಕ್ತಿ ಇದ್ದೀತ ಕಂದಗಳು. ಅಮ್ಮ ಹಂಗೆ 4ನೇ ಕ್ಲಾಸ್ ಕಲ್ತರು ಈ ಹಾಡೆಲ್ಲ ಹೇಳುವಷ್ಟೊತ್ತಿಗೆ ಬಾಯಿಂದ ಬಾಯಿ ಕೊಪ್ಪಡ್ತಿ ಸ್ವಲ್ಪ ತಪ್ಪಾತಾರೆ. ಆ ಸಂದರ್ಭಕ್ಕೆ ಬಿಟ್ಟು ಬೇರೆ ಬರುತ್ತದ್ರು. ಅದಕ್ಕೆ ಆ ಸಂದರ್ಭ ಸರಿಯಾಗಿ ಅದನ್ನ ತಿದ್ದಿ ಹೇಳ್ತಿದ್ಲು. ಅಪ್ಪ ಅವಳು 10 ದಿವಸ ಮಗು ಇದ್ದಾಗಲಿಗೆ ಹೋದಂಬ್ರು. ಅವರು ಒಂಥರ ಈ ಯಕ್ಷಗಾನದ ಪ್ರಸಂಗ ಎಲ್ಲ ಬರೀತಿದ್ರು ಅವರು. ನರಸಿಂಹ ಉಡುಪ ಅಂತೇಳಿ ಕನ್ಯಾಣ ಅಪ್ಪನ ಕಾಣೇ ಇಲ್ಲ ಅವಳು. ಆದ್ರೂ ರಕ್ತದೊಳಗೆ ಬಂದಿತ್ತೇನೋ ಗೊತ್ತಿಲ್ಲ ನಂಗೆ. ಯಕ್ಷಗಾನ ಪದ್ಯ ಎಲ್ಲ ಇಷ್ಟು ಲಾಯ್ಕ್ ಹೇಳ್ತಿದ್ಲು ಗೊತ್ತಿತ್ತು ಅವಳು. ನಳ ಚರಿತ್ರೆ ಯಕ್ಷಗಾನ ಇಡೀ ಬಾಯ್ಪಾಟ ನಾನು ಅಬ್ಬೆ ಮಗಳು ಹೇಳ್ತಿದ್ದಿ ತಾಯಿ ಮಗಳು.
0: ನಿಮ್ ಬತ್ತ ಈಗ ನೆನ್ಪಿದ್ಯಾ?
1: ಕೆಲವು ಪದ್ಯ ಇರುತ್ತೆ ನೆನ್ಪಿದ್ದು, ಇಡೀ ಬತ್ತಿಲ್ಲ. ಈಗ
0: ಒಂಚೂರು ಬಂದದ್ ಹೇಳಿಕವನ ಒಂದ್ ಸುರುಳಿ. ಈಗ ನಳ ಚರಿತ್ರೆ ಯಕ್ಷಗಾನ ಒಂದ್ ಸುರುಳಿ ನೆನ್ಪ್ ಮಾಡ್ಕೊಂಬಾತ.
1: ಇಲ್ಲಿ ದೀಪಲಾಲಿ ಸಿತ್ತಲು ನಳನ ವಿಧಿಯನು ವರೆವೇ ಸತಿಯಳ ನಿರದೆ ಅಗಲಿದ ವ್ಯಥೆಗೆ ಸುಯುತ ಮುಂದೆ ಬರುತ್ತಿರಲು. ನಳ ಬಿಟ್ಟೋದ್ರ ಮೇಲೆ ಅವಳು ತುಂಬಾ ಕೊರ್ಗಿ ಕೊರ್ಗಿ ಮರ್ತ್ಲ
0: ದಮಯಂತಿ
1: ದಮಯಂತಿ ಹಾಡಿ ಹಾಡಿ ಮರ್ತ್ಲ ಮರ್ತಾ ಮರ್ತಾ ಮರ್ತಾ ಅವಳಿಗೆ ಒಂದು ಹೆಬ್ಬ ಬಂದು ಅವಳನ್ನ ಅಲ್ಲ ಅವಳು ಪ್ರಜ್ಞೆ ತಪ್ಪಿ ಹೊತ್ತು ಅವಳಿಗೆ ಪ್ರಜ್ಞೆ ತಪ್ಪಿ ಹೋಗಿ ಬಿದ್ದಾಗ್ಲಿಕ್ಕೆ ಒಂದು ಹೆಬ್ಬಾವು ಬಂದು ಅವಳು ಪಾದ ಹಿಡ್ಕೊಂಡು ನುಂಗು ಶುರು ಮಾಡತ್ತೆ. ದೊಡ್ಡ ಹೆಬ್ಬಾವು ಕಾಡಿನೊಳಗಿರುತ್ತಲ್ಲ, ಕಾಡೊಳಗಿದ್ದಿಲ್ಲ ಅವಳು. ಪ್ರಜ್ಞೆ ತಪ್ಪಿ ಬಿದ್ದಾಗ್ಲಿಗೆ ಒಂದು ಹಾವು ಹೆಬ್ಬಾವು ಬಂದು ಕಾಲಿಟ್ಟು ಕಾಲು ಹಿಡ್ಕೊಂಡು ನುಂಗು ಶುರು ಮಾಡತ್ತೆ.
0: ನೀವು ಸ್ವರಚಿತ ಮಕ್ಕಳು ತೂಗು ಹಾಡು ಮಗಿನ ಹಾಡನ್ನು ಬರ್ದಿರಿ, ನೀವೇ ಬರದ್ದ ಅದನ್ನ ಹೇಳಿ ಕಂಬ.
1: ಜೋ ಜೋ ದಶರಥ ಕೌಸಲ್ಯ ಕಂದ ಜೋ ಜೋ ನಸುನಗೆಯ

ಮನುಜ ಸಂಕುಲಕ ಭಯ ನಾಮ ಜೋ ಜೋ ಹನುಮಂತ ಸಹೃದಯ ಧಾಮ ಜೋ ಜೋ ಜೋ.

0: జోజోకాకుత్సవం సంజాత జోజో రఘుకుల తిలక సుప్రీత జోజో దశరథ కౌసల్య కంద ಮನಿತ್ಲೇ ಬರದ್ದು ಹಂಗೆ ಪೂರ ನೆನಪಿಲ್ಲ ಈಗ
1: ಅಡ್ಡಿಲ್ಲ ತೊಂದರೆ ಇಲ್ಲ.
0: ಹಾಗೆ ಸೀತೆನ ಕರೆದನ್ನು ಬರೆದಿದೆ, ಸೀತೆನ ಆಚೆ ಕರೆದು ಮುಗು ಪಟತಿಗೆ ಅದು ಬರೆದಿದೆ.
1: ಓಕೆ, ನೀವು ಅದ್ರ ಲಾಗ ಒಂದು ಹೇಳಿದ್ರೆ ಸೀತೆನ, ಸೀತೆ ವಾಪಸ್ ಭೂತಾಯಿ ಮಡಿಲಿಗೆ ವಾಪತಿಗೆ ಆ ಸನ್ನಿವೇಶ ಅದನ್ನ ಒಂಚೂರು ಹೇಳಿ ಕಮ್ಮ.
0: ಈಗ ಹೇಳಕ್ಕೆ
1: ಹಾಡ್ಬೇಡ, ನನ್ಗೆ ಆ ಸನ್ನಿವೇಶ ಒಂಚೂರು ಎಕ್ಸ್ಪ್ಲೈನ್ ಮಾಡಿ.
0: ಭಾಷೆ ಬೇಕಾ? ಅಲ್ಲಿ ಲವಕುಶಿರ ಯುದ್ಧಕ್ಕೆ ಅವರೆಲ್ಲ ಸೋತದ್ರ ಮೇಲೆ ಶ್ರೀರಾಮನೇ ಬರ್ತಾ ಯುದ್ಧ ಮಾಡೋಕೆ. ನಾನು ಇದೇ ಹಿಂಗೆ ಹೇಳುದು, ಇದೇ ಭಾಷೆಯೊಳಗೆ ಹೇಳುದು
1: ಅಡ್ಡಿಲ್ಲ.
0: ನಾನು ಅಲ್ಲೇ ಎಲ್ಲ ಮಾತಾಡೋದಾದ್ರೆ ಹಿಂಗೆ ಇದೇ ಭಾಷೆಗೆ
1: ನಮ್ಮ ಭಾಷೆ ಅದು ಮಾತಾಡುವ.
0: ಶ್ರೀರಾಮ ಯುದ್ಧಕ್ಕೆ ಬರ್ತ, ಒಂದು ಕಂಡವನಿಗೆ ಲವಕುಶನ ಕಂಡಗತಿಗೆ ಅವನಿಗೆ ಏನೋ ಒಂಥರ ಅಭಿಮಾನ ಉಕ್ಕಿ ಬರುತ್ತ. ಯಾರ ಕಂದ್ರೆ ನೀವು ಯಾರು ಯಾರ ಮಕ್ಕಳು ಅಂತ ಕೇಂದ್ರೆ ಅವ್ ತಟ್ಟಿ ಹಾರಿಸ್ತಾವ್ ಹೇಳುದೇ ಇಲ್ಲ. ತಟ್ಟಿ ಹಾರಿಸ್ತಾ ಇಪ್ಪಟ್ಟೊತ್ತಿಗೆ ಮತ್ತೆ ಕೇಂತ, ನಿನ್ ಕಂಡ್ರೆ ನಂಗೆ ಅಷ್ಟು ಇದಾಗಿ ಕಾಣತ್ತ, ನಿಮ್ ತಾಯಿ ತಂದೆ ಯಾರು ಅಂತ ಎಷ್ಟು ಹೇಳರು ಹೇಳುದೇ ಇಲ್ಲ. ಈಗ ಯುದ್ಧಕ್ಕೆ ಬಂದಿದೆಯಲ್ಲ, ಯುದ್ಧ ಮಾಡಂತ ಯುದ್ಧ ಬಾಲ ಬಾಣನೆ ಕೂರಂಬಗಳು ಎಳ್ಸು ಚೂರ್ ಮಾಡ್ತು. ಅಷ್ಟೊತ್ತಿಗೆ ವಾಲ್ಮೀಕಿ ಸೀತೆನ್ ಕರ್ಕೊಂಡ್ ಬರ್ತಾರಲ್ಲಿ. ಸೀತೆನ್ ಕರ್ಕೊಂಬಂದು ಹೇಳ್ತಾರೆ, ನೀನು ರಾಮ ಇವ್ರು ಬೇರೆ ಯಾರಲ್ಲ, ನಿನ್ನ ಆತ್ಮಜರು ಜನಕನಂದನೆ ಸೀತೆಯ ಮಕ್ಕಳಿವರು. ಇನ್ನು ಈಗ ನೀನು ಇದನ್ನೆಲ್ಲ ಬಿಟ್ಟು ಅವ್ರನ್ನೆಲ್ಲ ಮನೆ ಕರ್ಕೊಂಡೋಗಿ ಸುಖವಾಗಿ ರಾಜ್ಯಪಾಲ ಮಾಡು. ಸುತರಿನ್ನು ನಿಮ್ಮ ಬ್ರೇಯ ಹೆಂಡತಿ ನಿನ್ನಯ್ಯ, ಸುಖವಾದ ಸಂಸಾರ ನಿಮ್ದಿರಲಿ ಅಂತ ಹೇಳ್ತಾರೆ. ಆಗ್ಲಿಗೆ ಸೀತೆ ತುಂಬ ಬೇಜಾರಿನಿಂದ ಹೇಳ್ತಳು, ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತಾಳು, ಸತಿಪಾತ್ರ ಮುಗೀತು, ಮಕ್ಕಳು ನಿಮ್ಮವರಾಯ್ತು, ನನಗೆ ಪ್ರತಿ ಜನದಲ್ಲೂ ನಾನು ನಿಮ್ಮ ಸತಿಯಾಗೇ ಬತ್ತೆ. ಅದು ನಾನು ಬೇರೆ ಇದ್ರ ಬರ್ದಿದೆ, ನಾನು ಹೇಳೋದು ಹಿಂಗೆ ಈಗ ಅಷ್ಟೆ, ನಾನು ಸತಿಯಾಗೇ ಬತ್ತೆ ನಾನು ಅಂತೇಳಿ ಹೇಳ್ತಳು. ಆಗ್ಲಿಗೆ ವಿರಹ ಜೀವನವೇ ನಮ್ಮ ಗುರಿಯ ಸೀತಾ, ಯಾಕೆ ಹಿಂಗೆ ಮಾಡ್ತೆ ಕೇಂದ್ರು. ಆಗ್ಲಿಗೆ ಅವಳು ಹೇಳ್ತಳು, ಮರೆಯದಿರಿ ಎನ್ನೊಡೆಯ ಯಾರು ನೀವೆಂಬುದನ್ನು, ದಾರಿ ಕಾಯುತ್ತಲಿರುವೆ ನಿಮಗಾಗಿ ನಾನು, ಸುತರಿನು ನಿಮ್ಮವರು, ಮತಿವಂತ ನೀ ಕಳುಹು, ಮಾತೆ ಕರೆಯುತ್ತಲಿಗಳು ನಾ ಹೋಗಿ ಬರುವೆ. ಸಿಡಿಲು ಗುಡುಗು ಮಿಂಚು ಎಲ್ಲ ಬರುತ್ತೋ, ಗಾಳಿ ಅಂದ್ರೇನು ಆನ ಮನೆ ಬೋರ್ ಕರೆಯಿತ್ತು, ಒಡನೆ ಭೂಮಿ ಕಂಪಿಸಿತ್ತು, ಭೂಮಿ ನಡುತ್ತಾ ಇಪ್ಪಷ್ಟೊತ್ತಿಗೆ ಒಡೆದೋತು ಭೂಮಿ. ಒಡೆದೋದಾಗ್ಲಿಗೆ ಒಂದು ಸೀತೆ ಭೂಮಿ ತಾಯಿ ಕರ ಅದು ಅದು ಇದು ಅದೃಶ್ಯದೊಳಗೆ ಅವಳು ಕೈ ಚಾಚಿ ಸೀತೆನ ಹಿಂಗೆ ಹೇಳ್ಕೊಂಡು ತನ್ನ ಮಡಿಲೊಳಗೆ ಕೂರಿಸ್ಕಂತು. ಹಂಗೆ ಬರ್ತದ ನಾನು ಬರೆದದ್ದು ಹಂಗೆಯ. ಆಗ್ಲಿಗೆ ಮಕ್ಕಳೆಲ್ಲ ಮರೆತರು, ರಾಮ ಬಲು ದುಃಖದಿಂದ ಶ್ರೀರಾಮನೊಡುಗೆ, ಅವಳು ತಲ್ಲಿರೆ ಬಾಲಕರು ಬಲು ದುಃಖದಿಂದ ಶ್ರೀರಾಮನೊಡುಗೆ, ಒಲವಿನಲ್ಲಿ ಸಂತೈಸಿ ಸುಲಲಿತ ಮಾತುಗಳಲ್ಲಿ ಹಲವು ಮಾತುಗಳಲ್ಲಿ ಅನುನಯಿಸಿ ಮುನಿಪ ಅಂದರೆ ವಾಲ್ಮೀಕರು ಅವನಿಗೆ ಸಂಧಾನ ಮಾಡಿ ಹೇಳ್ತಾರೆ. ಪಾಲಿಸುತ್ತ ಸುತರನ್ನು ಓಲೈಸಿ ಪ್ರಜೆಗಳನ್ನು, ನೀಲಮೇಘ ಶ್ಯಾಮ ನಿನ್ನಿರವು ಇನ್ನು, ಕಾಲ ಬರುವ ತನಕ ವಿಶಾಲ ಕೋಸಲ ದೇಶ ಆಳುತ್ತಿರೆ ಶ್ರೀರಾಮ ರಾಜ್ಯವಂತಲ್ಲಿ, ತ್ರೇತಾಯುಗಕ್ಕಂತಲ್ಲ ಸೀತಾರಾಮರ ಚರಿತೆ, ತ್ರೇತಾಯುಗಕ್ಕಂತಲ್ಲ ಸೀತಾರಾಮರ ಚರಿತೆ, ಪ್ರೀತಿಗೆ ತ್ಯಾಗದನ ಮನ ನೀತಿ ಹೊಂಗಿರಣ, ತ್ರೇತಾಯುಗಕ್ಕಂತಲ್ಲ ಸೀತಾರಾಮರ ಚರಿತೆ, ಪ್ರೀತಿಗೆ ತ್ಯಾಗದ ನಮನ ನೀತಿ ಹೊಂಗಿರಣ, ಮಾತೆಯರ ಮನದೊಳಗೆ ಭಾವ ಸ್ಪಂದನವಿದು, ಮಾತು ಮರೆಸುವ ಭಾವ ಚಿಂತನೆಯ ಹದನ, ರವಿಚಂದ್ರರಿರುವನಕ ಭುವಿ ಭಾನು ಮೆರೆವನಕ ಅವನಿಜೆಯ ಚರಿತೆ ಇದು ಪ್ರಚಲಿತಬಹುದು, ಯಾವ ಪಂಡಿತೆಯಲ್ಲ ಕೋವಿದಳು ನಾನಲ್ಲ, ದೈವ ಪ್ರೇರಣೆಯೊಂದು ಬರೆಸಿ ತೀ ಕರದಿ. ಕೊನೆಗೆ ನಾನು ಬರ್ದದ್ರಿಗೆ ಅಷ್ಟೇ, ಕೊನೆಗೆ ಮಂಗಲ ಹಾಡಿದ್ದು.
1: ಓಕೆ, ಬಾರಿ ಲೈಕ್ ಇತ್ತು ಕೇಂಬುಕಿದ. ಸೊ ಅದ್ರೊಟ್ಟಿಗೆ ನೀವು ತುಂಬಾನೇ ಹಾಡುಗಳೆಲ್ಲ ಹಾಡ್ತಾರಲ್ಲ ಕಮನೆ, ಅದು ಹೆಂಗೆ
0: ಹಾಡುಗಳು? ಈಗೆಲ್ಲ ಹಾಡು ಹೇಳಕ್ ಆಗಂತಿರಲ್ಲ, ಆದ್ರೆ ನನ್ಗದು ಯಾಕೋ ಶುಭ ಸಂದರ್ಭದಲ್ಲಿ ಅದು ಹೇಳು. ನಮ್ಮ ಅಮ್ಮ ಹೇಳುದು, ಮದ್ಮಕ್ಳಿಗೆ ಒಳ್ಳೇದಾಗಲಿ ಅಂತೇಳಿ ಹಾರೈಸಿ ಅರ್ತಿಕ್ ಹೇಳುದು ಅಂದ್ರೆ ಹಾಡು. ಅರ್ತಿ ಅಂದ್ರೆ ಎಂತದ್ದು ಅರ್ತಿಕ್ ಹೇಳುದು ಹಾಡದು, ಶೋಭಾನೆ ಹಾಡು. ವೈದಿಕರದ ಮಂತ್ರಗಳಿಗೆ ಎಷ್ಟು ಪ್ರಾಶಸ್ತಿ ಇತ್ತೋ ಆ ಕಾಲದಾಗ ಹಾಡುಗಳಿಗೆ ಅಷ್ಟೇ ಪ್ರಾಶಸ್ತಿ ಇದ್ದಿತ್ತು. ಹಾಡುಗಾರನು ಅಷ್ಟು ಗೌರವದಿಂದ ಕಾಣ್ತಿದ್ರು ಅವರು. ಈಗ ಅದೆಲ್ಲ ಬೇಡ ಐತೆ ಎಲ್ಲರಿಗೂ ಅಂತ ಹೇಳ್ತಿಲ್ಲ ಅಮ್ಮ.
1: ಓಕೆ ಒಂಚೂರು ಹ್ಯಾಡಿ ಕಂಬನಿ ಅದ.

ದಶರಥನಿ ಕೇವರ ಸುತನಾದ ನೋತ ಅಸುರೇ ತಾಟಕೀಯ ಸಂಹರಿಸಿದ ನೋತ.

0: ರಾಜಮಂಟಪದಲ್ಲಿ ರಾಜಾಂಗಣದಲ್ಲಿ ರಾಜಾಂಬರನಿಗೆ ರಾಜ ಸಂಭ್ರಮದಿಂದ ಧಾರೆಯೇರಿದ ಜನಕ ಪುಣ್ಯ ಕಾಲವಾಗಿ ಮಗಳ.
1: ವಾವ್, ಭಾರಿ ಲೈಕ್ ಐತೆ. ನೀವು ಮೊದಲೆಲ್ಲ ಗೆದ್ದು ಕೆಲಸ ಎಲ್ಲ ಮಾಡ್ತಾ ಇದ್ದವ್ರ, ಎಂತೆಲ್ಲ ಕೆಲಸ ಮಾಡ್ತಾ ಇದ್ರಿ?
0: ನಾವು ನಮ್ಮಲ್ಲೆಲ್ಲ ಬೇಸಾಯ ಜಾಸ್ತಿ, ಗಿಡ ನೆಡು, ನೆಲಗಡಲೆ, ನಮ್ಮಲ್ಲೆಲ್ಲ ನೆಲಗಡಲೆ ಹಾಕುದು. ನೆಲಗಡಲೆ ಕೀಳೋಕೆ ಆಳುಗಳೊಟ್ಟಿ ನಾವು ಹೋಗ್ತೈತಿ, ಮುದ್ದು ಕೀಳೋಕೆ, ಹೆಸರು ಕೀಳೋಕೆ, ಹುರ್ಲಿ ಕೀಳೋಕೆ, ನೆಲಗಡಲೆ ಕೀಳೋಕೆ ಎಲ್ಲ ನಾವು ಹೋಗ್ತೈತಿ ಅವರೊಟ್ಟಿಗೆ. ಅವರ ಕಳಿ ಕಡೆಗೆ ಗದ್ದೆ ಬೈಲ ಭತ್ತ ಹಾಕಿದ್ಮೇಲೆ ಕಳಿ ಅಷ್ಟೊತ್ತಿಗೆ, ಕಳಿ ಕೀಳೋಷ್ಟೊತ್ತಿಗೆ ನಾನು ಹೋಗ್ತಿದ್ದೆ ಅವರೊಟ್ಟಿಗೆ. ಅಂದರೆ ಅವರು ಈ ಸಮಯ ಸಂದರ್ಭ 12 ಗಂಟೆ ಹತ್ತು 12:30 ಹತ್ತೊಂದಲ್ಲಿ ಹೋಗ್ತಾರಲ್ಲ, ಅದಕ್ಕೆ ನಾನು ಹೋಗ್ತಿದ್ದೆ ಅವರೊಟ್ಟಿಗೆ. ಆಗ್ಲಿಗೆ ಅವರೆಲ್ಲ ಏನೇನೋ ಮಾತಾಡ್ತಿರ್ತಾರೆ, ನಾನು ನನ್ನ ಮಂಡಿ ಇದರೊಳಗೆ ಇಪ್ಪದು ಹಾಡು ಹೇಳ್ತೇ ಇಕ್ಕಂದು, ಯಾವ ಹಾಡು ಹೇಳೋದು, ಯಾವ ಹೇಳ್ಬಿಡ್ದು ಅಂತೇಳಿ ನಾನೇ ಬೇರೆ ಇಕ್ಕಂಡು ಅವರೊಟ್ಟಿಗೆ ಇರ್ತಿಲ್ಲ, ಅಲ್ಲಿ ಬೇರೆ ಒಂದು ಬದಿ ತೆಗಿತಾ ತೆಗಿತಾ ಹಾಡು ಹೇಳ್ತೇ ಇಕ್ಕಂಬುದು ನಾನು.
1: ಇದೆಲ್ಲ ಕೆಲಸ ಮಾಡಿ ಗೊತ್ತಿದ್ದಾರೆ ನೀವು?
0: ಹೌದು, ಎಲ್ಲ ಕೆಲಸ ಮಾಡಿ ಗೊತ್ತಿದ್ದ. ನಾನು ಹೇಳ್ತೇನೆ, ನಾನು ರೈತ ಮಹಿಳೆ, ಅದ್ರ ಬಗ್ಗೆ ಒಂದು ಪದ್ಯ ಸಹ ಬರ್ದಿದ್ದೆ.
1: ಎಂತ ಪದ್ಯ?
0: ಮಣ್ಣಿನ ಮಕ್ಕಳು ಧನ್ಯರು ನಾವು,
1: ಮಣ್ಣಿನ ಮಕ್ಕಳು ಧನ್ಯರು ನಾವು.
0: ರೈತ ಗೀತೆ. ಮಣ್ಣಿನ ಮಕ್ಕಳು ಧನ್ಯರು ನಾವು, ಅನ್ನವ ನೀಡುವ ರೈತ ಜನ. ಪುಣ್ಯ ಪುಣ್ಯ ಭೂಮಿಯ ಉತ್ತುವ ಬೀತುವ ಉನ್ನತ ಕಾಯಕ ದಿವ್ಯ ಘನ ರೈತ ಜನ, ದಿವ್ಯ ಘನ.

ನೀಡುವ ರೈತ ಜನ ಪುಣ್ಯ ಭೂಮಿಯ ಉತ್ತುವ ಬೇತುವ ಉನ್ನತ ಕಾಯಕ ದಿವ್ಯ ಘನ ಬಡವ ಬಲ್ಲಿದರೆನ್ನದೆ ಅನುದಿನ ದುಡಿತದೆ ಬೆವರನ್ನು ಹರಿಸೋಣ ಬಡವ ಬಲ್ಲಿದರೆನ್ನದೆ ಅನುದಿನ ದುಡಿತದೆ ಬೆವರನ್ನು ಹರಿಸೋಣ ಹಡೆದೌವನ ತೆರ ನಮ್ಮಯ ಭೂಮಿಯ ಹಡೆದೌ

0: ಮಣ್ಣಿನ ಮಕ್ಕಳು ಧನ್ಯರು ನಾವು, ಅನ್ನವ ನೀಡುವ ರೈತ ಜನ. ಪುಣ್ಯ ಭೂಮಿಯ ಉತ್ತುವ ಬೀತುವ ಉನ್ನತ ಕಾಯಕ ದಿವ್ಯ ಗನ. ಪಾಳು ಭೂಮಿಯ ಬೀಳುಗಡೆಯದೆ, ಪಾಳು ಭೂಮಿಯ ಬೀಳುಗಡೆಯದೆ.
1: ಸೊ ನೀವು ಇಷ್ಟೆಲ್ಲ ಬರೆಯುವ, ನೀವು ಬಹುಭಾಷಾ ಕವಿಗೋಷ್ಠಿ ಅಧ್ಯಕ್ಷರು ಆಯ್ದ್ರಿ.
2: ಹೌದೌದು.
1: ಓಕೆ,
2: ಕೆಲ ವರ್ಷದ ಹಿಂದೆ
1: ಮರವಂತೆಯಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನಕ್ಕೂ ನೀವು ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ರಿ.
2: ಉಡುಪಿಗೂ ಹೋಗಿದ್ರೆ ಸಾಹಿತ್ಯ ಸಮ್ಮೇಳನಕ್ಕೆ ಮೂರು ಕಡೆ ಹೋಗಿದ್ದೆ ನಾನು.
1: ಓಕೆ, ಮತ್ತೆ ನಿಮ್ಗೆ ಎಂತೆಲ್ಲ ಗೌರವ ಎಲ್ಲ ಸಿಕ್ಕಿತ್ತು ಪ್ರಶಸ್ತಿ?
2: ನೆನಪಿಲ್ಲ ನಂಗೆ, ಸುಮಾರೆಲ್ಲ ತಟ್ಬಿಟ್ಟಿನಲ್ಲ.
1: ಸುಮಾರೆಲ್ಲ ಸಿಕ್ಕಿತ್ತು ಅಲ್ಲ. ಆಮೇಲೆ ಮಂಗಳೂರು ಆಕಾಶವಾಣಿಯ ಬಿ ಗ್ರೇಡ್ ಕಲಾವಿದೆ ಕೂಡ.
2: ಹೌದು,
1: ಇದೆಲ್ಲ ಆಯ್ದಾರ್ ನೀವು. ಈಗ ನಿಮ್ಗೆ 79
2: ವರ್ಷ.
1: ಈಗಲೂ ನೀವು ಬರೀತ್ರಿಯಾ?
2: ಹೌದು, ಈಗಲೂ ಬರೀತ್ರಿಯಾ? ಅದು ಒಂದು ನನ್ನ ದುಃಖಗಳನ್ನು ಮರೆಯೋಕೆ ನಂಗದೊಂದು ಸಾಧನ. ಈಗ 3 ವರ್ಷದ ಕೆಳಗೆ ನನ್ನವರು ನನ್ನ ಬಿಟ್ಟು ಹೋದಾಗ ಖಿನ್ನತೆ ನನ್ನನ್ನು ಆವರಿಸಿತ್ತು.
1: ಓಕೆ,
2: ಅಷ್ಟು ಬೆಳಗಾದ್ರೆ ರಾತ್ರಿ ಹತ್ತೋ ಇಲ್ಲಿಯೋ, ರಾತ್ರಿ ಆದ್ರೆ ಬೆಳಗಾತೋ ಇಲ್ಲಿಯೋ ಅಂತ ಅಷ್ಟು ಒಂದು ಖಿನ್ನತೆ ನನ್ನನ್ನು ಆವರಿಸಿತ್ತು. ಆದ್ರೆ ನನ್ನ ಸ್ನೇಹಿತೆ, ನನ್ನ ಹಿತೈಷಿ ಒಬ್ರು ನನಗೆ ಹೇಳಿದ್ರು, ಶಾಂತಕ್ಕ ನೀವು ಯಾಕೆ ಹಿಂಗಾದ್ರಿ, ನೀವು ಹಿಂಗಾಕ ಸಾಧ್ಯವೇ ಇಲ್ಲ, ನಿಮ್ಮ ಹತ್ರ ಇಷ್ಟು ಒಳ್ಳೆ ಹವ್ಯಾಸ ಇತ್ತು, ಒಳ್ಳೆ ಓದುಗಾರ್ತಿ ನೀವು, ಎಷ್ಟೊತ್ತಿಗೂ ನಿಮ್ಗೆ ಓದೋದಂದ್ರೆ ತುಂಬ ಇಷ್ಟ, ಹಾಗೆ ಹಾಡು ಹೇಳ್ತೀರಿ, ಹಾಡು ಬರೀತಿರಿ, ಅಷ್ಟೆಲ್ಲ ಇದ್ದುಕೊಂಡು ನೀವು ಅಡುಗೆ ಮಾಡ್ತಿ ಅಂತೀರಿ, ಮನೆ ಕೆಲಸ ಮಾಡ್ತಿ ಅಂತೀರಿ, ದನ ಕರಿತೆ ಅಂತೀರಿ, ಇಷ್ಟೆಲ್ಲ ಮಾಡೋರು ನೀವು ಈಗ ಹಿಂಗಪ್ಪ ಸಾಧ್ಯ ಇಲ್ಲ, ನೀನು ಯಾವತ್ತೂ ನೀವು ಹಿಂಗಿಪ್ಪಕ್ಕಾಗ, ಮುಂದೆ ಬರಕ ಎಲ್ಲರಿಗೂ ಜೀವನದೊಳಗೆ ಕಷ್ಟ ಬಂದೇ ಬರುತ್ತೆ, ಅದರೊಳಗೆ ನಾವು ಸಾಯೋಕತ್ತಿಲ್ಲ ಆಯ್ತಾ, ನೀವು ಇದರಿಂದ ಎದ್ದು ಬನ್ನಿ, ಮುಂದೆ ಬನ್ನಿ, ನಿಮ್ಗೆ ಎಷ್ಟೊಂದು ಒಳ್ಳೆ ಅವಕಾಶ ಇತ್ತು, ಈಗ ನಾಮೇಲೆ ಇದ್ದಾಗಲೇ ವೇದಿಕೆ ಬರ್ಲಕ್ಕ, ಬೇರೆ ಬೇರೆ ಕಡೆ ಎಲ್ಲ ತಿರುಗಾಟಕ್ಕೆ ಹೋಯ್ಲಕ್ಕ, ನಿಮ್ಮವ್ರನ್ನೇ ನೀವು ಮಾತಾಡ್ಸ್ಲಿಕ್ಕೆ ಎಷ್ಟು ಒಳ್ಳೆ ಅವಕಾಶ ಇತ್ತು, ಮನೆಗೆ ಮೊಮ್ಮಕ್ಕಳಿದ್ರು ಎಂತೆಲ್ಲ ಇದಿತ್ತು ಮಾರಿ, ಅವಕಾಶ ಇದ್ಕೊಂಡು ನೀವು ಈಗಲೇ ಯಾಕೆ ಹಿಂಗೆ ಮಾಡ್ತೀರಿ ಅಂತ ತುಂಬ ಹೇಳಿಲ್ಲ ಅವಳು. ಹೇಳಿದ್ಮೇಲೆ ನನಗೂ ಅನಿಸ್ತು, ಹೌದಲ್ಲ ನಾನು ಈಗಲೇ ಇದು ಮಾಡ್ಕೊಂಡು ನಂಗಿನ ದೇವರು ಎಷ್ಟು ವರ್ಷ ಆಯುಷ ಕೊಟ್ಟಿದ್ನೆ, ಹೋದರ್ ಸಂತಿ ಪೋಪ್ ಕಾತಿಲ್ಲ, ಅವ್ರು ನೆನಪಂದು ನಮ್ಗೆ ಸಾಯಲ್ಲವರಿಗೆ ಇರುತ್ತೆ ನಿಜ. ಆದರೆ ನಮ್ಮ ಇದನ್ನ ನಾವು ಯಾಕೆ ಕಳ್ಕೊಂಡು ಅಂದ ನಾನು ಅದ್ರ ಮೇಲೆ ಕಡಿಗೆ ಒಂದೊಂದಿ ಒಂದೊಂದಿ ಆ ದುಃಖದೊಳಗೆ 2 ಪದ್ಯ ಬರೆದಿದೆ. ಆ ದುಃಖದ ಒಳಗೆ ಆ ಸಂದರ್ಭಕ್ಕೆ ಸರಿಯಾಗಿ 2 ಪದ್ಯ ಬರೆದಿದ್ದೆ ನಾನು.
1: ಓಕೆ, ಕೇಳುಗ್ರೆ ಬದುಕಿನ ಮುಸ್ಸಂಜೆ ಹೊತ್ತಲ್ಲೂ ನಮ್ಮನ್ನು ನಾವು ಎಷ್ಟು ಕ್ರಿಯಾಶೀಲವಾಗಿ ಇಟ್ಕೊಳ್ಳಕ್ಕೆ ಎಂಬುದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವೀಗ ಮಾತಾಡ್ಸಿರೋ ಶಾಂತ ಐತಲ್ರ. ಎಷ್ಟು ಖುಷಿ ಆಗ್ತವ್ರನ್ನ ಕಂಡ್ರೆ, ಆಳು ಸಣ್ಣ ಆಳು ಆದರೆ ಪ್ರತಿಭೆ ಮಾತ್ರ ಬಹಳ ದೊಡ್ಡದು ಅಲ್ಲ. ಇವತ್ತಿಗೂ ಅವ್ರು ಓದ್ರು, ಬರೀತ್ರು, ಸಭೆ ಸಮಾರಂಭಗಳಿಗೋಗಿ ಹಾಡ್ತ್ರು ಅಲ್ದ, ನಿಜವಾಗ್ಲೂ ಮೆಚ್ಚಬೇಕಾದ್ದು. ಶಾಂತ ಐತಲ್ರೆ, ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋವರೆಗೆ ಬಂದ ಇಷ್ಟು ತನಕ ಹಾಡು ಹೇಳ್ರಿ, ಮಾತಾಡ್ರಿ, ನೆನಪುಗಳನ್ನ ಹಂಚ್ಕೊಂಡ್ರಿ, ನಿಮ್ಮ ಪನ್ನದಾಸಿ ಅಂತೂ ನನ್ನ ಹೃದಯದಲ್ಲಿ ಉಳಿದೇ ಹೋಯ್ತು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್.
2: ನಮಸ್ಕಾರ, ನಿಮ್ಗೂ ನಮಸ್ಕಾರ. ಇನ್ನೊಂದು ಅವಕಾಶ ಕೊಟ್ಟದಕ್ಕೆ ಯಾವಾಗ್ಲೂ ನಿಮ್ಮನ್ನ ನೆನಿತೀನಿ ನಾನು.
1: ನೀವು ಬಂದದಕ್ಕೆ ನಾವು ನಿಮ್ಮನ್ನ ನೆನೆಸ್ಕೊಳ್ಳೋ, ಸದಾ ನೆನೆಸ್ಕೊಳ್ಳೋ ಹಾಗಾಗಿದೆ.
2: ನಿಮಗೆ ಇನ್ನೂ ಇಲ್ಲಿ ಬರಬೇಕಂತ ಆಸೆ ಇದೆ, ಯಾಕಂದ್ರೆ ನನ್ನೊಟ್ಟಿಗೆ ಯಾವುದು ನನ್ನ ಇದು ಹೋಗಬಾರ್ದು, ಸ್ವಲ್ಪ 4 ಜನರಿಗೆ ಆದ್ರೂ ಗೊತ್ತಾಗಬೇಕು ಅದು. ಇನ್ನೂ ಬರಬೇಕಂತ ಮಂಗಳೂರು ಆಕಾಶವಾಣಿಗೆ ಹೋಗಿದ್ದೆ ನಾನು, ಆದರೆ ಅಲ್ಲಿ ಕೊರೋನಾ ಬಂದದ್ರಿಂದ ನನಗೆ ವಯಸ್ಸಾಯ್ತಲ್ಲ, ಬರೋದು ಬೇಡಮ್ಮ ಇನ್ನು ಅಂತೇಳಿ ಹೇಳಿದರು. ಅದಕ್ಕೊಯ್ದಾಗೇ ಹೋಯ್ತು ಕಡೆಗೆ. ಇದೀಗ ನಂಗೊಂದು ಅವಕಾಶ ಸಿಕ್ಕಿತ್ತು, ನಮ್ಮ ಜ್ಯೋತಿ ಸಾಲಿಗ್ರಾಮ ನಮಗೊಂದು ಅವಕಾಶ ಕೊಟ್ಟಿದ್ರು, ದೇವರು ಅವ್ರಿಗೆ ಒಳ್ಳೇದು ಮಾಡಲಿ.
1: ಅಲ್ಲಿ ನೀವು ಬರ್ತೀರಿ ಅಮ್ಮ, ಥ್ಯಾಂಕ್ ಯು ಸೋ ಮಚ್.
2: ನಮಸ್ಕಾರ
1: ಪ್ರಿಯ ಕೇಳುಗ್ರೆ, ಕುಂದಾಪುರ ಮಾತುಕತೆ ಮುಗಿಸಿ ನಾವೀಗ ಹೊರಡ್ತಾ ಇತ್ತು. ಇಷ್ಟು ತರಿ ಮಾತಾಡೋದು ನಾವು ಕೋಟದ ಶಾಂತ ಐತಾಳ್ರ ಒಟ್ಟಿಗೆ. ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇನ್ನೊಂದು ಕುಂದಾಪುರ ಮಾತುಕತೆಯಲ್ಲಿ ಮತ್ತೆ ಸಿಕ್ಕುತ್ತೆ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಬಂಡಕ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ಸಿಕ್ಕ
3: ಇವತ್ತು ನಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರದಲ್ಲಿ ನಂದಿಕೇಶ್ವರ ವಾದ್ಯವೃಂದ ಸೈಬ್ರಕಟ್ಟೆ ಇವರು ನಮ್ಮ ಜೊತೆಗಿದ್ರು. ಇದೀಗ ಮಂಗಳ ವಾದ್ಯವನ್ನಕ್ಕೆ ಎಂಬ ನಮ್ಮೊಂದಿಗೆ ಸ್ಯಾಕ್ಸೋಫೋನ್ ನಲ್ಲಿ ಭಾಸ್ಕರ್ ದೇವಾಡಿಗ ಸೈಬ್ರಕಟ್ಟೆ, ಹಾಗೂ ಕೌಶಿಕ್ ದೇವಾಡಿಗ ಕುಂಬಶಿ, ಹಾಗೂ ತವಿಲ್ನಲ್ಲಿ ಶ್ರವಣ್ ದೇವಾಡಿಗ ಕುಂಬಶಿ, ಹಾಗೂ ತಾಳದಲ್ಲಿ ರಕ್ಷಿತ್ ದೇವಾಡಿಗ ಸೈಬ್ರಕಟ್ಟೆ ನಮ್ಮೊಂದಿಗಿದ್ರು. ಹಂಗಾರೆ ಮಂಗಳ ವಾದ್ಯದ ವಾದನವನ್ನು ಕೇಂಬಲ್ಲ.

ಜಿರಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

0: 6FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡೆ. ಇಂದಿನ ನಮ್ಮ ಚಿನ್ನರ ಜಿಲಿಪಿಲಿ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕಾಗಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಕ್ಲಾಡಿ ಇಲ್ಲಿನ ವಿದ್ಯಾರ್ಥಿಗಳು ರೆಡಿಯೇ ಇದ್ರ ಕಾರ್ಯಕ್ರಮ ಕೆಂಕೆ. ನೀವು ರೆಡಿ ಅಲ್ದ ಮಕ್ಕಳೇ, ಕಾರ್ಯಕ್ರಮ ನೀವು ಶುರು ಮಾಡಿಕಂಬ.
2: ಇವತ್ತಿನ ಚಿನ್ನದ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಕ್ಲಾಡಿ ಇಲ್ಲಿನ ಮಕ್ಕಳಾದ ನಾವು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದೇವೆ. ಮೊದಲಿಗೆ ನಮ್ಮ ಶಾಲಾ ವಿದ್ಯಾರ್ಥಿ ಕಾರ್ತಿಕ್ ಇವರಿಂದ ಭಕ್ತಿಗೀತೆ.
3: ಎಂತ ಶ್ರೀಮಂತ ನಂತಾನೋ ಎಂತ

ವೆಂಕಟನಂಬಿದ ಬಿಂಬಿವನೆಂಬ ಕುಟುಂಬಿ ಅಂತ ಶ್ರೀಮಂತಾನಂತಾನೋ, ಶ್ರೀಕಾಂತೆಯ ಕಾಂತ ಎಂತ ಶ್ರೀಮಂತಾನಂತಾನೋ. ಬೊಮ್ಮನು ಹೆಮ್ಮಗ ಮೊಮ್ಮ ಬ್ರಿಡಂ ಮರಿ ಮೊಮ್ಮಗ ಷಣ್ಮ ಶಿರಮ್ಮ ಪರಮ್ಮ ಅಮ್ಮರು ಸಮೋ ನಿಮ್ಮಳು ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ ಎಂತ ಶ್ರೀಮಂತಾನಂತಾನೋ, ಶ್ರೀಕಾಂತೆಯ ಕಾಂತ.

ಶಕ್ತಿಗಳ ಸುಂದರ ಸಂಗಮ ಸಂಸ್ಕೃತಿ ನಾಡು, ಮೂರು ಶಕ್ತಿಗಳ ಸುಂದರ ಸಂಗಮ ಸಂಸ್ಕೃತಿ ನಾಡು, ಒಟ್ಟುಗೂಡಲು ನಾಡಿನ ದುಡಿಮೆಗೆ ನಮಗೆ ಯಾರು ಈಡು, ನಮಗೆ ಯಾರು ಈಡು. ನೆತ್ತಿಯಲ್ಲಿ ಗಿರಿಛತ್ರಿಯ ನೆತ್ತಿದ ಶಕ್ತಿಗಿದೋ ನಮನ, ನೆತ್ತಿಯಲ್ಲಿ ಗಿರಿಛತ್ರಿಯ ನೆತ್ತಿದ ಶಕ್ತಿಗಿದೋ ನಮನ. ಸುಂದರ ಸಾಗರ ಧರಿಸಿದ ಭಕ್ತ

ಅವಳ ಪಾಲನೆ ರಕ್ಷಣೆಗಾಗಿ ಎದುರಿಸೋಣ ಸಾವು. ಆ ಕೈ ಕೈ ಸೇರಿಸಿ ನಗುತ್ತ ನಿಲ್ಲೋಣ ತಾಯ ಸುತ್ತ ನಾವು. ಅವಳ ಪಾಲನೆ

0: நாம் கோட்டி கோட்டி கண் கோட்டி கோட்டி கை தாளினின் தருணோ, கோட்டி கோட்டி கண் கோட்டி கோட்டி கை தாளினின் தருணோ, சாட்டி இல்லத கருப்பாத தாயகி தோனமனா, சக்திகி தோனமனா, சக்திகி தோனமனா, சக்திகி தோனமனா.
1: ದೇಶಭಕ್ತಿ ಗೀತೆಯನ್ನು ಹಾಡಿದ ಸನ್ಮಿತ ಇವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಸನ್ಮಿ ಇವರಿಂದ ರಾಷ್ಟ್ರಕವಿ ಕುವೆಂಪುರವರ ಪರಿಚಯ. ಕನ್ನಡದ ವರ್ಡ್ಸ್ ವರ್ತ್ ಹಾಗೂ ರಾಷ್ಟ್ರಕವಿ ಎಂದು ಖ್ಯಾತರಾಗಿರುವ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ದಿನಾಂಕ 29/12/1904 ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿಯಲ್ಲಿ ಜನಿಸಿದರು. ಇವರ ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ತಾಯಿಯ ಊರು ಚಿಕ್ಕಮಗಳೂರು ಜಿಲ್ಲೆಯ ಹಿರೇಕೊಡಿಗೆ. ಹೇಮಾವತಿ ಇವರ ಹೆಂಡತಿ. ಇವರ ಕಾವ್ಯನಾಮ ಕುವೆಂಪು. ಕವನ ಸಂಕಲನಗಳು ಚಂದ್ರಮಂಚಕ್ಕೆ ಬಾಚಕೋರಿ, ನವಿಲು, ಪಕ್ಷಿಕಾಶಿ, ಬೆರಳ್ಗೆ ಕೊರಳ್, ಶೂದ್ರ ತಪಸ್ವಿ, ಜಲಗಾರ ಇವು ನಾಟಕಗಳು. ರಸೋವೈಸಹ, ವಿಭೂತಿ ಪೂಜೆ, ದ್ರೌಪದಿಯ ಸಿರಿಮುಡಿ, ವಿಮರ್ಶೆಗಳು, ನನ್ನ ದೇವರು ಮತ್ತು ಇತರ ಕಥೆಗಳು, ಸಣ್ಣ ಕತೆ, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಕಾದಂಬರಿ, ಶ್ರೀರಾಮಾಯಣ ದರ್ಶನ, ಮಹಾಕಾವ್ಯ, ಇವೇ ಮೊದಲಾದ 80 ಕೃತಿಗಳನ್ನು ಕುವೆಂಪು ಅವರು ರಚಿಸಿದ್ದಾರೆ. ಕುವೆಂಪುರವರು ಪದ್ಮಭೂಷಣ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಷ್ಟ್ರಕವಿ, ಜ್ಞಾನಪೀಠ ಪ್ರಶಸ್ತಿ, ಪಂಪ ಹಾಗೂ ಕರ್ನಾಟಕ ರತ್ನ ಪ್ರಶಸ್ತಿಗಳಿಂದ ಪುರಸ್ಕೃತರಾಗಿದ್ದಾರೆ. 1968 ಇವರ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಇವರು ದಿನಾಂಕ 10/10/1994 ನಿಧನರಾದರು. ಕುವೆಂಪುರವರ ಕುರಿತು ಪರಿಚಯ ಕಾರ್ಯಕ್ರಮ ನೆರವೇರಿಸಿದ ಸನ್ಮಿ ಇವರಿಗೆ ಧನ್ಯವಾದಗಳು. ವಿದಿಶಾ ಇವರಿಂದ ಭಕ್ತಿ ಗೀತೆ ಬಂದನೇನೆ ರಂಗ.

ಸುಂದರವಾದ ಜನಪದ ಗೀತೆಯನ್ನು ಕೇಳಿದ್ರಲ್ವಾ? ಈ ಹಾಡನ್ನು ಹಾಡಿದ ಜಾಹ್ನವಿ ಇವರಿಗೆ ಧನ್ಯವಾದಗಳು. ಕನ್ನಡ ಗೀತೆ ಸಮೀಕ್ಷಾ ಇವರಿಂದ.

0: ಸುಮಧುರವಾಗಿ ಕನ್ನಡ ಗೀತೆಯನ್ನು ಹಾಡಿದ ಸಮೀಕ್ಷಾ ಇವರಿಗೆ ಧನ್ಯವಾದಗಳು. ಗಾದೆ ಮಾತು ತನುಶ್ರೀ ಇವರಿಂದ.
1: ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಉತ್ತ ಹೊಲ ಬಿತ್ತಿಸಿಕೊಂಡಿತು, ಸತ್ತ ಹೆಣ ಸುಡಿಸಿಕೊಂಡಿತು. ಊರ ಬಾಗಿಲು ಮುಚ್ಚಬಹುದು, ನಿಂದಕರ ಬಾಯಿ ಮುಚ್ಚಲು ಸಾಧ್ಯವಿಲ್ಲ. ಊಟಕ್ಕೆ ಮೊದಲು ಉಪ್ಪಿನಕಾಯಿ, ಮಾತಿಗೆ ಮೊದಲು ಗಾದೆ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬಲೆ ಹಾಕಿದರು, ಎರಡು ಕೈ ಸೇರಿದರೆ ಚಪ್ಪಾಳೆ. ಎಲ್ಲರೂ ಪಲ್ಲಕ್ಕಿಯಲ್ಲಿ ಕುಳಿತರೆ ಹೊರುವವರು ಯಾರು? ಎಲ್ಲರ ಮನೆಯ ದೋಸೆಗೂ ತೂತು, ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ. ಐದು ಬೆರಳು ಒಂದೇ ಸಮನಾಗಿಲ್ಲ, ಒಲಿದರೆ ನಾರಿ ಮುನಿದರೆ ಮಾರಿ.
0: ಗಾದೆ ಮಾತುಗಳನ್ನು ಪ್ರಸ್ತುತಪಡಿಸಿದ ತನುಶ್ರೀ ಇವರಿಗೆ ಧನ್ಯವಾದಗಳು. ಕತೆ ಸನಿಗೆಸ್ ಇವರಿಂದ.
2: ಎಲ್ಲರಿಗೂ ನಮಸ್ಕಾರ. ನಾನು ಹೇಳುತ್ತಿರುವ ಕಥೆ ಹೆಸರು ಅರಸನನ್ನು ಮೆಚ್ಚಿದ ರೈತ. ರೈತನೊಬ್ಬನ ತೋಟದಲ್ಲಿದ್ದ ಸೇಬು ಮರದಲ್ಲಿ ಒಂದೇ ಒಂದು ಹಣ್ಣು ಬೆಳೆಯಿತು. ಆತ ಅದನ್ನು ಕೊಯ್ದು ತನಗೆ ಅತ್ಯಂತ ಪ್ರೀತಿಪಾತ್ರರಾದ ಯಾರಿಗಾದರೂ ಉಡುಗೊರೆಯಾಗಿ ಕೊಡಬೇಕು ಎಂದು ಪ್ರಜೆಗಳ ಕ್ಷೇಮಕ್ಕಾಗಿ ಹಗಲಿರುಳು ಚಿಂತಿಸುವ ಅರಸನಿಗೆ ಉಡುಗೊರೆಯಾಗಿ ಕೊಡಬೇಕು ಎಂದು ಯೋಚಿಸಿ ಅರಸನ ಸಭೆಗೆ ಹೋದ. ಅಲ್ಲಿ ಆತ ಸೇಬನ್ನು ಅರಸನ ಮುಂದಿರಿಸಿ, ದೊರೆ, ಇದು ಬಹು ವಿಶೇಷವಾಗಿದೆ. ದೇವತೆಗಳ ಕೃಪೆಯಿಂದ ಈ ಏಕೈಕ ಹಣ್ಣು ನನ್ನ ತೋಟದಲ್ಲಿ ಬೆಳೆದಿದೆ ಎಂದು ನಾನು ಭಾವಿಸಿದ್ದೇನೆ. ಈ ಅಮೂಲ್ಯವಾದ ಹಣ್ಣನ್ನು ನನಗೆ ಅತ್ಯಂತ ಪ್ರೀತಿಪಾತ್ರರಾದ ಯಾರಿಗಾದರೂ ಉಡುಗೊರೆಯಾಗಿ ಕೊಡಬೇಕು ಎಂದು ಯೋಚಿಸಿ ತಮಗೆ ತಂದಿದ್ದೇನೆ, ಸ್ವೀಕರಿಸಿ ಎಂದು ನಿವೇದಿಸಿದ. ಆಗ ಅರಸ ಸೇಬನ್ನು ಕೈಯಲ್ಲಿಟ್ಟು ನೋಡಿದಾಗ ಅದರಲ್ಲಿ ಏನೂ ವಿಶೇಷತೆ ಅವನಿಗನಿಸಲಿಲ್ಲ. ಆದರೆ ಮುಗ್ಧರೈತನ ಪ್ರೀತಿಯನ್ನು ಶಂಕಿಸಬಾರದೆಂದು ಸಂತೋಷ ವ್ಯಕ್ತಪಡಿಸಿ, ನಿಜವಾಗಿಯೂ ಅತ್ಯ ಅಮೂಲ್ಯ ಕೊಡುಗೆಯನ್ನೇ ತಂದಿರುವೆ, ಇದಕ್ಕಾಗಿ ನಿನಗೆ ಏನು ಪ್ರತಿಫಲ ಬೇಕು ಎಂದು ಕೇಳಿದರು, ಅದನ್ನು ನಾನು ಕೂಡ ವ್ಯವಸ್ಥೆ ಮಾಡುತ್ತೇನೆ ಎಂದು ಹೇಳಿದ. ಅದಕ್ಕೆ ಬಡ ರೈತ ಪ್ರತಿಫಲಕ್ಕೆ ಕೈಯೊಡ್ಡದೆ ಎಲ್ಲಾದರೂ ಉಂಟೆ, ಈ ಪ್ರೀತಿಯ ಕೊಡುಗೆಗೆ ಪ್ರತಿಫಲ ಉಚಿತವಲ್ಲ ಎಂದು ನಿರಾಕರಿಸಿದ. ಬಡ ರೈತನನ್ನು ಬರೀ ಕೈಯಲ್ಲಿ ಕಳುಹಿಸಲು ಅರಸನ ಮನ ಒಪ್ಪದೆ ಮಂತ್ರಿಗಳ ಸಮಾಲೋಚಿಸಿದಾಗ ಮಂತ್ರಿಯು, ಆತ ಕಾಲಿಗೆ ಒಳ್ಳೆಯ ಪಾದರಕ್ಷೆ ಕೂಡ ಇಲ್ಲ, ಆತ ಇಲ್ಲಿಯವರೆಗೆ ಕಷ್ಟಪಟ್ಟು ನಡೆದುಕೊಂಡು ಬಂದಿದ್ದಾನೆ, ಆತನಿಗೆ ನಾವು ಯೋಗ್ಯವಾದ ಒಳ್ಳೆಯ ಕುದುರೆ ಮತ್ತು ಚಿನ್ನದ ಮೂಟೆಯನ್ನು ಏರಿಸಿದರೆ ಆತ ಸುಖದಿಂದ ಬಾಳಲು ನೆರವಾಗುತ್ತದೆ ಎಂದು ಹೇಳಿದ. ಹೀಗೆ ಅರಸ ಉಡುಗೊರಾಗಿ ನೀಡಿದ ಆ ಕುದುರೆ ಮೇಲೇರಿಕೊಂಡು ಬಡ ರೈತನು ಮನೆಗೆ ದಾರಿ ಹಿಡಿದ. ಬಡ ರೈತನ ಮನೆ ಪಕ್ಕದಲ್ಲಿದ್ದ ಶ್ರೀಮಂತ ರೈತನು ಯಾರಿಗೂ ಕೂಡ ಕೊಳೆತ ಹಣ್ಣು ಕೂಡ ಉಚಿತವಾಗಿ ಕೊಡುವನಲ್ಲ. ಬಡ ರೈತ ಒಳ್ಳೆಯ ಕುದುರೆ ನೇರಿಕೊಂಡು ಬರುತ್ತಿರುವುದನ್ನು ಕಂಡು ಶ್ರೀಮಂತ ರೈತ ಬೆರವಾಗಿ ಅವನನ್ನು ತಡೆದು ನಿಲ್ಲಿಸಿ, ನಿನ್ನೆ ತನಕ ನಿನ್ನ ಬಳಿ ಉಳಲು ಮುದಿಯತ್ತನ್ನು ಕೊಳ್ಳಲು ನಿನ್ನ ಬಳಿ ಶಕ್ತಿಯೇ ಇರಲಿಲ್ಲ, ಆದರೆ ಇವತ್ತು ಲಕ್ಷಾಲಕ್ಷ ಬೆಲೆ ಬಾಳುವ ಈ ಕುದುರೆ ಮೇಲೆ ಏರಿಕೊಂಡು ಬರುತ್ತಾ ಇದ್ದೀಯಲ್ಲ, ಏನು ಸಮಾಚಾರ ಎಂದು ಕೇಳಿದ. ಅದಕ್ಕೆ ಬಡ ರೈತ, ನಿನ್ನೆ ನನ್ನ ತೋಟದಲ್ಲಿ ದೊಡ್ಡ ಸೇಬು ಹಣ್ಣು ಆಗಿತ್ತಲ್ಲ, ಅದು ನನಗೆ ಅಪರೂಪವಾಗುವುದು ಎಂದು ಗೊತ್ತಾಗಿ ಅದನ್ನು ನಾನು ಅರಸನಿಗೆ ಉಡುಗೊರೆಗೆ ಕೊಟ್ಟೆ. ಅವರು ನನಗೆ ಈ ಕುದುರೆ ಮತ್ತು ಚಿನ್ನದ ಮೂಟೆಯನ್ನು ಇರಿಸಿ ಕೊಟ್ಟರು ಎಂದು ಹೇಳಿದ. ಅದಕ್ಕೆ ಶ್ರೀಮಂತ ರೈತ ಮನಸ್ಸಿನಲ್ಲೇ ಸಂತೋಷ ಪಟ್ಟು, ಅರಸರು ಒಂದು ಹಣ್ಣಿಗೆ ಒಂದು ಕುದುರೆ ಮತ್ತು ಒಂದು ಚಿನ್ನದ ಮೂಟೆ ಸಿಗುವುದಾದರೆ ನನ್ನ ಮನೆಯಲ್ಲಿ ಅದರಿಂದಲೇ ತುಂಬಿರಬಹುದು ಎಂದು ಮನಸ್ಸಿನಲ್ಲಿ ಲೆಕ್ಕ ಹಾಕಿದ. ಅವನು ಚಂದ ಚಂದದ ಸೇಬು ಹಣ್ಣುಗಳನ್ನು ಕೊಯಿಸಿ ಗಾಡಿ ತುಂಬ ಹೇರಿಕೊಂಡು ಅರಸನ ಸನ್ನಿಧಿಗೆ ಹೋದ. ಅಲ್ಲಿ ಆತ, ನಾನು ಬಡ ರೈತ, ನನ್ನ ತೋಟದಲ್ಲಿ ಒಂದಕ್ಕಿಂತ ಒಂದು ಹೆಚ್ಚು ಆಕರ್ಷವಾಗಿರುವ ಸೇಬು ಹಣ್ಣುಗಳು ರಾಶಿ ರಾಶಿಗಳಿವೆ, ಅದು ನನಗೆ ಯೋಗ್ಯವಾದರ ಬಳಿ ಸೇರಬೇಕೆಂಬ ಆಶಯದಿಂದ ಎಲ್ಲವನ್ನು ಕೊಯಿಸಿ ತಮಗೆ ತಂದಿದ್ದೇನೆ, ಸ್ವೀಕರಿಸಿ ಎಂದು ಹೇಳಿದ. ಅದಕ್ಕೆ ಅರಸ, ತುಂಬಾ ಸಂತೋಷವಾಯಿತು, ಇದಕ್ಕಾಗಿ ನಿನಗೆ ಏನು ಪ್ರತಿಫಲ ಬೇಕು ಕೇಳು ಎಂದು ಬಯಸಿದರು, ಅದನ್ನು ನಾನು ಕೂಡ ವ್ಯವಸ್ಥೆ ಮಾಡುತ್ತೇನೆ ಎಂದು ಹೇಳಿದ. ಅದಕ್ಕೆ ಶ್ರೀಮಂತ ರೈತ ಮನಸ್ಸಿನಲ್ಲೇ ಸಂತೋಷ ಪಟ್ಟು, ಅರಸನು ನನಗೆ ಏನು ಕೊಟ್ಟರು ಅದನ್ನು ನಾನು ಸಂತೋಷದಿಂದ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದ. ಅದಕ್ಕೆ ರಾಜ, ಗಾಡಿ ತುಂಬ ತಂದಿರುವವನು ಬಡವನಲ್ಲ ಅನಿಸಿತು, ಅವನ ಕೈ ಬೆರಳಲ್ಲಿದ್ದ ಉಂಗುರದ ಗುರುತುಗಳನ್ನು ಕಂಡು ಆತ ದುಡಿಯವನು ಅಲ್ಲ ಅನಿಸಿತು. ಬಡ ರೈತ ತಂದುಕೊಟ್ಟಿದ್ದ ಆ ಸೇಬು ಹಣ್ಣನ್ನು ಒಳಗಿನಿಂದ ತರಿಸಿ ಶ್ರೀಮಂತ ರೈತನ ಕೈಯಲ್ಲಿಟ್ಟು, ಇದು ಪ್ರೀತಿಯ ಹಣ್ಣು, ಬಡ ರೈತ ಶ್ರಮಿಸಿದ ಫಲ, ಇದರ ಬೆಲೆ ಕಟ್ಟಲಾಗದು ಎಂದು ಹೇಳಿದ. ಅದಕ್ಕೆ ಶ್ರೀಮಂತ ರೈತ ಬೆಚ್ಚೆ ಮುಖ ಹಾಕಿಕೊಂಡು ಮನೆಗೆ ಮರಳಿದ. ಈ ಕಥೆಯಿಂದ ನಾವು ತಿಳಿಯಬೇಕಾದ ವಿಷಯವೇನೆಂದರೆ, ಇನ್ನೊಬ್ಬನಿಗೆ ಸಿಕ್ಕಿದ ಫಲ ನಮಗೆ ಸಿಗಬೇಕು ಎಂಬುದು ದೊಡ್ಡ ತಪ್ಪು, ಅವರವರ ಶ್ರಮಕ್ಕೆ ಅವರವರಿಗೆ ತಕ್ಕ ಫಲ ಸಿಗಬೇಕು ಎಂಬುದು ಈ ಕಥೆಯ ರೀತಿಯಾಗಿದೆ. ಕೈಗೆಸರಾದರೆ ಸಕ್ಕರೆ ಬಾಯಿ ಮೊಸರು ಎಂಬಂತೆ ಕಷ್ಟಪಟ್ಟು ದುಡಿದ ಬಡ ರೈತನಿಗೆ ತಕ್ಕ ಫಲ ಸಿಕ್ಕಿತು. ಶ್ರೀಮಂತ ರೈತನಿಗೆ ಅತ್ಯಾಸೆ ಗತಿಗೇಡು ಎಂಬ ನೀತಿ ಸೂಕ್ತವಾಯಿತು. ಇದರಿಂದ ನಾವು ನಮ್ಮ ಜೀವನದಲ್ಲಿ ಅತ್ಯಾಸೆ ಪಡೆದೇ ಕಷ್ಟಪಟ್ಟು ದುಡಿಯಬೇಕು ಎಂದು ಹೇಳುತ್ತಾ ನನ್ನ ಕಥೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.
0: ಉತ್ತಮ ನೀತಿ ಕಥೆಯನ್ನು ಕೇಳಿದ್ರಲ್ವಾ? ಸುಂದರವಾಗಿ ಕಥೆಯನ್ನು ಹೇಳಿದ ಸನಿದಿಯಸ್ ಇವರಿಗೆ ಧನ್ಯವಾದಗಳು. ಸನ್ಮಿತಾ ಇವರಿಂದ ಜನಪದ ಗೀತೆ ಸೋಜುಗಾದ ಸೋಜು ಮಲ್ಲಿಗೆ.

0: ಸೋಜುಗಾದ ಸೋಜು ಮಲ್ಲಿಗೆ ಶಿವನ ಕುರಿತಾದ ಗೀತೆಯನ್ನು ಪ್ರಸ್ತುತಪಡಿಸಿದ ಸನ್ಮಿತಾ ಇವರಿಗೆ ಧನ್ಯವಾದಗಳು. ಇದೀಗ ಏಕಪಾತ್ರ ಅಭಿನಯ ಅನ್ವಿತಾ ಇವರಿಂದ.
1: ಇಲ್ಲಿ ನಿಂತರೆ ಹಿರಣ್ಯಕಶ್ಯಪು, ಇಲ್ಲಿ ನಿಂತರೆ ಪ್ರಹ್ಲಾದ, ಇಲ್ಲಿ ನಿಂತರೆ ನರಸಿಂಹ, ಇಲ್ಲಿ ನಿಂತರೆ ಕಯಾದು. ಪ್ರಹ್ಲಾದ ಪ್ರಹ್ಲಾದ, ಏನು ತಂದೆ? ನಾನು ಹೇಳಿದ್ದನ್ನು ಹೇಳಬೇಕು, ಹೇಳು. ಹರಯೇ ನಮಃ, ಹರಿಯೇ ನಮಃ. ಏ ಆ ಹರಿ ನಮ್ಮ ಕೊಡು ವೈರಿ, ಅವನನ್ನು ನೆನೆಯಬಾರದು. ತಂದೆ, ಇಡೀ ಜಗತ್ತನ್ನು ರಕ್ಷಿಸುವ ದೇವರು ಹರಿ, ಅವನನ್ನು ನೆನೆದರೆ ನಮಗೆ ಶ್ರೇಯಸ್ಸು ದೊರೆಯುತ್ತದೆ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಕಯಾದು ಕಯಾದು. ಏನು ಸ್ವಾಮಿ? ನಿನ್ನ ಮಗನಿಗೆ ಹರಿಯನ್ನು ನೆನೆಯಬಾರದು ಎಂದು ಹೇಳು. ಮಗು ಪ್ರಹ್ಲಾದ, ನೀನು ಹರಿಯನ್ನು ನೆನೆಯಬೇಡ. ಯಾಕಮ್ಮ? ನೀನು ನಿನ್ನ ತಂದೆಯವರ ಮಾತಿನಂತೆ ನಡೆದುಕೊಳ್ಳಬೇಕು. ಮತ್ತೆ ಯಾರನ್ನು ನೆನೆಯಬೇಕು? ನಿನ್ನ ತಂದೆಯವರನ್ನು ನೆನೆಯಬೇಕು. ಅಮ್ಮ, ಇಡೀ ಜಗತ್ತಿನಲ್ಲಿ ಹರಿಗಿಂತ ದೊಡ್ಡ ದೇವರು ಯಾರೂ ಇಲ್ಲ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಏ ನಿಲ್ಲಿಸು, ಯಾರಲ್ಲಿ? ಇವನನ್ನು ಎಳೆದುಕೊಂಡು ಹೋಗಿ ಬೆಟ್ಟದಿಂದ ತಳ್ಳಿಸಿ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಏನಿದು ಆಶ್ಚರ್ಯ? ಹರಿಯನ್ನು ನೆನೆಯಬಾರದೆಂದು ಪ್ರಹ್ಲಾದನನ್ನು ಶಿಕ್ಷಿಸಿದರೆ ತನ್ನ ಉಪಾಯಗಳಿಂದ ಪಾರಾಗುತ್ತಾನೆ. ಬೆಟ್ಟದಿಂದ ತಳ್ಳಿಸಿದೆ, ವಿಷ ಜಂತುಗಳಿಂದ ಕೊಚ್ಚಿಸಿದೆ, ಆನೆಗಳಿಂದ ತುಳಿಸಿದೆ. ಏನೇ ಮಾಡಿದರೂ ಇವನಿಗೊಂದು ಚಿಕ್ಕ ಚಿಕ್ಕ ಅಪಾಯವಾಗಲಿಲ್ಲ. ಇದು ಹೇಗೆ ಸಾಧ್ಯ? ಕಯದು ಕಯದು. ಏನು ಸ್ವಾಮಿ? ನಿನ್ನ ಮಗನಿಗೆ ಈ ವಿಷವನ್ನು ಕೊಡು. ಶಿವ ಶಿವ, ಏನು ಹೇಳುತ್ತಿದ್ದೀರಿ? ಹೆತ್ತ ತಾಯಿ ತನ್ನ ಮಗನಿಗೆ ವಿಷವನ್ನು ಕೊಡುವಳೆ? ನನ್ನಿಂದ ಆಗದು ಸ್ವಾಮಿ, ನನ್ನಿಂದ ಆಗದು. ಹಾಗಾದರೆ ಪತಿಯ ಮಾತನ್ನು ಮೀರಿದವಳೆಂದು ನಿನಗೆ ಲೋಕಾಪರಾಧ ಬರುತ್ತದೆ. ಅಯ್ಯೋ, ಇಂಥ ಕಷ್ಟ ಯಾವ ತಾಯಿಗೂ ಬರಬಾರದು, ಯಾವ ತಾಯಿಗೂ ಬರಬಾರದು. ಏನಮ್ಮ, ಯಾಕೆ ಅಳುತ್ತಿರುವೆ? ನಿನ್ನ ತಂದೆಯವರು ನಿನಗೆ ಈ ವಿಷವನ್ನು ಕೊಡಲು ಹೇಳಿದ್ದಾರೆ. ಏನು, ಹೆತ್ತ ತಾಯಿ ತನ್ನ ಮಗನಿಗೆ ವಿಷವನ್ನು ಕೊಡುವಳೆ? ಕೊಡು. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಅಯ್ಯೋ, ಕುಡಿದೆ ಬಿಟ್ಟೆಯ ವಿಧಿಯೇ. ಕಂದ, ನಿನಗೇನು ಆಗಿಲ್ಲವೇ? ಇಲ್ಲಮ್ಮ, ನೀನು ಕೊಟ್ಟ ವಿಷ ಅಮೃತದಂತಿತ್ತು. ಕಂದ ಪ್ರಹ್ಲಾದ ಪ್ರಹ್ಲಾದ. ಏನು ತಂದೆ? ನಾನು ಹೇಳಿದ್ದನ್ನು ಹೇಳಬೇಕು, ಹೇಳು. ಹರಯೇ ನಮಃ, ಹರಿಯೇ ನಮಃ. ಏ ಹರಿ ಹರಿ ಹರಿ ಹರಿ, ಎಲ್ಲಿರುವನು ನಿನ್ನ ಹರಿ? ಎಲ್ಲಾ ಕಡೆ ಇದ್ದಾನೆ. ಇಲ್ಲಿರುವನೆ ಇದ್ದಾನೆ, ಇಲ್ಲಿರುವನೆ ಇದ್ದಾನೆ, ಈ ಕಂಬದಲ್ಲಿರುವನೆ ಇದ್ದಾನೆ, ನನ್ನಲ್ಲಿರುವನೆ ಇದ್ದಾನೆ, ನಿನ್ನಲ್ಲಿರುವನೆ ಇದ್ದಾನೆ. ನಿನ್ನಲ್ಲಿದ್ದರೂ ಇರಬಹುದು, ನಿನ್ನಲ್ಲಿದ್ದರೂ ಇರಬಹುದು. ಹಾಗಾದರೆ ಪರೀಕ್ಷಿಸಿ ಬಿಡೋಣ, ಈ ಕಂಬವನ್ನು ಒಡೆದು ಹಾಕುತ್ತೇನೆ. ಏನಪ್ಪ ಹಿರಣ್ಯಕಶ್ಯಪು, ಮನುಷ್ಯರಿಂದಾಗಲಿ ದೇವತೆಗಳಿಂದಾಗಲಿ ವಿಷ ಜಂತುಗಳಿಂದಾಗಲಿ ಪ್ರಾಣಿಗಳಿಂದಾಗಲಿ ಹಗಲಿರುಳು ಮರಣ ಬಾರದಂತೆ ವರ ಪಡೆದುಕೊಂಡಿದ್ದೀಯ. ನಿನ್ನ ಮರಣಕ್ಕಾಗಿ ಮನುಷ್ಯನೂ ಅಲ್ಲದ ಪ್ರಾಣಿಯೂ ಅಲ್ಲದ ನರಸಿಂಹ ಅವತಾರದಲ್ಲಿ ಬಂದು ನಿನ್ನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ನಿನ್ನ ಎದೆಯನ್ನು ಸೀಳಿ ನಿನ್ನ ಕರುಳನ್ನು ಬಗೆದು ನಿನ್ನ ರಕ್ತವನ್ನು ಕುಡಿದಿದ್ದೇನೆ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ನನ್ನ ಜನ್ಮ ಪಾವನವಾಯಿತು. ನೀನು ನನ್ನ ಆಪ್ತ ಭಕ್ತ. ಸೂರ್ಯಚಂದ್ರ ಇರುವ ತನಕ ನಿನ್ನ ಕೀರ್ತಿ ಅಜರಾಮರವಾಗಲಿ. ಧನ್ಯವಾದಗಳು.
0: ಏಕಪಾತ್ರ ಅಭಿನಯ ನೆರವೇರಿಸಿದ ಅನ್ವಿತಾ ಇವರಿಗೆ ಧನ್ಯವಾದಗಳು. ಇದುವರೆಗೂ ಚಿನ್ನರ ಚಿಲಿಪಿಲಿ ರೇಡಿಯೋ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಕ್ಲಾಡ್ ಇಲ್ಲಿನ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯ ಕಾರ್ಯಕ್ರಮವನ್ನು ಕೇಳಿದ್ದಿರಲ್ವಾ? ಭಾಗವಹಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.
2: ಇಂದಿನ ನಮ್ಮ ಚಿನ್ನರ ಚಿಲಿಪಿಲಿಯಲ್ಲಿ ಭಾಗವಹಿಸಿದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಕ್ಲಾಡ್ ಇಲ್ಲಿನ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮ ಕೇಂದ್ರಿಯಲ್ದ. ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಗೀತಾ, ಸಹ ಶಿಕ್ಷಕರಾದ ಜ್ಯೋತಿ, ಶ್ಯಾಮಲಾ, ಚಂದ್ರಿಕಾ, ಅಭಿಲಾಷ್, ಶಿವರಾಜ್, ಅತಿಥಿ ಶಿಕ್ಷಕರಾದ ವಿನೋದ್, ಗೌರವ ಶಿಕ್ಷಕರಾದ ಶ್ವೇತಾ, ವಿಜೇತ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳ ಪರವಾಗಿ ಶಾಲೆಗೆ ಸ್ಮರಣಿಕೆ ನೀಡಿ ಗೌರವಿಸಿದ ಬ್ರಹ್ಮಶ್ರೀ ಆಟೋ ವರ್ಕರ್ಸ್ನ ಮಾಲೀಕರಾದ ಕಿಶೋರಾಚಾರ್ಯ, ತಲ್ಲೂರು ಕೊಟ್ಟಿಬಾಗಿಲು ನೆರವು ನೀಡಿದ ಚಂದ್ರಮಗವೇರ ಕಟ್ಬೆಲ್ತೂರು ಇವರೆಲ್ಲರಿಗೂ ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಾಮ ಇವರ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ನಾನು ನಿಮ್ಮ ಸಿಕ್ತೆ ಇನ್ನೊಂದು ಶಾಲೆಯ ಮುದ್ದು ಮಕ್ಕಳೊಂದಿಗೆ. ಅಲ್ಲಿವರೆಗೆ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM ಈ ದೊಕ್ಕೊಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡಿ.
3: ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ಉತ್ತಮ ಗುಣಮಟ್ಟದ ಪ್ರಮಾಣೀಕೃತ MO4 ಭತ್ತದ ಬೀಜ ಮಾರಾಟಕ್ಕೆ ಲಭ್ಯವಿದೆ. 25 kg 1200 ರೂಪಾಯಿಗಳು. ರೈತರು ಇದರ ಉಪಯೋಗ ಪಡೆದುಕೊಳ್ಳಬಹುದಾಗಿದೆ. ವಿಶೇಷ ಸೂಚನೆ, ಇಲ್ಲಿ ಯಾವುದೇ RTC ಮತ್ತು ಆಧಾರ್ ಕಾರ್ಡ್ ಅವಶ್ಯಕತೆ ಇರುವುದಿಲ್ಲ. ಸಂಪರ್ಕಿಸಿ 9964 1774 ಅಥವಾ 9686896274.

0: ಕಲಿನಿ ಕೋಟಿ ಭಾಷೆ, ಮಾತಾಡಿ ಒಂದ್ ಸಾವಿರ ಭಾಷೆ. ಅರೆ ಎದಿಗುಡೆಗೆ ಬೆಚ್ಚಗಿರ್ಲಿ ನಮ್ಮ ಅಬ್ಬಿ ಭಾಷೆ.
1: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ಉತ್ತಮ ಗುಣಮಟ್ಟದ ಪ್ರಮಾಣೀಕೃತ MO4 ಭತ್ತದ ಬೀಜ ಮಾರಾಟಕ್ಕೆ ಲಭ್ಯವಿದೆ. 25 kg 1200 ರೂಪಾಯಿಗಳು. ರೈತರು ಇದರ ಉಪಯೋಗ ಪಡೆದುಕೊಳ್ಳಬಹುದಾಗಿದೆ. ವಿಶೇಷ ಸೂಚನೆ, ಇಲ್ಲಿ ಯಾವುದೇ RTC ಮತ್ತು ಆಧಾರ್ ಕಾರ್ಡ್ ಅವಶ್ಯಕತೆ ಇರುವುದಿಲ್ಲ. ಸಂಪರ್ಕಿಸಿ 9964174744 ಅಥವಾ 9686896274.
3: ಹೇ ಐಶಾ, ನೀನು ನಕ್ಕು ಒಂದು ಕಾಲೇಜ್ ಅಡ್ಮಿಷನ್ ತಕೊಂಡೆ.
4: ಯಾವ ಕಾಲೇಜ್?
3: ಇನ್ಯಾವ್ದು ಬಂಡರ್ ಕಸ್ ಕಾಲೇಜ್.
4: ನೀ ದೊಡ್ಡಾದ್ಮೇಲೆ ಯಾವ ಕಾಲೇಜ್ ಸೇರ್ಕೊಂಬೋದು?
3: ಇನ್ಯಾವ್ದು ಬಂಡರ್ ಕಸ್ ಕಾಲೇಜಿಗೆ ಸೇರುದು.
4: ನೀನ್ ಈಗಲೇ ಡಿಸೈಡ್ ಮಾಡ್ಬಿಟ್ಟಿಯಾ?
3: ಹೌದು, ಇಟ್ಸ್ ಮೈ ಡ್ರೀಮ್ ಕಾಲೇಜ್.
5: ಅಡ್ಮಿಷನ್ಸ್ ಓಪನ್ ಫಾರ್ BA, BSc, BCA, BCOM ಮತ್ತು BBA. ವಿಸಿಟ್ ಭಂಡಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.
2: ಈ ಹಾಡು ಪುರಂದರದಾಸರ ರಚನೆಯಲ್ಲಿ, ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ MBijooru.

ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಭಾಗ್ಯಲಕ್ಷ್ಮಿ ವೈದ್ಯ ಅಂತೇಳಿ ನಾ ಇವತ್ತು ರೇಡಿಯೋ ಕುಂದಾಪುರದಲ್ಲಿ ನಿಮ್ಮ ಜೊತೆಗೆ ಒಂದು ಗಳಿಗೆ ಟೈಮ್ ಸ್ಪೆಂಡ್ ಮಾಡುವ ಅಂತೇಳಿ ಬಂದಿದ್ದೆ. ನಮಗೆ ಪುರುಸೋತ್ತಾಗದಾಗಲಿಕ್ಕೆಲ್ಲ ಏನಾದರೂ ಒಂದು ಬರೆಯುವ ಅಭ್ಯಾಸ, ಅದನ್ನೇ ಇವತ್ತು ನಿಮ್ಮ ಜೊತೆ ಹಂಚ್ಕೊಂಬ ಅಂಥೇಳಿ ನಾನು ಬಂದಿದ್ದೆ. ನನ್ನ ಬರವಣಿಗೆಯಲ್ಲಿ ಹೆಣ್ಣಿನ ಬಗ್ಗೆನೇ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ನಾನು ಹೆಣ್ಣಲ್ದ, ನಾನು ಕಂಡದ್ದು, ಕೇಂಡದ್ದು, ನಾನು ಅನುಭವಿಸಿದ್ದು, ಬೇರೆಯವರು ಅನುಭವಿಸಿದ್ದನ್ನ ನಾನು ಕಂಡದ್ದು, ಇದನ್ನೆಲ್ಲ ನೋಡಿ ನೋಡಿ ಏನೋ ಒಂದು ಬರ್ದಿರುವಂಥದ್ದು. ಹಂಗಾರೆ ಶುರು ಮಾಡುವಲ್ಲ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ಹೆಣ್ಣು ಪೂಜಿಸಲ್ಪಡುತ್ತಾಳೋ, ಗೌರವಿಸಲ್ಪಡುತ್ತಾಳೋ, ಅಲ್ಲಿ ದೇವತೆಗಳು ವಾಸಿಸ್ತಾರೆ ಅಂತ ಹೇಳಿ. ಮಹಿಳೆ ಇಲ್ಲಿ, ಮಹಿ ಅಂತ ಹೇಳಿದ್ರೆ ಭೂಮಿ, ಇಳೆ ಅಂತ ಹೇಳಿದ್ರು ಕೂಡ ಭೂಮಿ, ಭೂಮಿ ಪ್ಲಸ್ ಭೂಮಿ ಅಂತ ಹೇಳಿದ್ರೆ ಮಹಿಳೆ. ಅಂದ್ರೆ ಎರಡು ಭೂಮಿ ತೂಕದ ಶಕ್ತಿ, ಸಹನೆ, ಸಾಮರ್ಥ್ಯ ಇವೆಲ್ಲವನ್ನ ಹೊಂದಿರುವವಳೆ ಮಹಿಳೆ ಅಂತ ಹೇಳಿ. ಈಗ ಹೆಣ್ಣಿನ ಮನಸ್ಸು ಮೀನಿನ ಹೆಜ್ಜೆ ಇದ್ದ ಹಾಗೆ ಅಂತ ಹೇಳಿ. ಮೀನಿನ ಹೆಜ್ಜೆ ಯಾರಿಗೂ ಕಾಣಿಸುವುದಿಲ್ಲ, ಅದೇ ರೀತಿ ಹೆಣ್ಣಿನ ಮನಸ್ಸು ಕೂಡ ಯಾರಿಗೂ ಅದನ್ನ ರೀಡ್ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಈಗ ಹೆಣ್ಣಿನ ಮನಸ್ಸು ಹೆಂಗೆಲ್ಲ ಇರುತ್ತ ಅಂತ ಹೇಳಿ ಕಾಂಬ. ಹೆಣ್ಣಿನ ಪುಟ್ಟ ಮನಸ್ಸು ಬಯಸೋದು ಒಂದೇ ಆಸೆ, ಅವಳು ಪ್ರೀತಿಸೋ ವ್ಯಕ್ತಿ ಅವಳ ಭಾವನೆಗಳಿಗೆ ಸ್ಪಂದಿಸುತ್ತಾ ಅವಳ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾ ನಿನ್ನ ಜೊತೆಯಲ್ಲಿ ನಾನಿರುವೆ ಎಂದು ಧೈರ್ಯ ತುಂಬುವ ಮನಸ್ಸಿದ್ರೆ ಸಾಕು. ಇಲ್ಲಿ ನೋಡಿ, ಹೆಣ್ಣಿಗೆ ಏನು ಅಗತ್ಯವಾಗಿ ಏನು ಬೇಕಾಗ್ತದೆ ಅಂತ ಹೇಳಿ, ಅವಳು ತನ್ನ ಭಾವನೆಗಳಿಗೆ ಸ್ಪಂದಿಸಬೇಕು, ಇನ್ನೊಂದು ತನ್ನ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು. ತನಗೇನೋ ಕಷ್ಟ ಆಗಲಿ, ನಾನಿದ್ದೆ ನಿನ್ನ ಜೊತೆಗೆ, ನಾನು ನಿಂಗೆ ಬೆಂಬಲವಾಗಿ ಇರ್ತೆ ಅಂತ ಹೇಳುವಂತಹ ಒಂದು ಮನಸ್ಸು ಬೇಕು ಅಂತ ಹೇಳಿ ಆ ಹೆಣ್ಣಾದವಳು ಬಯಸ್ತಾಳೆ. ಮತ್ತೆ ಅದೇ ಅವಳಿಗೆ ಕೋಟಿ ಕೊಟ್ಟರು ಸಿಗದೇ ಇರುವಷ್ಟು ಪ್ರೀತಿ ಸಾಕಾಗ್ತದೆ, ಇದಿಷ್ಟು ಇದ್ರೆ ಸಾಕಾಗ್ತದೆ ಅವಳಿಗೆ, ಮತ್ತೆ ಇನ್ನು ಸ್ಪೆಷಲ್ ಆಗಿ ಪ್ರೀತಿಯ ಅವಶ್ಯಕತೆನೆ ಇಲ್ಲ ಅಂತ ಹೇಳ್ಬೋದು, ಅದೇ ಪ್ರೀತಿ ಅಂತ ಹೇಳಿ. ಮತ್ತೆ ಈಗ ಪ್ರೀತಿ ಹ್ಯಾಂಗೆಲ್ಲ ಇರ್ಕ ಅಂತ ಹೇಳಿ, ಈಗ ಗೌರವವಿಲ್ಲದ ಪ್ರೀತಿ ಕಳೆದು ಹೋಗ್ತದೆ, ಮತ್ತು ಕಾಳಜಿ ಇಲ್ಲದ ಪ್ರೀತಿ ಬೇಸರ ತರಿಸ್ತದೆ, ಪ್ರಾಮಾಣಿಕತೆ ಇಲ್ಲದ ಪ್ರೀತಿ ಅಸಂತೋಷವನ್ನು ನೀಡುತ್ತದೆ, ನಂಬಿಕೆ ಇಲ್ಲದ ಪ್ರೀತಿ ಅಸ್ಥಿರ, ಅದು ಸ್ಥಿರವಾಗಿ ನಿಲ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಇಲ್ಲಿ ನೋಡಿ, ಗೌರವವಿಲ್ಲದ ಪ್ರೀತಿ ಕಳೆದು ಹೋಗ್ತದೆ, ಅದು ನಮ್ಮೊಟ್ಟಿಗೆ ಜಾಸ್ತಿ ಸಮಯ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಹೆಣ್ಣು ತನ್ನನ್ನು ಗೌರವಿಸಬೇಕು ಅಂತ ಹೇಳಿ ಬಯಸ್ತಾಳೆ. ಮತ್ತೆ ಕಾಳಜಿ ಮಾಡಬೇಕು, ಏನೇ ಕಷ್ಟ ಬರಲಿ ಸುಖ ಬರಲಿ ನಿನ್ನೊಟ್ಟಿಗೆ ನಾನಿದ್ದೆ ಅಂತ ಹೇಳಿ ಧೈರ್ಯ ಹೇಳುವವರು ಬೇಕು ಅಂತ ಹೇಳಿ, ಅದೇ ಇಲ್ಲಿ ಕಾಳಜಿ ಅಂತ ಕಾಣಿಸ್ತದೆ. ಅದಿಲ್ಲದೆ ಇದ್ರೆ ಅಲ್ಲಿರುವಂತಹ ಪ್ರೀತಿ ಬೇಸರವನ್ನ ತಂದುಕೊಡ್ತದೆ ಅಂತ ಹೇಳಿ. ಮುಂದೆ ಪ್ರಾಮಾಣಿಕತೆ ಇಲ್ಲದ ಪ್ರೀತಿ ಅಸಂತೋಷ, ಪ್ರಾಂಪ್ಟ್ ಆಗಿ ಇಲ್ಲದೆ ಇರುವಾಗ ಅದು ನಮಗೆ ಖುಷಿಯನ್ನ ಕೊಡುವುದಿಲ್ಲ ಅಂತ ಹೇಳಿ. ಮತ್ತು ನಂಬಿಕೆ ಮುಖ್ಯ, ನಂಬಿಕೆ ಇಲ್ಲ ಅಂತಾದ್ರೆ ಆ ಪ್ರೀತಿ ಸ್ಥಿರವಾಗಿರ್ಲಿಕ್ಕೆ ತುಂಬಾ ದಿನಗಳ ಕಾಲ ಉಳಿಲಿಕ್ಕೆ ಅದು ಸಾಧ್ಯ ಇಲ್ಲ ಅಂತೇಳಿ, ಅದು ಅಸ್ಥಿರ ಅಂತ ಹೇಳಿ. ಯಾವುದು ಸ್ಥಿರವಾಗಿ ಇರುವುದಿಲ್ಲವೋ ಅದೇ ಅಸ್ಥಿರ ಅಂತ. ಆಮೇಲೆ ಈಗ ಹೆಣ್ಣು ಮಕ್ಕಳು ಯಾಕೆ ಎಲ್ಲ ಹೆದರ್ತಾರೆ ಅಂತ ಹೇಳಿ, ಒಂದು ಹಂತದ ನಂತರ ಈಗ ಮದುವೆ ಆಗಿ ಗಂಡನ ಮನೆಗೆ ಹೋದಾಗ ಒಂದು ಹೆಣ್ಣು ಮಕ್ಳು ಅವಾಗ ಅವ್ರಿಗೆ ನಿಜವಾಗಿ ಅವರಿಗೆ ಹೆದರಿಕೆ ಆಗುದು ಯಾವಾಗ ಅಂತ ಹೇಳಿದ್ರು, ಹೆಣ್ಣು ಮಕ್ಳು ಯಾವತ್ತೂ ಮನೆ ಕೆಲಸ ಮಾಡ್ಲಿಕ್ಕೆ ಹೆದರುವುದಿಲ್ಲ ಅಂತ. ಅವ್ರು ಯಾವುದಕ್ಕೆ ಹೆದರ್ತಾರೆ ಅಂತ ಹೇಳಿದ್ರೆ, ಈ ಗಂಡನ ಕೆಟ್ಟ ಬೈಗುಳಕ್ಕೆ ಅವಳು ಹೆದರ್ತಾಳೆ, ಗಂಡನ ಮನೆಯವರ ನಿಂದನೆಯ ನುಡಿಗಳಿಗೆ ಅವಳು ಹೆದರ್ತಾಳೆ. ಏನಾದ್ರೂ ಗಂಡನ ಮನೆಯವರು ಅವಳ ಬಗ್ಗೆ ಹೇಳಿದ್ರೆ, ಆದರೆ ಬೇಡದಿರುವುದನ್ನ ಹೇಳಿದ್ರೆ, ಇಲ್ಲ ಸಲ್ಲದ್ದನ್ನ ಹೇಳಿದಾಗ ಅವಳ ಮನಸ್ಸಿಗೆ ಆಗ ಹೆದರಿಕೆ ಆಗ್ತದೆ. ಮತ್ತೆ ತವರು ಮನೆಯ ಅವಮಾನ, ಯಾವಾಗ ಗಂಡನ ಮನೆಯಲ್ಲಿ ತವರು ಮನೆಯನ್ನ ಅವಮಾನಕ್ಕೆ ಈಡು ಮಾಡ್ತಾರೆ ಆವಾಗ ಅವಳಿಗೆ ಒಂದು ರೀತಿಯ ಮನಸ್ಸಿನಲ್ಲಿ ಹೆದರಿಕೆ, ಅಧೈರ್ಯವನ್ನ ಅವಳು ತಾಳ್ತಾಳೆ ಅಂತ ಹೇಳಿ. ಈಗ ಗಂಡನಿಗೆ ತುಂಬಾ ಸಿಟ್ಟು ಬಂತು ಅಂತಾದಾಗ ಒಂದು ಹೆಂಡತಿ ಮೇಲೆ ಕೈ ಮಾಡ್ತಾರೆ. ಯಾಕೆ? ಹೆಂಡತಿ ಕೂಡ ನಿಮ್ಮ ಮನೆಯ ಸದಸ್ಯ ಅಲ್ವಾ? ಅದೇ ಕೈ ನಿಮ್ಮ ಅಕ್ಕ ತಂಗಿಯರನ್ನ ಹೊಡಿಲಿಕ್ಕೆ ನಿಮ್ಗೆ ಮುಂದೆ ಬರ್ತದಾ? ಹೆತ್ತ ಕರುಳು ಬೇರೆ ಇರಬಹುದು, ಆದ್ರೆ ಯಾರೋ ಹೆತ್ತ ಮಗಳೇ ಆಗಿರ್ತಾಳೆ ಆ ಹೆಣ್ಣು ಸಹ. ಆ ಕರುಳನ್ನ ಕಿತ್ತು ನಿಮ್ಮ ಕೈ ಕೊಟ್ಟಿರ್ತಾರೆ, ಇನ್ನು ಜೋಪಾನ ಮಾಡಿ, ನೀವು ನೋಡ್ಕೊಳ್ಳಿ, ಇನ್ನು ಜವಾಬ್ದಾರಿ ನಿಮ್ಮದು ಅನ್ನೋ ಲೆಕ್ಕದಲ್ಲಿ ಮದುವೆ ಮಾಡುವಾಗ ಎಲ್ಲ ಸಂಪ್ರದಾಯಗಳ ಪ್ರಕಾರ ಧಾರೆ ಎರೆದು ಕೊಟ್ಟಿರ್ತಾರೆ. ಆ ಕರುಳನ್ನ ಕಾಯುವಂತಹ ಜವಾಬ್ದಾರಿ ಗಂಡನ ಮನೆಯರದಾಗಿರ್ತದಲ್ವಾ? ಅದವರ ಕರ್ತವ್ಯ ಆಗಿರ್ತದಲ್ವಾ? ಈಗ ನಾನು ನಿಮ್ಮ ಹತ್ರ ಹೇಳ್ತಾ ಇಪ್ಪದು ಒಂದು ಉರಿಯ ಕತೆ. ಉರಿ ಎಲ್ಲದಕ್ಕೂ ಬೇಕಲ್ಲ ಮಾರ್ರೆ, ಉರಿ ಯಾವುದಕ್ಕೆ ಬೇಡ ಹೇಳಿ? ಹೊಟ್ಟೆಯೊಳಗೆ ತಿಂದ ಜೀರ್ಣ ಆಯ್ಕಾದ್ರೂ ಒಂದು ಉರಿ ಬೇಕು. ಆದ್ರೆ ಈಗ ನಾನು ಹೇಳ್ತಾ ಇಪ್ಪದು ಹೆಣ್ಣಿನ ಉರಿಯ ವ್ಯಥೆಯ ಕಥೆ. ಇಲ್ಲಿ
ಒಂದು ಹೆಣ್ಣಿಗೆ ತನ್ನ ಜೀವನವನ್ನ ಸಂಪೂರ್ಣವಾಗಿ ಮುಗಿಸಿಕೊಂಡು ಅವಳನ್ನ ಸುಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕ್ವಿಂಟಾಲ್ ಗಟ್ಟಲೆ ಕಟ್ಟಿಗೆಯನ್ನೆಲ್ಲ ಇಟ್ಟು ಸುಡುವಂತಹ ಸಂದರ್ಭ. ಆದರೆ ಆ ಹೆಣ್ಣಿನ ಆತ್ಮಕ್ಕೆ ಅಲ್ಲಿ ಯಾವುದೇ ಉರಿಯ ಅನುಭವವೇ ಆಗ್ತಾ ಇಲ್ಲ. ಅಂದರೆ ಅವಳು ತನ್ನ ಬದುಕಿನಲ್ಲಿ ಇರುವಾಗ ಏನೆಲ್ಲ ನೋವುಗಳನ್ನು ಉರಿಗಳನ್ನೆಲ್ಲ ಕಂಡಿದ್ದಾಳೆ, ಆ ಉರಿಗಳಿಗೆ ಹೋಲಿಸಿದರೆ ಈಗ ಕ್ವಿಂಟಾಲ್ ಗಟ್ಟಲೆ ಸೌದೆ ಹಾಕಿ ಉರಿತಾ ಇರುವಂತಹ ಉರಿ ಏನೂ ಅಲ್ಲ. ಅವಳಿಗೆ ಅದು ಉರಿಯನ್ನು ಆ ಒಂದು ಅನುಭವವನ್ನು ಕೊಡ್ತಾನೆ ಇಲ್ಲ ಅನ್ನುವಂತಹ ಒಂದು ಸನ್ನಿವೇಶ. ಅಯ್ಯೋ ಇದೇನಿದು, ಕ್ವಿಂಟಾಲ್ ಗಟ್ಟಲೆ ಕಟ್ಟಿಗೆಯ ರಾಶಿಯಲ್ಲಿ ದೇಹ ದಹಿಸುತ್ತಿದ್ದರೂ ಯಾವುದೇ ರೀತಿಯ ಉರಿ ಇಲ್ಲ. ನಾನಂದು ಅಮ್ಮನ ಮಡಿಲ ಹಸುಗೂಸು, ಅಮ್ಮಮ್ಮ ಉಪ್ಪು ಮೆಣಸು ಸಾಸಿವೆ ಒಟ್ಟು ಹಾಕಿ ಕಾಳಿದೃಷ್ಟಿ ಬೋಳಿದೃಷ್ಟಿ ಎಂದೆಲ್ಲ ಸುಳಿದು ಬೆಂಕಿಗೆ ಹಾಕುತ್ತಿರುವಾಗ ಸಾಸಿವೆಯ ಒಂದು ಸಣ್ಣ ಕಾಳು ನನ್ನ ಕಾಲಿಗೆ ತಾಗಿದ್ದು ಆ ಉರಿಗೆ ನಾನು ಅಳುವ ಮೊದಲೇ ನನ್ನ ಅಮ್ಮನ ಕಣ್ಣು ಹೊಳೆಯಾಗಿತ್ತು. ಶಾಲೆಯಲ್ಲಿ ಭೂತ ಕನ್ನಡಿಯನ್ನು ಸೂರ್ಯನಿಗೆ ಎದುರಾಗಿ ಹಿಡಿದಾಗ ಬಿಸಿಲಿನ ಉರಿಗೆ ಕಾಗದ ಒಂದು ಸುಟ್ಟು ಹೋದ ಮಾಯಾಜಾಲವನ್ನು ಕಂಡು ಕೈತಟ್ಟಿ ಕುಣಿದು ಕುಪ್ಪಳಿಸಿದ್ದರೂ ಮನಸ್ಸನ್ನ ಕೇಂದ್ರೀಕರಿಸುವ ಪಾಠವನ್ನ ಕಲಿತದ್ದು ನೆನಪಿದೆ. ಅಜ್ಜಯ್ಯನ ಮನೆಗೆ ಹೋದಾಗ ಕೊತಗುಟ್ಟುವ ಚೆರಿಗೆಯ ನೀರಿನ ಬಾಯಲ್ಲಿಟ್ಟ ತಟ್ಟೆಗೆ ಹೊಯ್ದ ಅಕ್ಕಿ ಹಿಟ್ಟು ಪೌರ್ಣಿಮೆಯ ಚಂದ್ರನಂತಾಗುವುದನ್ನು ಕಂಡಾಗ ನನ್ನ ಮಗುವೋ ಹುರಿದ ಅಕ್ಕಿ ಹಪ್ಪಳದಂತೆ ಅರಳುತ್ತಿತ್ತು. ಚೆರಿಗೆಯ ಬುಡಕ್ಕಿಟ್ಟ ಉರಿ ಕೊರೆಯುವ ಚಳಿಯನ್ನ ಮರೆಸಿತ್ತು. ಅಂದು ಗಣಿತದ ಮೇಷ್ಟ್ರು ಕೈ ಮೇಲೆ ಕೊಡುತ್ತಿದ್ದ ಬೆತ್ತದ ಉರಿಯ ಬರೆ ಕಲೆಯಾಗಿ ಉಳಿದಿತ್ತು. ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಯ ಉರಿಗೆ ತಲೆಯಲ್ಲಿ ಅಳಿದುಳಿದ ಉತ್ತರವೆಲ್ಲ ಆವಿಯಾಗಿತ್ತು. ದೇವಿ ದೇವಸ್ಥಾನಕ್ಕೆ ಉರಿ ಕೆಂಡ ನೋಡಲು ಮನೆಯವರ ಕಣ್ತಪ್ಪಿಸಿ ಹೋದದ್ದು. ಕೆಂಡದುರಿಯನ್ನು ಲೆಕ್ಕಿಸದೆ ಅದನ್ನು ಹಾರಿಸಿ ಬಾಯೊಳಗೆ ಹಾಕಿಕೊಳ್ಳುವ ಪಾತ್ರಿಯ ಕೋಲವನ್ನು ಕಣ್ತುಂಬಿಸಿಕೊಂಡದ್ದು. ಮತ್ತೆ ಮನೆಗೆ ಬಂದು ಬಚ್ಚಲ ಮನೆಯಲ್ಲಿರುವ ಉರಿ ಕೆಂಡವನ್ನ ಬಾಯೊಳಗೆ ಹಾಕಿಕೊಂಡು ಉರಿಗೆ ಅಂಗಳವೆಲ್ಲ ಓಡಾಡಿ ಊರೊಂದು ಮಾಡಿದ್ದು. ಮತ್ತೆ ಅಮ್ಮ ಕೊಟ್ಟ ಬಾಸುಂಡೆಯ ಉರಿ ಹಳೆ ನೋವಾಗಿ ಬೇರೂರಿದ್ದು ಹಾಗೇ ಇದೆ. ಕಾಲ ಉರುಳಿತು. ಅವನ ಮೊದಲ ನೋಟದುರಿಗೆ ಕಂಗೆಟ್ಟು ಮೇಣವಾಗಿದ್ದೆ. ಅವನ ಒಲುಮೆ ಉರಿಗೆ ಕೆನ್ನೆ ಮೇಲೆಲ್ಲ ಬೊಕ್ಕೆಗಳು. ಅವನಿರದ ರಾತ್ರಿಯ ವಿರಹಾಗ್ನಿಯ ಉರಿಗೆ ಅದಿತಪ್ತಳಾದೆ. ಅವನ ಪ್ರೇಮದ ಬಿಸುಪಿ ನುರಿಯ ಕಾವಿಗೆ ಹಸಿರು ಮೊಳೆಯಿತು. ಸೀಮಂತದ ದಿನವಂತೂ ಅವನ ಕಾಳಜಿಯ ಉರಿ ಬಸಿರನ್ನು ಬೆಚ್ಚಗೆ ಇರಿಸಿತ್ತು. ಈರುಳ್ಳಿಯ ಉರಿಗೆ ಕಣ್ಣೀರು ಬಾರದಂತಹ ಮನೆಗೆ ದಾರೆ ಎರೆದರೇನೋ ಹೌದು. ಆದರೆ ತವರಿನ ವಾತ್ಸಲ್ಯದ ಉರಿ ನೆನಪಾದಾಗಲೆಲ್ಲ ಕಾವೇರಿ ಕಾವೇರಿಯಾಗುತ್ತಿದ್ದಳು. ಉರಿ ಬಿಡಲಿಲ್ಲ. ಕೊಂಕು ಕುಹಕ ಅವಮಾನ ಅನುಮಾನ ಮೌನ ಒಮ್ಮೊಮ್ಮೆ ಮನಸ್ಸು ಉರಿಯುವ ಕುಲುಮೆಯಾಗುತ್ತಿತ್ತು. ಹೊಟ್ಟೆಯುರಿ ಕಾಮದುರಿ ತಿಂಗಳುರಿ ಹೆರಿಗೆಯುರಿ ಜಗಳದುರಿ ಮಕ್ಕಳ ಫೀಸಿನುರಿ ಮನೆಯ ಬಾಡಿಗೆಯುರಿ ದಿನಸಿ ರೇಷನ್ ಸಾಲ ಸಾಲ ಕೊಟ್ಟವರ ವಸೂಲಿಯ ಉರಿ ಬಡ್ಡಿಯುರಿ ಅಯ್ಯಯ್ಯೋ ಕತ್ತೆ ಪಾಡಿನ ಉರಿ. ಈ ತನ್ಮಧ್ಯೆ ದಿನ ಬೆಳಗಾದರೆ ಮೈ ಸೋಕುವ ಕುಕ್ಕರಿನ ಬಾಣಲೆಯ ಕಾವಲೆಯ ಇಸ್ತ್ರಿ ಪೆಟ್ಟಿಗೆಯ ಕಾದ ಪಾತ್ರೆಗಳ ಕಾವಿನ ಉರಿಯಿಂದಾಗಿ ಬೊಬ್ಬೆಗಳು ತಮ್ಮ ಪಾಡಿಗೆ ತಾವು ಹುಟ್ಟುತ್ತಾ ಬದುಕುತ್ತಾ ಮಾಯವಾಗುತ್ತಿದ್ದವು. ಉಪಚಾರ ಬೇಡದ ಬಡಪಾಯಿ ಇವಳು. ಆದರ್ಶ ಸೊಸೆಯಾಗುವ ಹೊತ್ತಿಗೆ ನಾನೂ ಅತ್ತೆಯಾಗಿದ್ದೆ. ನಾನೀಗ ಭೂಮಿ, ಬಾಣಲೆಯಿಂದ ಬೆಂಕಿಯುರಿಗೆ. ನನ್ನಂತೆ ಅವಳಿಗೂ ಜ್ವರ. ಅವಳೋ ಶಾಂತ ಸ್ವರೂಪಿ, ಸಹನಾಮಯಿ, ಮೌನಿ. ನಾನೋ ಉರಿದುರಿವ ವಡಬ. ಮಗಸೊಸೆಯ ಮಾತಿನುರಿಗೆ ಮನೆಯೆಲ್ಲ ಕಾಳ್ಗಿಚ್ಚು. ಮನದೊಳಗೆ ನೋವಿನುರಿಯ ಭಾರ ಲಾವಾರಸದಂತೆ ಕಣ್ಣಿನಿಂದ ಜಿನುಗುತ್ತಿತ್ತು. ಜೀವಂತ ಜ್ವಾಲಾಮುಖಿ ನಾನು, ಅಗ್ನಿಶಿಖರ. ಸಾಯಬೇಕೆಂದುಕೊಂಡಾಗಲೆಲ್ಲ ಸತ್ತೆ, ಅಳಬೇಕೆಂದಾಗಲೆಲ್ಲ ಅತ್ತೆ. ಅತ್ತೆಯಾದರೂ ಕತ್ತೆಯಂತೆ ದುಡಿದೆ, ಶವದಂತೆ ನಡೆದೆ. ಮಗನ ಮಗಳ ಸೊಸೆ ನಾದಿನಿ ಅಳಿಯ ಅಕ್ಕ ತಮ್ಮ ತಂಗಿ ಮೈದುನ ಸ್ನೇಹಿತೆ ವಾರಗಿತ್ತಿ ನೆರೆಹೊರೆ ನೂರಾರು ಸಂಬಂಧಗಳು. ಸುರುಸುರು ಎನ್ನುತ್ತಾ ಇಟ್ಟ ಕೊಳ್ಳಿಗಳೆಲ್ಲ ನಿಗಿನಿಗೀ ಕೆಂಡವಾಗಿತ್ತು. ಯಾರೇನೇ ಅನ್ನಲಿ,

0: ಬೆಂಕಿವಿ ಸುಟ್ಟು ಹೋಗ್ತೀಯ, ಈಚೆಗೆ ಬಾ ಎಂದು ಮೊಮ್ಮಗ ಕರೆಯುತ್ತಿದ್ದ. ಬೂದಿ ಮುಚ್ಚಿದ ಕೆಂಡದಂತೆ ಅಣ್ಣ ತಮ್ಮಂದಿರು ಆಸ್ತಿಯ ಪಾಲಿನುರಿಯಲ್ಲಿ ಮಗ್ನ. ನಾನೋ ಉರಿದುರಿದು ಅಸ್ಥಿಯಾಗಿ ಹೋದೆ, ಬೂದಿಯಾಗಿ ಹೋದೆ. ಇಲ್ಲೀಗ ಯಾವುದೇ ಉರಿಯಿಲ್ಲ, ಮೌನ, ಬರೀ ಮೌನ. ಇಲ್ಲೀಗ ಹೆಣ್ಣು ಆತ್ಮವಿಶ್ವಾಸವನ್ನು ತನ್ನಲ್ಲಿ ತುಂಬಿಸಿಕೊಳ್ಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಅವಳೇನು, ಅವಳೆಷ್ಟು ಶಕ್ತಳು, ಎಷ್ಟು ತ್ಯಾಗಮಯಿ, ಅವಳಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಅನ್ನುವುದನ್ನು ತೋರಿಸುವಂತಹ ಒಂದು ಸಂದರ್ಭ. ಮಗಳೇ, ನೀನು ಬಳುಕುವ ಬಳ್ಳಿಯಲ್ಲ, ಬೆಡಗಿನ ಭಿನ್ನಾಣಗಿತ್ತಿಯೂ ಅಲ್ಲ, ಸುಕೋಮಲ ಸುಮಲತೆಯಲ್ಲ. ಹಂಸತೂಲಿಕಾ ತಲ್ಪದಲ್ಲಿ ಮಲಗಿ ವಿರಹ ವ್ಯತೆಯಲ್ಲಿ ಸೊರಗಿ ಚಂದನದೊಂದಾಗಿ ಕರಗಿ ಮರೆಯಾದವಳಲ್ಲ. ಯಾರೇ ಮುಟ್ಟಿದರು, ತಟ್ಟಿದರು, ಕುಟ್ಟಿದರು, ಮೆಟ್ಟಿದರು, ಚಚ್ಚಿ ಚೆಂಡಾಡಿದರು, ಭೂಮಿಯ ಬಾಯಿ ಬಿಡಿಸಿ ಬಿದ್ದು ಹೋಗುವವಳಲ್ಲ. ಹೆದರಿ ಹಿಮ್ಮೆಟ್ಟುವ ಉತ್ತರನೂ ಅಲ್ಲ. ಸೋತಾಗ ಒರಗಿಕೊಳ್ಳಲು ಪುರುಷ ಭುಜವೇ ಬೇಕೆಂದೇನೂ ಇಲ್ಲ. ಎದ್ದು ನಿಲ್ಲು, ಹೋಗು, ಜಗ್ಗದೆ ಕುಗ್ಗದೆ ಮುನ್ನಡೆದು ಸಾಗು. ಕಲ್ಲೊತ್ತಿದರೆ ಒತ್ತಲಿ, ರಕ್ತ ಬಂದರೆ ಬರಲಿ, ಬಿಸಿಲೇರಿದರೆ ಏರಲಿ, ಬಿರುಗಾಳಿ ಬೀಸಿದರೆ ಬೀಸಲಿ. ಧೈರ್ಯಗೆಡಬೇಡ, ಬಗ್ಗಿ ಬರಡಾಗಬೇಡ, ಸೋತು ಬೆಂಡಾಗಬೇಡ. ಆತ್ಮಬಲವೇ ಬಲ, ಬೆಳೆಸಿಕೋ. ಆತ್ಮಬಲವೇ ಬಲ, ಬೆಳೆಸಿಕೋ, ಬೆಳೆಸಿಕೋ ಬದುಕಿ ಬಾಳುವ ಛಲ. ಅತ್ತು ಕರೆದದ್ದು ಸಾಕು, ಉಳಿಸಿಕೋ ನಿನ್ನತನ. ಅಬಲೆಯಾಗಿದ್ದು ಸಾಕು, ನೀ ಆಗು ಕಾಳಿ. ಅಷ್ಟ ಭುಜಬಲೆ ನೀನು, ಖಡ್ಗಧಾರಿಣಿ ನೀನು, ತುಂಡರಿಸು ಬಂಧಗಳ, ಚಾಚು ನೀ ನಾಲಿಗೆಯ. ನುಂಗು ನುಂಗು ಚಿತೆಯ ಮೇಲಿನ ಸತಿಯ ಸುತ್ತಲ ಸುಡುಗಾಡು ಜ್ವಾಲೆಗಳ. ನೆನಪಿಡು, ನೀ ಕಾಳಿ, ನೀ ದುರ್ಗೆ, ಶಕ್ತಿ ಸಾಮ್ರಾಜ್ಞೆ ಅಶಕ್ತೆಯಲ್ಲ. ದುಃಖ ಹಾರಿಣಿ ದೇವಿ, ದುಃಖಿ ನೀನಲ್ಲ. ನೀ ಬೆಳಕೇ ಹೊರತು ಕತ್ತಲಲ್ಲ. ನಿನ್ನ ಪಟಿಪರ ಪೊರೆವ ಗಾಯತ್ರಿ ನೀನು, ಯಮನನ್ನೇ ಗೆದ್ದಂತಹ ಸಾವಿತ್ರಿ ನೀನು, ಭಸ್ಮಾಸುರನನ್ನೇ ಭಸ್ಮೀಕರಿಸಿದ ಮೋಹಿನಿಯು ನೀನು, ಜನಕನ ಸಭೆಯಲ್ಲಿ ಯಾಜ್ಞಾವಂಕ್ಯನನ್ನ ಎದುರಿಸಿದ ಗಾರ್ಗಿ ನೀನು, ಸತ್ತ ಜನರ ನೆತ್ತ ಬಂದ ಪಾವನೆ ಗಂಗೆ ನೀನು, ವೀರ ವಿವೇಕಾನಂದದಲ್ಲಿ ಮಿಂದ ಶಕ್ತಿಯ ಶರಧಿ ನೀನು. ಇಲ್ಲಿ ಹೆಣ್ಣು ಕೇವಲ ಸೌಂದರ್ಯದ ವಸ್ತು ಅಲ್ಲ, ಮತ್ತೆ ಭೋಗದ ವಸ್ತು ಅಲ್ಲ ಅಂತೇಳಿ, ಅವಳಲ್ಲಿ ಕೂಡ ಆತ್ಮಸ್ಥೈರ್ಯ, ಧೈರ್ಯ ಇವೆಲ್ಲ ಇರಬೇಕು ಅನ್ನುವುದನ್ನು ತೋರಿಸುವಂತಹ ಒಂದು ವಾಕ್ಯಗಳು ಆಗಿವೆ. ಅವಳ ಆತ್ಮಬಲವೇ ಜಾಸ್ತಿಯಾಗಿ ಇರಬೇಕು ಅವಳ ಹತ್ರ, ಅವಳದನ್ನು ಬೆಳೆಸಿಕೊಳ್ಬೇಕು. ಮತ್ತು ಅವಳು ತುಂಬ ಶಕ್ತಿವಂತೆ. ಈಗ ನಮ್ಮ ಕಾಳಿ ದೇವಿ ಹೇಗೆ ಶಕ್ತಿವಂತಳು, ಅದೇ ರೀತಿ ಅಷ್ಟಭುಜವನ್ನು ಹೊಂದಿರುವಂತಹ ಕಾಳಿ ಮಾತೆಯಂತೆ, ಖಡ್ಗಧಾರಿಣಿಯಂತೆ ಹೆಣ್ಣು ಕೂಡ ತುಂಬ ಸಾಮರ್ಥ್ಯವನ್ನು ಹೊಂದಿದವಳು. ಅದನ್ನೆಲ್ಲ ತನ್ನೊಳಗಿಂದ ಹೊರಗೆ ತೆಗಿಬೇಕು ಅನ್ನುವುದನ್ನು ತೋರಿಸಿಕೊಡುವಂಥದ್ದಾಗಿದೆ. ಮತ್ತೆ ಅವಳು ಶಕ್ತಿಯ ಸಾಮ್ರಾಜ್ಞಿ ಆಗಿದ್ದಾಳೆ, ಸಾಕಷ್ಟು ಶಕ್ತಿ ಅವಳಲ್ಲಿ ಇದೆ. ದುಃಖ ಹಾರಿಣಿ ಆಗಿದ್ದಾಳೆ, ದುಃಖವನ್ನ ಕಡಿಮೆಗೊಳಿಸುವವಳು ಅಥವಾ ದುಃಖ ಬಾರದೇ ಇರುವ ಹಾಗೆ ನೋಡಿಕೊಳ್ಳುವವಳಾಗಿದ್ದಾಳೆ. ದೇವಿಯ ಸ್ವರೂಪಿ ಅಂತೇಳಿ ಹೇಳುವಂತದ್ದಾಗಿದೆ. ಯಮನನ್ನೇ ಗೆದ್ದಂತಹ ಸಾವಿತ್ರಿ ನೀನು ಅಂತ ಹೇಳಿದ್ರೆ, ಹೆಣ್ಣು ಸಾಕಷ್ಟು ಶಕ್ತಿವಂತೆ, ಧೈರ್ಯವಂತೆ, ಸಾಮರ್ಥ್ಯವನ್ನ ಹೊಂದಿದವಳು. ಅವಳು ಮನಸ್ಸು ಮಾಡಿದ್ಲು ಅಂತಾದ್ರೆ ಎಂತಹ ಶಕ್ತಿವಂತನನ್ನಾದ್ರೂ ಕೂಡ ಸೋಲಿಸಬಲ್ಲಳು ಎನ್ನುವುದು ಭಸ್ಮಾಸುರನ ಕಥೆಯು ನಮಗೆ ತೋರಿಸಿಕೊಡುತ್ತದೆ. ಜನಕನ ಸಭೆಯಲ್ಲಿ ಯಜ್ಞಾವಾಂಕ್ಯವನ್ನು ಎದುರಿಸಿದ ಗಾರ್ಗಿ ಅಂತ ಹೇಳಿದರೆ, ಅಲ್ಲಿ ಗಾರ್ಗಿ ಅನ್ನುವಳು ಹೆಣ್ಣು. ಸೊ ಒಬ್ಬ ಹೆಣ್ಣಾದವಳು ಒಬ್ಬ ಪುರುಷನಲ್ಲಿ ಯಾವ ರೀತಿಯಲ್ಲಿ ಗೆದ್ದು ಬಂದ್ಲು ಅನ್ನುವುದನ್ನು ತೋರಿಸುವಂಥದ್ದಾಗಿದೆ. ಮತ್ತು ಗಂಗೆಯಷ್ಟು ಪಾವನಳು ಹೆಣ್ಣು, ಗಂಗೆಯಷ್ಟು ಶುದ್ಧಳು, ಪರಿಶುದ್ಧಳು. ಇದಿಷ್ಟನ್ನು ನನ್ನ ಮನಸ್ಸಿನ ಭಾವನೆಗಳನ್ನು ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ಮಾತನ್ನು ಕೇಳಿಸ್ಕೊಂಡದಕ್ಕೆ ಧನ್ಯವಾದಗಳು. ಮತ್ತೆ ಸಿಕ್ಕುವ ರೇಡಿಯೋ ಕುಂದಾಪುರದಂಗೆ. ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM.
1: ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ.

0: ಅಮ್ಮ ಪಪ್ಪ ಎಂತಕ್ ನನ್ನ ಪಿಯುಗೆ ಭಂಡಾರ್ಕರ್ಸ್ ಕಾಲೇಜಿಗೆ ಸೇರ್ಸ್ಕಂತಿದ್ರೆ?
1: ಯಾಕೆಂದ್ರೆ ನಿಮ್ಮ ಅಪ್ಪನು ಭಂಡಾರ್ಕರ್ಸ್ ಪಿಯು ಕಾಲೇಜಲ್ಲಿ ಓದಿದ್ದು, ಅದಕ್ಕೆ ಮಗ.
2: ಹೌದು, ಸೈನ್ಸ್ ಕಾಮರ್ಸ್ ಆರ್ಟ್ಸ್ ನಿಮ್ ಬೇಕಾಗಿರೋ ಸ್ಟ್ರೀಮ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಫಿಸಿಕ್ಸ್ ಲ್ಯಾಬ್, ಕೆಮಿಸ್ಟ್ರಿ ಲ್ಯಾಬ್, ಬಯಾಲಜಿ ಲ್ಯಾಬ್ ಅಂಡ್ ಕಂಪ್ಯೂಟರ್ ಲ್ಯಾಬ್. ಸುಂದರವಾಗಿರೋ ಸುಸಜ್ಜಿತ ಲೈಬ್ರರಿ, ಅದರ ಜೊತೆಗೆ ಸ್ಪೋರ್ಟ್ಸ್ ಫೆಸಿಲಿಟೀಸ್, ಔಟ್ಡೋರ್ ಗೇಮ್ಸ್, ಸಪರೇಟ್ ಹಾಸ್ಟೆಲ್ಸ್ ಫಾರ್ ಲೇಡೀಸ್ ಅಂಡ್ ಜೆಂಟ್ಸ್, ಅದರೊಂದಿಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಗೆ ಫುಲ್ ಸಪೋರ್ಟ್. ಮತ್ತೆ ತಡ ಬನ್ನಿ ಭಂಡಾರ್ಕರ್ಸ್ ಪಿಯು ಕಾಲೇಜಿಗೆ. ವಿಸಿಟ್ ಭಂಡಾರ್ಕರ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್, ಕುಂದಾಪುರ.
3: ಬ್ಯಾಸಿ ತಿಂಗ್ಳ ಜಕ್ಣಿ, ಸ್ವಾಣಿ ತಿಂಗ್ಳಲ್ ಅಜ್ಜಿ, ಕೊಚ್ಚಕ್ಕಿ ಕೂಳಿಗೆ ಚಟ್ಲಿ ಹಾಕದ್ ಬಜ್ಜಿ.
4: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
5: ನೋಡಿ ಅಂಕಲ್, ನನಗೆ ಬೇರೆ ಒಂದು ಲವ್ ಉಂಟು. ನನಗೆ ಯಾರು ಯಾವ ಹುಡುಗ ಹುಡುಗು ಅಗತ್ಯ ಇಲ್ಲ, ಆಯ್ತಾ? ಈಗಲಿ ತಗೊಳ್ಳಿ.
6: ಎಂತ ಜೋರು ಮರ, ಇವಳು ಇವಳಲ್ಲಿ ಲವ್ ಮಾಡಿ ಮದುವೆ ಆದವ ಸತ್ತವ ಅಂತ.

ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ಉತ್ತಮ ಗುಣಮಟ್ಟದ ಪ್ರಮಾಣೀಕೃತ MO4 ಭತ್ತದ ಬೀಜ ಮಾರಾಟಕ್ಕೆ ಲಭ್ಯವಿದೆ. 25 ಕೆಜಿಗೆ 1200 ರೂಪಾಯಿಗಳು. ರೈತರು ಇದರ ಉಪಯೋಗ ಪಡೆದುಕೊಳ್ಳಬಹುದಾಗಿದೆ. ವಿಶೇಷ ಸೂಚನೆ, ಇಲ್ಲಿ ಯಾವುದೇ RTC ಮತ್ತು ಆಧಾರ್ ಕಾರ್ಡ್ ಅವಶ್ಯಕತೆ ಇರುವುದಿಲ್ಲ. ಸಂಪರ್ಕಿಸಿ 9964174774 ಅಥವಾ 9686896274.

0: ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ಹಲೋ.
2: ಹಾ ಹಲೋ ಹೇಳಿ.
1: ಹಲೋ ಕೇಂದಿತ್ತ?
2: ಹಾ ಕೇಂದಿತ್ ಹೇಳಿ.
1: ಸರ್ ನಾನ್ ಪ್ರಶಾಂತ್ ಅಂತ.
2: ಹಾ ಹೇಳಿ ಪ್ರಕಾಶ್ ರೇ.
1: ಸರ್ ಪ್ರಕಾಶ್ ಅಲ್ಲ, ಪ್ರಶಾಂತ್.
2: ಹಾ ಹಾ ಹೇಳಿ ಹೇಳಿ.
1: ಸರ್ ನಾ ನಿಮ್ ಮಗನ್ ಶಾಲಿ ಸಮಾಜ ಮಾಸ್ಟರ್ ಮಾತಾಡುದು.
2: ಹಾ ಹಾ ಹೇಳಿ. ಎಂತ ಪೊಣಕೆಂಟ್ ಮಾಡ ನಾಯಿ?
1: ಅವ್ನ್ ಒಂದ ಎರಡ ಸರ್?
2: ಈಗ ಪುರ್ಸೋತಿಲ್ಲ ಸರ್, ಒಂದ್ ಹೇಳಿ ಕಂಬ.
1: ಅವನೊಂದು ಪ್ರಾಬ್ಲಮ್ ಇತ್ತು ಸರ್, ಸಮಾಜ ಪರೀಕ್ಷೆಗೆ ವಿಜ್ಞಾನ ಬರೀತ, ವಿಜ್ಞಾನ ಪರೀಕ್ಷೆಗೆ ಸಮಾಜ ಬರೀತ.
2: ಯೋ ಆ ಮಂಗ ಮನಂಗು ಹಂಗೆ ಪ್ರವೀಣ್ ರೇ.
1: ಪ್ರವೀಣ್ ಅಲ್ಲ, ಪ್ರಶಾಂತ್.
2: ಹಾ ಪ್ರಶಾಂತ್ ರೇ, ನಮ್ಮನಿ ದನಿಗೆ ಗಬ್ಬ ಕಟ್ಟುದಿಲ್ಲ ಮರ್ರೆ. ಈ ನನ್ನ ಮಗನ ಹತ್ರ ದನಿ ಗಬ್ಬದ್ ಮಾತ್ರೆ ಕೊಡ, ಅಜ್ಜಿ ಎಲ್ಲೆಡ್ಕಿ ಕುಟ್ಟಿ ಕೊಡಂದ್ರೆ ಎಲ್ಲೆಡ್ಕಿ ದನಿಗೆ ಹಾಕಿದ, ಗಬ್ಬದ್ ಮಾತ್ರೆ ಕುಟ್ಟಿ ಅಜ್ಜಿ ಕೊಟ್ಟಿದ. ಪಾಪ ಆ ಅಜ್ಜಿಗೆ ಒಂದು ವಾರ ಬೇಕಾಯ್ ಸುಧಾರಿಸ್ಕಂಕೆ.
1: ಅವನ್ ಇನ್ನೂ ಒಂದ್ ಸಮಸ್ಯೆ ಸರ, ಶಾಲೆ ತುಂಬಾ ಕೆಟ್ಟ ಭಾಷೆ ಮಾತಾಡ್ತಾ, ಅವನಿಂದ ಉಳಿದ ಮಕ್ಕಳು ಹಾಳಾತಿದ್ದು.
2: ಆ ಹಪ್ಪಿಡ್ದನ್ ಶಾಲೆಂಗು ಹಂಗ್ಯ. ಆ ನಾಯಿ ಮನಿ ಬರ್ಲಿ, ಇವತ್ತ ಸೋನಾರ್ ಕೀಲ್ ಮುರಿತೆ ಮಂಗಂದ್ ಬರ್ಲೇವ ಹೋಯ್ಡ್.
1: ಸರ್ ಒಂದ್ ಮಾತಾಡ್ತೀವಿ, ಬೇಜಾರ್ ಮಾಡ್ಕೊಂಬೇಡಿ.
2: ಹಾ ಹೇಳಿ ಪರಮೇಶ್ವರ.
1: ಸರ್ ಪ್ರಶಾಂತ್.
2: ಹಾ ಹಾ ಹೇಳಿ ಸರ್.
1: ಎಂತ ಗೊತ್ತಾ ಸರ್, ಯಾವ್ದೇ ಮಗು ಆಗಿರ್ಲಿ ಸಣಕಿಪತಿ ಏನ್ ಅಭ್ಯಾಸ ಮಾಡ್ಕೊ ಬಂದ್ ಕಾಣಿ, ಆ ಅಭ್ಯಾಸ ಆ ಮಗು ಮುಂದೊಂದಿನ ಅಜ್ಜ ಅಪುಪ್ರಾಯದವರಿಗೂ ಹಾಂಗೆ ಇರತ್ತ. ಮಕ್ಕಳ ತಂದೆ ತಾಯಿಂದ ತುಂಬಾ ಪ್ರಭಾವಕ್ಕೊಳಗಾತ್ರ. ಮಗನ್ ಕೆಟ್ಟ ಅಭ್ಯಾಸ ಬಗ್ಗೆ ನಿಮ್ಗೆ ಹೇಳ್ಕೋರೆ, ನೀವ್ ಅವ್ರಕ್ಕಿಂತ ಜಾಸ್ತಿ ಕೆಟ್ಟ ಅಭ್ಯಾಸ ಬೆಳೆಸ್ಕೊಂಡಿರಿ. ನಿಮ್ ಮಕ್ಕಳದ್ರ ಮಾತಾಡೋತಿಗೆ ಆದಷ್ಟು ಒಳ್ಳೆ ಮಾತಾಡಿ. ಅವ್ರು ಮುಂದೊಂದಿನ ನೀನ್ ಇನ್ಸ್ಪಿರೇಷನ್ ಯಾರನ್ನ ಹೇಳಿಕೊಂಡ್ರೆ ನನ್ನ ಅಪ್ಪನ ಹೇಳಿ ಎದಿ ತಡ್ಕೊಂಡು ಹೇಳ್ಕ. ನಾನ್ ಹೇಳ್ದಕ್ ಬೇಜಾರ್ ಮಾಡ್ಕೊಂಬೇಡಿ, ಇನ್ನಾದ್ರೂ ಸ್ವಲ್ಪ ಒಳ್ಳೆ ಮಾತಾಡಿ ಸರ್, ಮಗಂಗ್ ಹಂಗೆ ಚೂರು ಬುದ್ಧಿಯೂ ಹೇಳಿ.
2: ಸರಿ ಪ್ರಥಮ್ ರೇ, ಆ ಹೋಗಿಲ್ದಿದ್ದ ನೀವತ್ ಮನೆ ಬರ್ಲಿ, ಅವನ ಹೆಣ ಬೀಳಿಸ್ತೀವತ್.
1: ಹೇ ಬೊಬ್ಬರ್ಯಾ.

0: ಬೇರೆ. ಅಲ್ಲ ಹೆಂಗ್ಸೆ, ನಿನ್ ಕಣ್ಣಂತೆ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎತ್ಕ ಬಂದ್ಕ ಗೆದ್ದಿ ಕಡು ಕಟ್ಟಿಕೆ ಅವ್ರೆ, ನೀ ಬಂದ್ ಬಿಡ್ಸುದ? ಅಲ್ಲ ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಯಾ?
1: ಅಲ್ಲ ಹೆಂಗ್ಸೆ, ಬೀಜ ಕೊಳಿತಂದೇಳಿ ನಾನೆಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
0: ಕನ್ಸು ಶೀಲ, ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣ್ಣಾಗಿದ್ ಗಣಸಿನ ಬಗ್ಗೆ ಮಾತಾಡೋದಿಲ್ಲ ನಿಂಗೆ.
1: ಅದ್ಕೆ ನಿನ್ನ ದೇವ್ರ ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕಂಕ್ ಹೋಗ್ದೇನು? ಅಲ್ಲ
0: ಬಾರಿಗಾರು ಒಬ್ರು, ಆದ್ರೆ ಆಚೆಗಾರು ಒಬ್ರಲ್ಲ, ನಿಂಗೆಂತ ಕದಲ್ಲ
1: ನಂಗೆಂತ ಕೇಳ್ರಿ?
0: ಅಯ್ಯಬ್ಬೆ, ಅಲ್ಲ ಹೆಂಗ್ಸ್ರೆ, ನಾಚಿಕೆ ಆತಿಲ್ಲ ನಿಮ್ಗೆ? ಬೆಳ್ ಬೆಳಿಗ್ಗೆ ಗೆದ್ದೆ ನಿತ್ಕ ಹುಯ್ಕಂತ್ರಿ ಅಲ್ಲ, ಕಂಡರಿ ಎಂತ ಅನ್ಕಂತಿಲ್ಲ? ಅಲ್ಲ ನಂಗೆ ಆಡ್ದಿದ್ದ ಆರು ನರ್ಮನ್ಯರಲ್ಲ ಅಂತ ಹೇಳುದಷ್ಟೇ.
2: ಅಲ್ಲ ಗಿರ್ಜ, ಇಲ್ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ, ಇವ್ಳು ಬಂದ್ ಬಿಡ್ಸ್ಲಕ್ಕ?
0: ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ, ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ.
1: ಹೌದ್ ಗಿರ್ಜಕ್ಕ, ಆಗ್ಲಿನ್ ಕಾಲ್ದಾಗೆ ನಟ್ಟಿಗ್ ಆಳ್ ಸಿಕ್ತಿದ್ದೀರ, ನಟ್ಟಿ ಮಾಡ್ತಿದ್ದಿತ್ತ. ಈಗ ನಟ್ಟಿಗ್ ಜನೂ ಇಲ್ಲ, ನಟ್ಟಿಯೂ ಇಲ್ಲ, ಈಗ ಎಲ್ಲದಕ್ಕೂ ಹಾಳಾದ್ ಮಿಷಿನ್. ನೀನೇ ಹೇಳ್, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ? ಎಲ್ಲ ಜನ್ರೆ ಮಾಡ್ತಿದ್ದೀರ. ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನೂ ಬಡ್ ಮಾಡಿ ಹಾಕಿತ್ತು.
0: ಅದೆಂತ ಹೇಳ್ತಾರಲ್ಲ, ಕಲ್ತದ ಹೆಚ್ಚಾರೆ ಕಾಲ್ ಮೇಲತ್ತ. ಹೌದು, ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲಕ್ನಿಯೂ ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ, ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದ?
1: ಹೇ ಅಲ್ಕಣ, ಅದೇ ಮನಿದನು ನಮ್ಮನೆ ಅಗಡೆ ಇತ್ತಲೆ
0: ಜಲ್ಜ, ಅದ್ ನಿಮ್ಮನಿದನು ಅಲ್ದ?
2: ಅಯ್ಯಯ್ಯೋ ದೇವ್ರೆ, ಆ ಗಂಡ್ಸಿನ ಹತ್ರ ದನಿನ್ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಂಡ್ಸ್ ಬಿಟ್ಕೋಕು ಕಣಿತಲ್ಲ.
3: ಏ ಬಬ್ಬರಿಯ,

0: ಈ ಬಿಲಾಸ್ ಬಿಟ್ಟ ಕೋಳಿಗಳು ಅವ್ರ ಮನೆಯವ್ರ ಕಂಡಂಗೆ ಎಷ್ಟೊತ್ತಿಗೂ ನಮ್ಮನೆಯಂಗೆ ಹೆಕ್ಕ ತಿಂತಿಪ್ಪುದಪ್ಪ.
1: ಅವಳು ಸೊಕ್ಕ ಕಾಣ, ಅವಳು ಕೋಳಿ ಹೆಸರಂಗೆ ನಮ್ಗೆಲ್ಲ ಬಿಲಾಸ್ ಬಿಟ್ಟವ ಅಂತಾಳ. ಅವಳಿಗೆ ಏರು ಪೂರ ಇರಿಸಿ ಬತ್ತೆ ತಡಿ ನನಗೆ. ಎಂತದ ಚಿಕ್ಕ, ಎಂತ ಅಂದೆ ನಮ್ಗೆ?
0: ನಿಂಗಲ್ಲ ಅಂದದ್ದು, ನಿಮ್ಮ ಮನೆ ಕೋಳಿಗೆ ಅಲ್ಲ ಮರತಿಯ. ಆ ಪಾಟಿ ಕೋಳಿ ಸಾಂಕಿ ನಮ್ ತೋಟು ಮರ್ನ ಕಟ್ಟಿ ಮರ್ನ ಬುಡ ಗೊಬ್ರ ಗುಂಡಿ ಒಂದು ಬೆಚ್ಚುದಿಲ್ಲ. ಅಲ್ಕಂಡ್ ನಮ್ಮನೆ ಸ್ವಾಮಂಗೆ ಹರ್ಗಿದಡಿ ಖುಷಿ ಅಂದೇಳಿ ಮೊನ್ನೆ ಸ್ವಲ್ಪ ಹರ್ಗಿ ಬೀಜ ಹಾಕಿದೆ, ಚಿಗ್ರು ಒಡೆದ ಮೇಲೂ ಬಂದಿತ್ತು. ನಿಮ್ಮನೆಯ ಹರ್ಮೈಕದ್ ಹೈಡಿ ಬಂದ್ ಅದನ್ನೆಲ್ಲ ಹೈಡಿ ಹಾಕಿತ್ತಲೆ. ಇನ್ನೊಂದು ಸಲ ಅದ್ರ ಸೊನಾರ್ ಮುರುದಂತೂ ಗ್ಯಾರಂಟಿ ಕಾಣ.
1: ಈಗ ಸೊನಾರ್ ಮುರುದೆಲ್ಲ ಮಾತಾಡ್ಬೇಡ ನೀನ್, ಅದ್ ದೇವ್ರಿಗೆ ಬಿಟ್ಟದ ಕೋಳಿ. ಮತ್ ನನ್ ದೈದೇವ್ರು ಬಂದು ನಿನ್ ಮೆಟ್ಕಂತ ಅಂದಳಿ ಒಂದ್ ಹೇಳ್ಬೇಡ ಮರತಿ.
0: ನೀನ್ ಅದೆಲ್ಲ ಹೇಳಿ ನನ್ ಹೆದರ್ಸ್ಬೇಡ. ಕೋಳಿ ಎಲ್ಲ ನಿಮ್ಮನಿದ, ಅದು ಮೇಯುಕ್ಕೆ ನಮ್ಮನಿ ಗೆದ್ದಿ ನಮ್ ತೋಟು ಒಂದು ಕಾಂಬು ಕಾತಿಲ್ಲ. ಇಲ್ಲಿ ತಿಂಬುದ ನಮ್ಮನಿ ಕಾಣದಲ್ಲೇ ಉಳ್ಚು.
1: ಆ ಹಿಂಡ್ ಒಂದು ಸರ್ವನಾಶ ಆತು ಇಲ್ಲಪ್ಪ. ಈಗ ಹಾಗೆಲ್ಲ ಶಾಪ್ ಗುಳಿ ಹಾಕ್ಬೇಡ. ಮೊನ್ನೆ ನಿಮ್ಮನಿ ದನ ನಮ್ಮನಿ ಅಗಡೆಗೆ ಹಾಕೋದಷ್ಟೂ ಚಿಗ್ರಕೊಂಡಿದ್ದ ಬಸ್ಲಿನ ಒಂಚೂರು ಬಿಡದೆ ತಿನ್ಕೊ ಹೋಯ್ತಲ್ಲ. ಅಷ್ಟೊತ್ತಿನ ಹಿಂಗೆ ಸೀರೆ ಬಗ್ರಕ ಜಗಳ ಮಾಡು ಬಂದಿನ ನಿನ್ನ ಹತ್ರ.
0: ಮೂಗ್ ಪ್ರಾಣಿ ಗೊತ್ತಾತ್ತನ, ಬಸ್ಲಿ ನಿಮ್ಮನಿದ ನಮ್ಮನಿದ ಅಂದಳಿ. ಒಂದ್ ಕೆಲ್ಸ ಮಾಡ, ಇನ್ಮೇಲೆ ಬಸ್ಲಿನ ನಿಮ್ಮನಿ ಒಳಗೇನೆ ಇಟ್ಕೊ. ಅಕ್ಕ
1: ಎಂತ, ನಿಂಗೊಂದ್ ನ್ಯಾಯ ನಂಗೊಂದ್ ನ್ಯಾಯನ?
2: ಹೆಂಗ್ಸ್ರೆ ನಗನಾಜಿಕೆ ಆದಿಲ್ಯ ನಿಮ್ಗೆ? ಈ ಪಾರ್ಟಿ ಓರಲ್ತ್ರಿ ಅಲ್ಲ ನೋಡೂರ್ ರಂಗ ಸ್ಥಳದ ನಿತ್ಕಂಡ ಗಣಸ್ರಿ ಹೆದರಿಕಿಲ್ಲ ನಿಮ್ಗೆ.
0: ಇವ್ ಯಾವ ಸೀಮಿ ದೊಣ್ಣಿ ನಾಯ್ಕನ ನಮ್ ಮಧ್ಯೆ ಬಂದದ್ದ?
1: ನೀನ 98 ಮೊದ್ಲೇ ಒಲಿತೆ, ತೋಡಿಗೆ ಇನ್ ಬೀಳ್ಬೇಡ. ಹುಂಗಿ ಪೂರ ಬಿಚ್ಚಿ ಅಪ್ರೊಳಗೆ ಮನಿ ಸೇರ್ಕೊ ಹೋಗ.
0: ಅಬ್ಬ ನನ್ ಶಾಲಿ ಮೆಟ್ಟ ಮೊನ್ನೆ ರಾತ್ರಿ ಕಚ್ಕೊಂಡ್ ಹೋದ ಈ ಶೀನಣ್ಣನ್ ಮನಿ ನಾಯಿ.
3: ಅಬ್ಬ ನನ್ ಶಾಲಿ ಯೂನಿಫಾರ್ಮ್ ಹರ್ಗು ಅಣಸದ್ದ ಕಚ್ಚಿ ಹರ್ದಾಕದ ಈ ಶೀನಣ್ಣನ್ ಮನಿ ನಾಯಿ.
0: ಹೌದಾ, ಆಕೆ ಚಿಡದ್ ನಾಯ ಅದನ್ ಬೆಚ್ಚದಿಲ್ಲ ಇವತ್ತ.
2: ಇವ್ರಿಬ್ರು ಒಟ್ಟಾರ ಏ ಬೊಬ್ಬರ್ಯಾ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.
2: ಹೋ ಹೋ ಈ ಕೋಳಿ ಗೆಂಡಿ ಕಿಚ್ಚಿಡುಕೆ ಯೂಕೊನ್ ಸಾವು ಬತ್ತಿಲತೆ.
3: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಇನ್ನೌಕ್ ಬತ್ತ ಮಾಯಾ.
2: ಇದೆಂತ ನಂಗೆ ತಾಚಿ ಹೇಳದ್ದ?
3: ಅಯ್ಯೋ ಅಯ್ಯೋ, ನಾನ್ ನಿಮ್ಗೆ ಹಂಗೆಲ್ಲ ಹೇಳ್ತ ಮಾಯ ಬಿಡ್ತಾನೆ.
2: ಅಯ್ಯಯ್ಯೋ ನಿನ್ನ ಹೊರ್ಮೈಕ್ವೇ, ಇದು ಒಂದ್ ಕಿಚ್ಚಿಡದ್ ಕೂದ್ಲು, ಒಂದ್ ತಲೆ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.
3: ಈ ಹೆಂಗ್ಸ್ ಇಷ್ಟು ವರ್ಷ ಜೀವಿದ್ದೇ ಹೆಚ್ಚ, ಆ ಹಣ್ಣದ್ ಕೂದ್ಲಿರುತ್ತ? ಹಳ್ತಿನ ಕಾಲದಾಗೆ ಕೂದ್ಲಿನ ಜಾಪಸಾನ ಹೆಂಗ್ಸಿಗೆ.
2: ಎಂತಂದೆ?
3: ಹಾ ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ ಪಾತ್ರ ಕೊಡ್ತರಂತ ಹೇಳದ್, ಅಲ್ ವಲಿ ದಂಡಿ ಮೇಲೆ ಕೂಳ್ ಹಾಕಿ ಇಟ್ಟಿದೆ ಊಣಿಯಕ್ಕ.
2: ನೀ ಎಲ್ಲಿ ವಾತೆ?
3: ಅಯ್ಯೋ ಅಯ್ಯೋ ಹೆಂಗ್ಸೆ, ಎಲ್ಲಿಗಾರು ಹಾಪತ್ತಿ ಎಲ್ಲಿ ಗಂದಳಿಕೆ ಅಂತರ? ನಾನ ಜಲ್ಜನ್ ಮನೆಗ್ ಹೋತೆ, ತೊಟ್ಲಿಗ್ ಹಾಕುದಂಬ್ರಿ ಇವತ್ತ.
2: ಎಂತ ಜಲ್ಜನ್ ತೊಟ್ಲಿಗ್ ಹಾಕುದ? ತೊಟ್ಲು ಇಸ್ಕ ಬೀಳುದಿಲ್ಲನಾ?
3: ಜಲ್ಜನ್ ಅಲ್ದೆ, ಜಲ್ಜನ್ ಮೊಮ್ಮಗಿನ ಮನೆಯರ್ನೆಲ್ಲ ಕರ್ಕ ಬಾ ಅಂದಿದ.
2: ಮನೆಯರ್ನೆಲ್ಲ ಕರ್ಕ ಬಾ ಅಂದಿದ್ದಾಳ? ಹಂಗ ನಾ ಬೇಡ್ದ.
3: ನಿಮ್ ನಡುಕತ್ತ ಹೆಂಗ್ಸೆ, ನಿಮ್ಮನ್ ಕರ್ಕೋ ಅಪ್ಪ ಪಲ್ಲಕ್ಕಿ ತರ್ಸ್ಕಷ್ಟೇನ್.
2: ನೀನ್ ಇಲ್ಲಿ ಕೂಳಾಕಿ ಕೊಟ್ಟಿಗೆ ಹೋಗ, ನಂಗಿಲ್ ಕೂಳು ಗೆಂಟ್ಲಿ ಸಿಕ್ಕಿ ಸೊತ್ತಾರು ಯಾರ ಕೇಂಬರಿಲ್ಲ.
3: ಅಷ್ಟೇ ಅಲ್ದ, ಹಾರ್ ಮೇಲ್ ಕಂಡ್ರಾಯ್ತ್ ಬಿಡಿ, ನೀವ್ ಉಂಡ್ರ ಮೇಲೆ ನಾಯಿಗೊಂದ್ ಅನ್ನ ಹಾಕ್ಯಕ್ಕ.
2: ನಂಗ್ ಕೂಳಾಕ್ತಿ ಇಲ್ಯೋ, ಆ ನಾಯಿಗೊಂದ್ ಕಮ್ಮಿ ಮಾಡ್ಬೇಡ, ನಾನ್ ನಿಂಗ್ ಮಾಯಿ ಅಪ್ಪು ಬದ್ಲ ಯಾರ್ದ ಮನಿ ನಾಯಿ ಹೇಳಕ್ಕಿತ್ತ.
3: ಆ ನಾಯಿ ಅಂತ ಮಾಡಿತ್ ನಿಮ್ಗೆ, ನಿಮ್ ಯದಿ ಮೇಲೆ ಹೊತ್ತಿ ಕೊಣದಿತ್ತ ಅದ? ಬೆಳಗಂದಿಲ್ಲ ಸಾಯಂಕಾಲ ಅಂದಿಲ್ಲ, ಹೊಸ್ಲು ಕಡಿನೆ ಕೂಕ ನೋರ್ಕ ತೈಕಂ ಹೇಳ್ರೇ ಹೆಚ್ಚತ್ ಮತ್ತೆ ಮನಿಗ್ ಒಳ್ಳೇದಪ್ಪದಾರು ಹ್ಯಾಂಗೆ?
2: ಹೌದಪ್ಪ, ನಿನ್ನಿಂದ ಒಳ್ಳೇದಾದಾರು ಸ್ವಲ್ಪ, ಒಳಗ್ ಚಿನ್ನ ಒದ್ಗುತ್ತೇನ್ ಬ್ಯಾಡ, ಬಪ್ಪತಿಗೆ ಇವಳ ಅಪ್ಪ ಚಿನ್ನದ ಕೊಪ್ಪರ್ಗೆ ಕಳಿಸಿ ಕೊಟ್ಟಿನಲ್ಲ.
3: ಇಲ್ಕಣಿ ಮಾಯ, ನನ್ನ ಅಪ್ಪನ ಸೂತಿಗೆ ಬರ್ಬೇಡಿ, ಹೇಳುದಿಲ್ಲ ಮತ್ತೆ.
2: ಎಂತ ಎಂತ ಹೊಡಿತೀಯ ನಂಗೆ, ಹೊಡಿತೀಯ? ನನ್ನ ಸ್ವಾಸಿ ನನ್ನ ತಲೆ ಮೇಲೆ ಕಡು ಕಲ್ ಮೋಗಿ ನೇರ್ದಳೋ, ಯಾರು ಬದಿಯೋ.
4: ಅಬ್ಬ ಎಂತೈತೆ, ನೀನ್ ಕೂಗತ್ಕೊಂಡು ಹೊಟ್ಟೆಂಗಿದ್ ಗಂಟಿ ಎಲ್ಲ ಬಾಲ್ ಎತ್ಕ ಗುಂಚಟ್ ಹಾರ್ತಿದ್ದು, ಒಂದ್ ಗಳಿಗೆ ಎಂತ ಆಯ್ತ ನಳಿಲ್ಲ. ಆಚೆಚಿ ಕಂಡ್ರೆ ಎಂತ ಅಂದ್ರ, ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ ಅಯ್ಯ.
2: ಕಾಣ್ ಮಗ, ನೀನ್ ಎಂತಿ ನನ್ ಮ್ಯಾಳಿ ಹೊತ್ತು ಬತ್ತಳ.
3: ಎಂತಕ್ಕೆ ಕತ್ತಿ ತಕ ಕೊಡ್ದೆ ಅಂತ ಹೇಳಿ ಕಾಣಿ ಹೋಯ್, ನನ್ ಮಾಯಿ ಉಂಡ್ಲಿ ಅಂದಳಿ ಕೂಳ್ ಹಾಕಿ ಕೊಟ್ರೆ ನಿನ್ ಅಪ್ಪಿ ವರದಕ್ಷಿಣೆ ಕೊಟ್ಟಿನ, ನಿನ್ ಅಬ್ಬಿ ಮನೆಗ್ ವಾಪಸ್ ಹೋಗ್, ಇಲ್ದಿರೆ ಚುಮ್ಣೆಣ್ಣಿ ಹಾಕಿ ಬೆಂಕಿ ಹಾಕ್ತೆ ಅಂತ ನಿಮ್ ಅಬ್ಬಿ.
2: ಅಯ್ಯಯ್ಯೋ ನೀನ್ ಆಗ್ಲಿ ಹಸುವೆ, ನಾನೇ ಬಿಗಿ ಅನ್ನಳಿ ಕೊಂಡ್ರೆ ನೀನ್ ನನ್ಕಿಂತ ಬಿಗು ಇದ್ಯಲ್ಲ.
4: ಸಾಕ್ ಸುಮ್ನಿರಿ, ಇಬ್ರು ಏನ್ ಕಮ್ಮಿ ಇಲ್ಲ, ನಾನ್ ಅಲ್ಲಿ ಕಡಿನಂಗ್ ನಿಂತ್ಕೊಂಡ ನೀವ್ ಇಷ್ಟೊತ್ತರಿ ಮಾತಾಡದ್ ಎಲ್ಲ ಕೇಂಡಿದೆ. ಇಲ್ ಕಾಣಬ್ಬ, ಮನಿ ಅಂದ್ರ ಮೇಲೆ ಒಂದ್ ಮತ್ ಬತ್ತ ಒಂದ್ ಮತ್ ಹೊತ್ತ, ಅದನ್ನೆಲ್ಲ ನಾನ್ ಹಿಂಗ್ ಹೇಳಿಕೊಡ್ಕ ಹೆರಿ ಹೇಳ್ ನೀನು, ನಿಂಗ ಅಷ್ಟು ಗೊತ್ತಿಲ್ಲ, ಅದನ್ನೆಲ್ಲ ಸುಧಾರಾಣಿ ಮಾಡ್ಕೊಂಡ್ ಹೋಯ್ಕ.
3: ಹೋಯ್ ಅದ್ ಸುಧಾರಾಣಿ ಅಲ್ಲ, ಸುಧಾರಣೆ
4: ಸೊಟ್ ಮೇಲೆ ಬಿಡ್ತ ಕಣ್ಣಿಂಗೆ. ಇಲ್ ಕಣ, ನೀನ್ ತವ್ರ ಮನಿ ಬಿಟ್ಟ ಈ ಮನಿ ಬಂದಿ ಪುಗು ಸಾಕ, ಹಾಂಗೆ ಮಾಯಿನ ಹೆತ್ತಬ್ಬಿ ಕಣ ಕಣ್ಕೊಂಡ್ ಹೋಯ್ಕ. ಹಳಿಯರ ಮಕ್ಕಳು ಕಣಂಗೆ ಒಂಚೂರ್ ಚ್ವಾರಿ ಮಾಡ್ತಾರ, ಹಾಂಗಂದಳಿ ದಿನ ಇಡೀ ಯಾಜ ಮಾಡುದಲ್ಲ ಬುದೈತ. ಇಲ್ ಕಾಣೋ, ನನ್ನ ಹತ್ರ ಕಲ್ತದ್ ಬಿಡ್ತಿ ಹೆಣ್ತಿನ್ ಬಿಡ್ತೇ ಕೇಂಡ್ರೆ, ಹೆಣ್ತಿನಾರು ಬಿಡ್ತಿ ಕಲ್ತದ್ ಬಿಡುದಿಲ್ಲ ಅಂದ್ರೆ ಹೇಳೋ ನಾನು, ನೀನ್ ಹಿಂಗೆ ಚೊರಿ ಮಾಡ್ತಾ ಕೇಂಡ್ರೆ ಇನ್ನೊಂದ್ ಮದುವೆ ಆಯ್ಕತ್ ಕಣ.
3: ಏ ಬಬ್ಬರ್ಯಾ,

0: ಪ್ರತಿ ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ಹಲೋ.
2: ಹಾ ಹಲೋ ಹೇಳಿ.
1: ಹಲೋ ಕೇಂತಿತ್ತ?
2: ಹಾ ಕೇಂತಿತ್ ಹೇಳಿ.
1: ಸರ್ ನಾನ್ ಪ್ರಶಾಂತ್ ಅಂತ.
2: ಹಾ ಹೇಳಿ ಪ್ರಕಾಶ್ ರೇ.
1: ಸರ್ ಪ್ರಕಾಶ್ ಅಲ್ಲ, ಪ್ರಶಾಂತ್.
2: ಹಾ ಹಾ ಹೇಳಿ ಹೇಳಿ.
1: ಸರ್ ನಾ ನಿಮ್ ಮಗನ್ ಶಾಲಿ ಸಮಾಜ ಮಾಸ್ಟರ್ ಮಾತಾಡುದು.
2: ಹಾ ಹಾ ಹೇಳಿ. ಎಂತ ಪೊಣಕೆಂಟ್ ಮಾಡ್ನ ನಾಯಿ?
1: ಅವ್ನ್ ಒಂದ ಎರಡಾ ಸರ್?
2: ಈಗ ಪುರ್ಸೋತಿಲ್ಲ ಸರ್, ಒಂದ್ ಹೇಳಿ ಕಂಬ.
1: ಅವನೊಂದು ಪ್ರಾಬ್ಲಮ್ ಇತ್ತು ಸರ್, ಸಮಾಜ ಪರೀಕ್ಷೆಗೆ ವಿಜ್ಞಾನ ಬರೀತ, ವಿಜ್ಞಾನ ಪರೀಕ್ಷೆಗೆ ಸಮಾಜ ಬರೀತ.
2: ಯೋ ಆ ಮಂಗ ಮನಂಗು ಹಂಗೆ ಪ್ರವೀಣ್ ರೇ.
1: ಪ್ರವೀಣ್ ಅಲ್ಲ, ಪ್ರಶಾಂತ್.
2: ಹಾ ಪ್ರಶಾಂತ್ ರೇ, ನಮ್ಮನ್ನ ದನಿಗೆ ಗಬ್ಬ ಕಟ್ಟುದಿಲ್ಲ ಮರ್ರೆ. ಈ ನನ್ನ ಮಗನ ಹತ್ರ ದನಿ ಗಬ್ಬದ್ ಮಾತ್ರೆ ಕೊಡ, ಅಜ್ಜಿ ಎಲ್ಲೆಡ್ಕಿ ಕುಟ್ಟಿ ಕೊಡ ಅಂದ್ರೆ ಎಲ್ಲೆಡ್ಕಿ ದನಿಗೆ ಹಾಕಿದ, ಗಬ್ಬದ್ ಮಾತ್ರೆ ಕುಟ್ಟಿ ಅಜ್ಜಿ ಕೊಟ್ಟಿದ. ಪಾಪ ಆ ಅಜ್ಜಿಗೆ ಒಂದು ವಾರ ಬೇಕಾಯ್ ಸುಧಾರಿಸ್ಕಮ್ಗೆ.
1: ಅವನ್ ಇನ್ನೂ ಒಂದ್ ಸಮಸ್ಯೆ ಇತ್ತು ಸರ್, ಶಾಲೆ ತುಂಬಾ ಕೆಟ್ಟ ಭಾಷೆ ಮಾತಾಡ್ತಾ, ಅವನಿಂದ ಉಳಿದ ಮಕ್ಕಳು ಹಾಳಾತಿದ್ದು.
2: ಆ ಹಪ್ಪಿಡ್ದನ್ ಶಾಲೆಂಗು ಹಂಗ್ಯ. ಆ ನಾಯಿ ಮನಿ ಬರ್ಲಿ, ಇವತ್ತ ಸೋನಾರ್ ಕೀಲ್ ಮುಡಿತೆ ಮಂಗಂದ್ ಬರ್ಲೇವ ಹೊಯ್ಡ.
1: ಸರ್ ಒಂದ್ ಮಾತಾಡ್ತೆ, ಬೇಜಾರ್ ಮಾಡ್ಕೊಂಬೇಡಿ.
2: ಆ ಹೇಳಿ ಪರಮೇಶ್ವರ.
1: ಸರ್ ಪ್ರಶಾಂತ್.
2: ಹಾ ಹಾ ಹೇಳಿ ಸರ್.
1: ಎಂತ ಗೊತ್ತಾ ಸರ್, ಯಾವ್ದೇ ಮಗು ಆಗಿರ್ಲಿ ಸಣಕಿ ಪತಿ ಏನ್ ಅಭ್ಯಾಸ ಮಾಡ್ಕೊ ಬಂದ್ ಕಾಣಿ, ಆ ಅಭ್ಯಾಸ ಆ ಮಗು ಮುಂದೊಂದಿನ ಅಜ್ಜ ಅಪುಪ್ರಾಯದವರಿಗೂ ಹಾಗೆ ಇರತ್ತ. ಮಕ್ಕಳ ತಂದೆ ತಾಯಿಯಿಂದ ತುಂಬಾ ಪ್ರಭಾವಕ್ಕೊಳಗಾತ್ರ. ಮಗನ್ ಕೆಟ್ಟ ಅಭ್ಯಾಸ ಬಗ್ಗೆ ನಿಮ್ಗೆ ಹೇಳಕ್ ಹೋರೆ, ನೀವ್ ಅವ್ರಕ್ಕಿಂತ ಜಾಸ್ತಿ ಕೆಟ್ಟ ಅಭ್ಯಾಸ ಬೆಳೆಸ್ಕೊಂಡಿರಿ. ನಿಮ್ ಮಕ್ಕಳ ಇದ್ರ ಮಾತಾಡತಿಗೆ ಆದಷ್ಟು ಒಳ್ಳೆ ಮಾತಾಡಿ. ಅವ್ರು ಮುಂದೊಂದಿನ ನಿನ್ ಇನ್ಸ್ಪಿರೇಷನ್ ಯಾರನ್ನ ಹೇಳಿಕೊಂಡ್ರೆ ನನ್ನ ಅಪ್ಪನ ಹೇಳಿ ಎದಿ ತಡ್ಕೊಂಡು ಹೇಳ್ಕ. ನಾನ್ ಹೇಳ್ದಕ್ ಬೇಜಾರ್ ಮಾಡ್ಕೊಂಬೇಡಿ, ಇನ್ನಾದ್ರೂ ಸ್ವಲ್ಪ ಒಳ್ಳೆ ಮಾತಾಡಿ ಸರ್, ಮಗಂಗ್ ಹಂಗೆ ಚೂರು ಬುದ್ಧಿಯೂ ಹೇಳಿ.
2: ಸರಿ ಪ್ರಥಮ್ ರೇ, ಆ ಹೋಗಿಲ್ದಿದ್ದ ನೀವತ್ ಮನೆ ಬರ್ಲಿ, ಅವನ ಹೆಣ ಬೀಳಿಸ್ತೀವತ್.
1: ಹೇ ಬೊಬ್ಬರ್ಯಾ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ಹಲೋ.
2: ಹಾ ಹಲೋ ಹೇಳಿ.
1: ಹಲೋ ಕೇಂದಿತ್ತ?
2: ಹಾ ಕೇಂದಿತ್ ಹೇಳಿ.
1: ಸರ್ ನಾನು ಪ್ರಶಾಂತ್ ಅಂತ.
2: ಹಾ ಹೇಳಿ ಪ್ರಕಾಶ್ ರೇ.
1: ಸರ್ ಪ್ರಕಾಶ್ ಅಲ್ಲ, ಪ್ರಶಾಂತ್.
2: ಹಾ ಹಾ ಹೇಳಿ ಹೇಳಿ.
1: ಸರ್ ನಾ ನಿಮ್ ಮಗನ್ ಶಾಲಿ ಸಮಾಜ ಮಾಸ್ಟರ್ ಮಾತಾಡುದು.
2: ಹಾ ಹಾ ಹೇಳಿ. ಎಂತ ಫೋನ್ ಕೆಂಟ್ ಮಾಡ ನಾಯಿ?
1: ಅವ್ನು ಒಂದ ಎರಡ ಸರ್?
2: ಈಗ ಪುರ್ಸೋದಿಲ್ಲ ಸರ್, ಒಂದ್ ಹೇಳಿ ಕಂಬ.
1: ಅವನೊಂದು ಪ್ರಾಬ್ಲಮ್ ಇತ್ತು ಸರ್, ಸಮಾಜ ಪರೀಕ್ಷೆಗೆ ವಿಜ್ಞಾನ ಬರಿತ, ವಿಜ್ಞಾನ ಪರೀಕ್ಷೆಗೆ ಸಮಾಜ ಬರಿತ.
2: ಯೋ ಆ ಮಂಗ ಮನಂಗೂ ಹಂಗೆ ಪ್ರವೀಣ್ ರೇ.
1: ಪ್ರವೀಣ್ ಅಲ್ಲ, ಪ್ರಶಾಂತ್.
2: ಹಾ ಪ್ರಶಾಂತ್ ರೇ, ನಮ್ಮನ್ನ ದನಿಗೆ ಗಬ್ಬ ಕಟ್ಟುದಿಲ್ಲ ಮರ್ರೆ. ಈ ನನ್ನ ಮಗನ ಹತ್ರ ದನಿ ಗಬ್ಬದ ಮಾತ್ರೆ ಕೊಡ, ಅಜ್ಜಿ ಎಲೆಡ್ಕಿ ಕುಟ್ಟಿ ಕೊಡಂದ್ರೆ ಎಲೆಡ್ಕಿ ದನಿಗೆ ಹಾಕಿದ, ಗಬ್ಬದ ಮಾತ್ರೆ ಕುಟ್ಟಿ ಅಜ್ಜಿ ಕೊಟ್ಟಿದ. ಪಾಪ ಆ ಅಜ್ಜಿಗೆ ಒಂದು ವಾರ ಬೇಕಾಯ್ ಸುಧಾರಿಸ್ಕಂಕೆ.
1: ಅವನ್ ಇನ್ನೂ ಒಂದ್ ಸಮಸ್ಯೆ ಸರ್, ಶಾಲಿಂಗ್ ತುಂಬಾ ಕೆಟ್ಟ ಭಾಷೆ ಮಾತಾಡ್ತಾ, ಅವನಿಂದ ಉಳಿದ ಮಕ್ಕಳು ಹಾಳಾತಿದ್ದು.
2: ಆ ಹಪ್ಪಿಡ್ದನ್ ಶಾಲಂಗು ಹಂಗ್ಯ. ಆ ನಾಯಿ ಮನಿ ಬರ್ಲಿ ಇವತ್ತ, ಸೋನಾರ್ ಕೀಲ್ ಮುರಿತೆ ಮಂಗಂದ್ ಬರ್ಲೇವ ಹೊಯ್ಡ.
1: ಸರ್ ಒಂದ್ ಮಾತು ಹೇಳ್ತೆ, ಬೇಜಾರ್ ಮಾಡ್ಕೊಬೇಡಿ.
2: ಹಾ ಹೇಳಿ ಪರಮೇಶ್ವರ.
1: ಸರ್ ಪ್ರಶಾಂತ್.
2: ಹಾ ಹಾ ಹೇಳಿ ಸರ್.
1: ಎಂತ ಗೊತ್ತಾ ಸರ್, ಯಾವ್ದೇ ಮಗು ಆಗಿರ್ಲಿ ಸಣಕಿಪತಿ ಏನ್ ಅಭ್ಯಾಸ ಮಾಡ್ಕೊಬಂದ್ ಕಾಣಿ, ಆ ಅಭ್ಯಾಸ ಆ ಮಗು ಮುಂದೊಂದಿನ ಅಜ್ಜ ಅಭಿಪ್ರಾಯದವರಿಗೂ ಹಂಗೆ ಇರತ್ತ. ಮಕ್ಕಳ ತಂದೆ ತಾಯಿಂದ ತುಂಬಾ ಪ್ರಭಾವಕ್ಕೊಳಗಾತ್ರ. ಮಗನ್ ಕೆಟ್ಟ ಅಭ್ಯಾಸ ಬಗ್ಗೆ ನಿಮ್ಗೆ ಹೇಳಕೋರೆ, ನೀವು ಅವ್ರಕ್ಕಿಂತ ಜಾಸ್ತಿ ಕೆಟ್ಟ ಅಭ್ಯಾಸ ಬೆಳೆಸ್ಕೊಂಡಿರಿ. ನಿಮ್ ಮಕ್ಕಳ ಇದ್ರ ಮಾತಾಡೋತಿಗೆ ಆದಷ್ಟು ಒಳ್ಳೆ ಮಾತಾಡಿ. ಅವ್ರು ಮುಂದೊಂದಿನ ನೀನ್ ಇನ್ಸ್ಪಿರೇಷನ್ ಯಾರನ್ನ ಹೇಳಿಕೊಂಡ್ರೆ ನನ್ನ ಅಪ್ಪನ ಹೇಳಿ ಎದಿ ತಡ್ಕೊಂಡು ಹೇಳ್ಕ. ನಾನ್ ಹೇಳ್ದಕ್ ಬೇಜಾರ್ ಮಾಡ್ಕೊಬೇಡಿ, ಇನ್ನಾದ್ರೂ ಸ್ವಲ್ಪ ಒಳ್ಳೆ ಮಾತಾಡಿ ಸರ್, ಮಗಂಗ್ ಹಂಗೆ ಚೂರು ಬುದ್ಧಿಯೂ ಹೇಳಿ.
2: ಸರಿ ಪ್ರಥಮ್ ರೇ, ಆ ಹೋ ಕೆಲ್ದಿದ್ದ ಇವತ್ ಮನೆ ಬರ್ಲಿ, ಅವನ ಹೆಣ ಬೀಳಿಸ್ತೀವತ್.
1: ಹೇ ಬೊಬ್ಬರ್ಯ.
3: ಆಜನ್ ಜಾನೆ ಪಾಗಲ್ ಮನುವಾ ಕಾಹೆ ಕೋ ಘಬರಾಯ್, ಹಿತ್ ಹಿತ್ ಹಿತ್ ಕಿ ಆಯ್ ರೇ ತಬಿಯತ್ ಬಿಚ್ಕಿ ಬಿಚ್ಕಿ ಜಾಯ್. ಬಿರಾಟಾ

0: ಏರ್ಲೆಸ್ ಮಣ್ಣಣ್ಣ ಎಂತದು ಉರ್ತಾ ಇದ್ರಿ?
1: ಅಯ್ಯೋ ನನ್ ಕತಿ ಎಂತ ಕೇಂದ್ರಿ ಶಂಕರಣ್ಣ, ನಮ್ಮನೆ ಜಕ್ಣಿ ಬರ್ರ ಇವತ್ತ.
0: ಓ ಅದ್ಕೆ ಮನೆ ತುಂಬಾ ಜನ?
1: ಹೌದು ಮಾರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
0: ವಾ ಮಾನ ಮರದಿ ತೆಕ್ಕಂದ ಅಂತದ ಎಂತ ಇತ್ ಮಾರ್ರಿ ಈಗ?
1: ಜಕ್ಕಳಿಗೆ ಅಂದೇಳಿ ನಿನ್ನೆ ಬೆಳಿಗ್ಗೆ ಸಂತೆ ಹೋಗಿ ಎರಡು ಕೋಳಿ ತಕ ಬಂದಿದಿ ಮಾರ್ರೆ. ಸಾಯಂಕಾಲ ಹರ್ಗಿಗಾಕಿ ಮನೆ ಕರೆದ ಕೌಂಚ ಹಾಕಿದ್ದಿದಿ.
0: ಈಗ ಕಾಂತಿ ಮುಂಜ ಹೈಡಿ ಎರಡು ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ.
1: ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕ ಅದೇ ತಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
0: ವಾ ಹೋ ಅದ ವಿಷಯ, ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ, ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವತ್ತು ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಮಗೆ ಎಷ್ಟು ಲೈಕ್ ಅಲ್ಲ
1: ಲೈಕ್? ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳು ನಮ್ ತರ ಆಗ್ತಾಗನ್ ಹೇಳಿ ಶಾಲಿ ಕಲ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಹೋದ್ರ ಮೇಲೆ ಊರ ಕೆಲ್ಸ ಸಿಕ್ಕತ್ತಾ?
0: ಹೌದು ಇಲ್ಲ, ಊರ್ ಬಿಟ್ಟು ಹೋಯ್ತು. ಊರ್ ಬಿಟ್ಟು ಹೋದ್ ಮಕ್ಕಳಿಗೆ ಅಪ್ಪ ಅಪ್ಪಿಯು ಬೇಡ, ಊರು ಬೇಡ,
1: ಅಲ್ಲೇ ಮದಿ ಮಕ್ಕಳ ಮನಿ ಎಲ್ಲ ಮಾಡ್ಕೊಂತ ಏನೋ ನಾವ್ ಜೀವಿತ ಅಂತ ಹೇಳಿ ಒಬ್ರಬ್ಬಕ್ ಊರ್ ಬದಿ ಬತ್ತೋ ಅದೇ ಖುಷಿ.
0: ಅದು ಸಾಯಿಲಿ ನಿನ್ ಕೈಗೆ ಎಂತ ಪಾತ್ರ ಅದ? ಹೌದಾ, ನಿನ್ನೆ ರಾತ್ರಿ ನಮ್ಮನಿ ಕಣ್ಣಿಗೆ ಎರಡು ಕೋಳಿ ಬಂದದ್ ಮಾರ್ರೆ. ಎರಡರದ್ದು ಕಾಲ್ ಕಟ್ಕ ಇದ್ದಿತ್ತು ಮಾರ್ರೆ. ನಾನು ಸಿಕ್ಕದ ಚಾನ್ಸ್ ಅಂದ್ರೆ ಹಿಡಿದು ಪದಾರ್ಥ ಮಾಡಿ. ಅದೇ ನಿಮ್ಮನೆ ಚೂರು ಪದಾರ್ಥ ಕೊಡು ಅಂದಲ್ಲಿ ಪಾತ್ರೆ ಹೇಕ ಬಂದೆ.
1: ಕೋಳಿ ಹೈಡಿ ಹುಂಜುವ?
0: ಒಂದ್ ಹುಂಜ ಒಂದ್ ಹೈಡಿ.
1: ಕಣ್ಣನ್ನು ಮಗನೆ, ನಮ್ಮನೆ ಕೋಳಿ ನಮ್ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯ? ನಿನ್ನ
0: ಏ ಮೊಬರ್ಯ
2: जन जाने पागल मनवा काहे को घबराए, हित हित हित की आए रे तबीयत बिचकी बिचकी जाए, डीरा टा डीरा

ya candido tú.

0: కోలు కోలెన్నే హుగిన కోలు కోలే.
1: ఏ అదల్దా, ఇదికేనా? ಉಡುಪಿ ಕೃಷ್ಣಗೆ ಬ್ಯಾಂಟಿಯಾ,
0: ಹೌದೇ ರಾಯನ್ ಬ್ಯಾಂಟಿಯಾ,
1: ಅಮ್ಮನವರಿಗೆ ಬ್ಯಾಂಟಿಯಾ,
0: ಹೌದೇ ರಾಯನ್ ಬ್ಯಾಂಟಿಯಾ,
2: ಹಿಂದಿಬ್ರದ ಅಲ್ದ ನಂದಕೇಣಿಯ.
3: ಧೀಮ್ಸಾಲೆ ನಿರಣ್ಣ ಧಿಮ್ ಗುಟ್ಕ ಕುಣಿರೋ
4: ಧೀಮ್ಸೋ.
5: ಹೇಳದ್ದೆಲ್ಲ ಬಾರಿ ಸಾಪಾಯ್ತು. ಆರೆ ನೀವ್ ಇದನ್ನಲ್ಲಿ ಈಗ ಎಂತ ಕೇಳ್ತಿದ್ರಿ?
6: ಇದು ಈಗಳಿಗೆ ಅಲ್ದೆ, ಇದು ನಾಳೆಗೆ. ನಾಳೆಗಂದ್ರೆ ಏಪ್ರಿಲ್ 8 ತಾರೀಕು ನಮ್ಮ ಭಂಡಾರ್ಕಾರ್ಸ್ ಕಾಲೇಜಿನ ಆರ್ ಎನ್ ಶೆಟ್ಟಿ ಸಭಾಂಗಣದಲ್ಲಿ ನಮ್ಮ ರೇಡಿಯೋ ಕುಂದಾಪುರದ ವಾರ್ಷಿಕೋತ್ಸವದ ಸಂಭ್ರಮ ಹೌಂದೇ ರಾಯನ ವಾಲ್ಗುವ. ಇಷ್ಟು ದಿನ ನೀವು ಎಲ್ಲಾ ಕಾರ್ಯಕ್ರಮ ರೇಡಿಯೋ ಕುಂದಾಪುರದ ಕೇಳಿರಿ, ಇದರಲ್ಲಿ ನೀವು ಎಲ್ಲಾ ಕಾರ್ಯಕ್ರಮ ಕಾಂಬೋ ಅವಕಾಶ. ನಮ್ಮ ಆರ್ ಎನ್ ಶೆಟ್ಟಿ ಹಾಲ್ನಲ್ಲಿ ಹೌಂದೇ ರಾಯನ ಕುಣಿತ, ಕಡಲ ಒಡಲು ಮೀನುಗಾರರ ಮಾತುಕತೆ, ಕುಂದ ಪ್ರಕರಣ ಹರಿಕತಿ, ಕುಂದ ಪ್ರಕರಣ ತಾಳ್ಮದ್ಲಿ, ಧಿಮ್ಸಾಲ್ ಕೋಲು ಹೊಯ್ಯುವ ಹಾಡು, ಕೊಟ್ಟಿ ಕುಂದಾಪುರ ಎಲ್ಲಾನು ಸ್ಟೇಜ್ ಅಲ್ಲಿ ಕಂಡು ಆನಂದಿಸೋ ಅವಕಾಶ. ಬೆಳಿಗ್ಗೆ 10 ಮಧ್ಯಾಹ್ನ 1 ಎಲ್ಲರೂ ತಪ್ಪದೆ ಏಪ್ರಿಲ್ 8 ತಾರೀಕು ಭಂಡಾರ್ಕಾರ್ಸ್ ಕಾಲೇಜಿನ ಆರ್ ಎನ್ ಶೆಟ್ಟಿ ಸಭಾಂಗಣಕ್ಕೆ ರೇಡಿಯೋ ಕುಂದಾಪುರದ ಹೌಂದೇ ರಾಯನ ವಾಲ್ಗಕ್ಕೆ ಬನ್ನಿ. ಕೇಂತಾಡಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಟ್ಟಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

Yakani rotuku.

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

Ya candido tú.

Ya kan di rotuku.

0: ಏನ್ ಶಂಕರಣ್ಣ, ಕಣ್ಣೆಲ್ಲ ಕೆಂಪ್ ಕೆಂಪಾಯ್ತ? ರಾತ್ರಿ ಇಲ್ಲ ನಿದ್ರಿ ಇಲ್ಲ ಕಾಂತಲ, ಎಂತ ಆಟಕ್ಕೋಯ್ರಿಯಾ?
1: ಆಟಕ್ಕಲ್ಲ ಮಾರೆ, ಆ ಕೆರೆ ಮನೆ ಪ್ರಕಾಶ್ ನಗರ್ ನಿನ್ ತಂಗಿ ಮುದ್ರಿಗೆಲ್ಲ ಮರ ನಿನ್ನೆ
0: ಅಲ್ಲಿಗೆ ಹೋದ್.
2: ಹೋ, ಹಾಗ ನಿನ್ನೆ ನಿಮ್ಮ ಮನೆ ಒಳಗೆ ಕಿಚ್ಚೋಟ್ಲೆ ಕಾಂತಲ?
1: ಸಾಕು ಸುಮ್ಮನೆರ, ಏನ್ ಮನಿ ಮಂದಿ ಎಲ್ಲ ಹೋಗ್ ನಮ್ಮನೆ ಊಟ ಅನ್ನೋದು?
0: ಯಾರೆಲ್ಲ ಹಾರಿ ಮತ್ತೆ?
1: ನಾನೊಬ್ಬ ಹೊಯ್ಕೊಂಡಿದ್ದೀನ ಫಸ್ಟ್ ಗೆ ಹೆಂಡ್ತಿ. ಹೋಯ್, ಕೌಲ್ ಊಟ ಉಣದೆ ಸುಮಾರು ದಿನ ಆಯ್ತು ಮಾರ್ರೆ. ಮಳೆಗಾಲದಂಗೆ ಒಂದ್ ಸೌಂಡ್ ಕೂಳ್ ಜಾಸ್ತಿ ಸೇರತ್. ನಾನು ಬಬ್ದ ಅಕ್ಕೇನ ಹಂಗರ್ ಬಾ ಅಂದಿ. ಮಗಳ ಅಪ್ಪಯ್ಯ, ನಂಗ್ ಮದ್ರಿಗೆ ಹಾಕು ಬಪ್ಪ ಕೇಳಿದ್. ಅದ್ರಲ್ಲಿ ಅವನು ಬಂದ. ಮಗ, ನನ್ನೊಬ್ಬನ್ ಬಿಟ್ಟಿಗೆ ಮಾತ್ರ ಕೇಂಡ ಅವನು ಬಂದ. ನಮ್ಮ ಅಪ್ಪಯ್ಯ ಅಬ್ಬಿನ ಇಬ್ಬರನ್ನೇ ಬಿಡುಗಾತನ, ಹಳಿಯರ್ ಬೇರೆ, ಅವರನ್ನು ಕರ್ಕೊಂಡ್ ಹೋಗಿ ಬಂದ.
0: ಹಂಗಾರ ಮನೆ ಯಾರನ್ನು ಉಳಿದ್ರ?
1: ಮನೆ ಗುಂಡೊಬ್ಬ ಉಳಿದ್ನ.
0: ಅದು ಯಾರ?
1: ಅದ ನಮ್ಮನಿ ನಾಯ.
0: ಅದನ್ನು ಒಂದಿ ಅಂತ ಬಿಟ್ಟಿಗೆ ಹಾದ ಮಾರ್ರೆ, ಅದನ್ನು ಕರ್ಕೊಂಡ್ ಹೋಗಿತ್ತ.
1: ಅದನ್ನು ಆಲೋಚನೆ ಮಾಡ್ನ. ಆರೆ ಆ ಗೌಜ್ ಗದ್ಲಕ್ಕೆ ಅದ್ರಲ್ಲಿ ನಿಲ್ಲುದಿಲ್ಲ, ಇಲ್ದರೆ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಿ.
0: ಗೌಜ್ ಎಂಬಕ್ಕೂ ನೆನ್ಪಾಯ್ತು ಮಾರ್ರೆ, ಅವ್ರ ಮನೆಗೆ ಹೋಗಿ ಎಂತ ಡಿಜೆ ಹಾಕದ್ ಮಾರ್ರೆ. ರಾತ್ರಿಡೀ ನಿದ್ರೆ ಇಲ್ಲ, ನಮ್ದಾರು ಅಡಿಲ್ಲ, ಹೊಟ್ಟೆಗಿದ್ದ ದನಗಳು ಕುಂಚಟ ಹಾಡ್ತು. ಇವುಗಳ ಶೋಕಿ ಆಚರಣೆಯಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಯ್ತಿದ್ ಗೊತ್ತಾ? ಈ ಪ್ರಕೃತಿಗೆ ಒಳ್ಳೆ ಬಾರ್ದಿದ್ರು ತೊಂದ್ರೆ ಇಲ್ಲ, ಆದ್ರೆ ಹಾಳು ಮಾಡೋಕಾಗ. ಈ ಮನ್ಸ್ರಿ ಏಗಳ ಬುದ್ಧಿ ಬತ್ತೋ ಏನೋ, ಅಷ್ಟಕ್ಕೂ ಈ ಡಿಜೆ ಹಾಕಿ ಗೌಜ್ ಮಾಡುದು ನಮ್ ಸಂಸ್ಕೃತಿಯೇ ಅಲ್ಲ. ಇದನ್ನು ಇಲ್ಲದೆ ಫಂಕ್ಷನ್ ಮಾಡೋಕೆ ಆತಿಲ್ಲ ಹಂಗಾರೆ. ಅದಿರ್ಲಿ, ನೀವೆಲ್ಲಿ ಹೊರಟದೀಗ?
1: ನಾನ ಅದೇ ನಿನ್ನೆ ಮದ್ರಿಗೆ ಆಯ್ತಲ್ಲ ಮಾರ್ರೆ, ಅವಳು ಮದಿ ಇವತ್ತೆ, ಅಲ್ಲಿ ಹೊರಟೆ.
0: ಒಬ್ಬರೇ?
1: ಇಲ್ಲೇ ಮನೆ ಗುಂಡೊಬ್ಬ ಇದ್ದಷ್ಟೇ.
3: ಏ
4: ಬೊಬ್ಬರಿಯಾ?
3: ಹೇಳ್ತಾ

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.
2: ಹಲೋ.
3: ಹಾ ಹಲೋ ಹೇಳಿ.
2: ಹಲೋ ಕೇಂತಿತ್ತ?
3: ಹಾ ಕೇಂತಿತ್ ಹೇಳಿ.
2: ಸರ್ ನಾನು ಪ್ರಶಾಂತ್ ಅಂತ.
3: ಹಾ ಹೇಳಿ ಪ್ರಕಾಶ್ ರೇ.
2: ಸರ್ ಪ್ರಕಾಶ್ ಅಲ್ಲ, ಪ್ರಶಾಂತ್.
3: ಹಾ ಹಾ ಹೇಳಿ ಹೇಳಿ.
2: ಸರ್ ನಾನು ನಿಮ್ಮ ಮಗನ ಶಾಲೆ ಸಮಾಜ ಮಾಸ್ಟರ್ ಮಾತಾಡುದು.
3: ಹಾ ಹಾ ಹೇಳಿ. ಎಂತ ಪೊಣ್ಕೆಂಟ್ ಮಾಡ್ನ ನಾಯಿ?
2: ಅವನ್ ಒಂದ ಎರಡ ಸರ್?
3: ಈಗ ಪುರ್ಸೋತಿಲ್ಲ ಸರ್, ಒಂದ್ ಹೇಳಿ ಕಂಬ.
2: ಅವನೊಂದು ಪ್ರಾಬ್ಲಮ್ ಇತ್ತು ಸರ್, ಸಮಾಜ ಪರೀಕ್ಷೆಗೆ ವಿಜ್ಞಾನ ಬರಿತ, ವಿಜ್ಞಾನ ಪರೀಕ್ಷೆಗೆ ಸಮಾಜ ಬರಿತ.
3: ಯೋ ಆ ಮಂಗ ಮನಂಗು ಹಂಗೆ ಪ್ರವೀಣ್ ರೇ.
2: ಪ್ರವೀಣ್ ಅಲ್ಲ, ಪ್ರಶಾಂತ್.
3: ಹಾ ಪ್ರಶಾಂತ್ ರೇ, ನಮ್ಮನ್ನ ದನಿಗೆ ಗಬ್ಬ ಕಟ್ಟುದಿಲ್ಲ ಮರ್ರೆ. ಈ ನನ್ನ ಮಗನ ಹತ್ರ ದನಿ ಗಬ್ಬದ ಮಾತ್ರೆ ಕೊಡ, ಅಜ್ಜಿ ಎಲೆಡ್ಕಿ ಕುಟ್ಟಿ ಕೊಡ ಅಂದ್ರೆ ಎಲೆಡ್ಕಿ ದನಿಗೆ ಹಾಕಿದ, ಗಬ್ಬದ ಮಾತ್ರೆ ಕುಟ್ಟಿ ಅಜ್ಜಿ ಕೊಟ್ಟಿದ. ಪಾಪ ಆ ಅಜ್ಜಿಗೆ ಒಂದ್ ವಾರ ಬೇಕಾಯ್ ಸುಧಾರಿಸ್ಕಮ್ಗೆ.
2: ಅವನ್ ಇನ್ನೂ ಒಂದ್ ಸಮಸ್ಯೆ ಇತ್ತು ಸರ, ಶಾಲೆ ತುಂಬಾ ಕೆಟ್ಟ ಭಾಷೆ ಮಾತಾಡ್ತಾ, ಅವನಿಂದ ಉಳಿದ ಮಕ್ಕಳು ಹಾಳಾತಿದ್ದು.
3: ಆ ಹಪ್ಪಿಡ್ದನ್ ಶಾಲೆಂಗು ಹಂಗ್ಯ, ಆ ನಾಯಿ ಮನಿ ಬರ್ಲಿ ಇವತ್ತ ಸೋನಾರ್ ಕೀಲ್ ಮುರಿತೆ ಮಂಗಂದ ಬರ್ಲೇವ ಹೊಯ್ಡ.
2: ಸರ್ ಒಂದ್ ಮಾತು ಹೇಳ್ತೇ, ಬೇಜಾರ್ ಮಾಡ್ಕೊಬೇಡಿ.
3: ಹಾ ಹೇಳಿ ಪರಮೇಶ್ ರೇ.
2: ಸರ್ ಪ್ರಶಾಂತ್.
3: ಹಾ ಹಾ ಹೇಳಿ ಸರ್.
2: ಎಂತ ಗೊತ್ತಾ ಸರ್, ಯಾವ್ದೇ ಮಗು ಆಗಿರ್ಲಿ ಸಣಕಿ ಪತಿ ಏನ್ ಅಭ್ಯಾಸ ಮಾಡ್ಕೊ ಬಂದ್ಕ

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಏನ್ ಮಾಬಲಣ್ಣ ಕೈಗೆ ನಮ್ಮನಿ ಬ್ಯಾಂಡೇಜ್ ಹಾಕೊಂಡಿರಿ.
1: ಯೋ ಮತ್ತೆಂತಲ್ಲ ಲಕ್ಷ್ಮಣ್ಣ, ನಿನ್ನೆ ಹೊಗೆ ಮೀನು ಡುಕ್ಕು ಹೊತ್ತು ಮಾರ್ರೆ, ಮೀನ್ ಸಿಕ್ತಂದಳೆ ಗೆದ್ದಿ ಹಾರದ್ ಮಾರ್ರೆ. ಆ ಕತ್ಲೆ ಮೀನಿ ಕೈ ಹಾಕೋ ಬದ್ದು ಗ್ಲಾಸ್ ಬಾಟ್ಲಿ ಕೈ ಹಾಕಿ ಒತ್ತಿಡದೆ ಕೈ ಕೊಯ್ಕ ಹೋಯ್ತು ಮಾರ್ರೆ.
2: ಅಯ್ಯೋ ದೇವ್ರೆ, ಅಲ್ಲ ಮಾರ್ರೆ, ಕೂಡೋದಂದ್ರೆ ಎಲ್ಲಿವರೆಗೆ? ಮೀನಿಗೂ ಬಾಟ್ಲಿಗೂ ವ್ಯತ್ಯಾಸ ಗೊತ್ತಿದ್ದ ಅಷ್ಟು ಕುಡುದ?
1: ಯಾರಿಗ್ ಗೊತ್ತ, ಬಾಟ್ಲಿ ಅಂದೇಳಿ ಗೊತ್ತಿದ್ದೆ ಕೈ ಹಾಕ್ರೇನು, ಕುಡುಕ್ ಒಂಚೂರು ಸಿಕ್ಕತ್ತಂದೇಳಿ.
2: ಮನ್ಸ್ರ ಜಾತಿಯ ಮಾರ ನೀನ,
1: ಅದು ಜರಿಲಿ ಮಾರ್ರೆ, ಮೀನ್ ಗಿನ್ ಸಿಕ್ತಾ?
2: ಯೋ ಆ ಕತಿ ಇನ್ನೂ ಗಮ್ಮತ್ತಿತ್ ಮಾರ್ರೆ, ದೊಡ್ಡದ್ ಮುಡನ್ ಮೀನ್ ಸಿಕ್ಕದ್ದ?
1: ಕೈ ಹಾಕೋಕು ಹೊಡ್ಕತ್ತೇನ್ ಬೇಡ, ಏನಿಲ್ಲ ಅಂದ್ರು ಸರಾಸರಿ ಒಂದು 5 kg ಇತ್ತು ಮಾರ್ರೆ.
2: ಹೌದಾ, ಚಾನ್ಸ್ ಹೊಡೆದ್ರೆ ಅಲ್ಲ ಮಾರ್ರೆ, ಎಂತ ಪದಾರ್ಥ ಮಾಡ್ರೆ ಫ್ರೈ ಮಾಡ್ರೆ
1: ಪೂರ್ತಿ ಕೇಣ ಮಾರ್ರೆ.
2: ಮೀನನ್ ಹಿಡ್ಕ ಚೀಲಕ್ ಹಾಕದ ಹೌದ್ ಮಾರ್ರೆ, ಮನೆ ಬಂದ್ ಕಣ್ಣಂಗ್ ಚೀಲ ಸೋರಿತೆ,
1: ಅದು ಮೀನ್ ಅಲ್ಲ ಮಾರ್ರೆ, ಹೈನ್ಸರ್ ಅವ್.
2: ಅದು ನಮ್ಮ ಸುರೇಶಣ್ಣನ ಪಂಜಿ ಒಳಗ್ ಹೋಯ್ ಮಾರ್ರೆ, ಅವಸ್ಥೆ ಕಂಡ್ರೆ ಬೇಡ.
1: ನಿಮ್ ಕತ್ತಿ ಒಳ್ಳೆ ಲಾಯಕ್ ಇತ್ತು ಮಾರ್ರೆ.
2: ನಮ್ ಕತ್ತಿ ಇರ್ಲಿ ಮಾರೆ, ಗೆದ್ದಿ ಕತ್ತಿ ಅಂತದ, ನ್ಯಾರಿ ಬಂದದೆ ಬಂದದ್ ಮಾರೆ, ರೋಡಲ್ಲಿ ಪ್ಲಾಸ್ಟಿಕ್ ಪೂರ ಬಳಕ ಗೆದ್ದಿ ಬದಿ ಬಂದಿತ್ತು.
0: ಅಲ್ಲ ಅದನ್ನ ಎಂತ ಮಾಡುದ? ಎಂತ ಮಾಡುದ, ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಮಾಡುದ್.
2: ಅವ್ರಿಗೆ ಈಗ ಹೇಳಿ ಎಂತ ಪ್ರಯೋಜನ ಇಲ್ಲ. ಪಾಪ ಅವ್ರು ಅವ್ರು ಎಂತ ಮಾಡ್ತಾರೆ, ಈ ಜನಗಳಿಗೆ ಬುದ್ಧಿ ಇಲ್ಲ, ತಿಂಬುದು ಉಂಬುದು ರೋಡ್ ಮೇಲೆ ಬಿಸಾಕಿ ಹೋಗುದು. ಒಂದು ಪ್ಲಾಸ್ಟಿಕ್ ನ ಹೇಗ್ ವಿಲೇವಾರಿ ಮಾಡ್ಕೊಂಡಿ ಗೊತ್ತಿಲ್ಲ ಮಾರ ಅವರಿಗೆ. ಹಳೆಯರ್ ಮಳೆಯರ್ ಹಿಂಗ್ ಮಾಡುದಿಲ್ಲ, ಈ ಶಾಲೆಗೆ ಹೋಗಿ ಕಲ್ತರೆ ಹಿಂಗೆಲ್ಲ ಮಾಡುದು.
1: ಹೌದು, ಅದೊಂದು ಸತ್ಯ ಮಾತಾಡ್ರಿ ಕಾಣಿ. ಎಜುಕೇಟೆಡ್ ಅಂದ್ರೆ ಬರೀ ಮಾರ್ಕ್ ತೆಗ್ದ ದೊಡ್ಡ ದೊಡ್ಡ ಕಂಪ್ನಿಗೆಲ್ಲ ಹೋಗಿ ಒಳ್ಳೆ ಬಟ್ಟೆ ಹೇಕಂಡ ಇಂಗ್ಲಿಷ್ ಅಲ್ಲಿ ಟಸು ಪುಸು ಮಾತಾಡೋರಲ್ಲ. ನಿಜವಾದ ಎಜುಕೇಟೆಡ್ ಅಂದ್ರೆ ಸಮಾಜದ ಒಳ್ಳೇದನ್ ಕಂಡ್ಕೊಂಡ ಈ ದೇಶಕ್ಕೆ ಒಳ್ಳೆ ಪ್ರಜೆ ಇಪ್ಪರ್.
2: ಅದಿರ್ಲಿ, ನೀನಿಗೆ ಎಲ್ಲಿಗೆ ಬರ್ತಿದ್ದೆ?
1: ನಾನ ನನ್ನೊಂದು ಹಳಿ ರೈನ್ ಕೋಟ್ ಹೊರತೋಯ್ತು ಮಾರ್ರೆ, ಅದೊಂದು ಇಲ್ಲೇ ಹಳಿ ಬದಿ ಬಿಸಾಡಿ ಬಂದಿ.
2: ಏ ಬೊಬ್ಬರ್ಯಾ.
3: ಹೇಳ್ತಾ

0: ಹಲೋ.
1: ಹಾ ಹಲೋ ಹೇಳಿ.
0: ಹಲೋ ಕೇಂತಿತ್ತ?
1: ಹಾ ಕೇಂತಿತ್ ಹೇಳಿ.
0: ಸರ್ ನಾನು ಪ್ರಶಾಂತ್ ಅಂತ.
1: ಹಾ ಹೇಳಿ ಪ್ರಕಾಶ್ ರೇ.
0: ಸರ್ ಪ್ರಕಾಶ್ ಅಲ್ಲ, ಪ್ರಶಾಂತ್.
1: ಹಾ ಹಾ ಹೇಳಿ ಹೇಳಿ.
0: ಸರ್ ನಾನು ನಿಮ್ ಮಗನ್ ಶಾಲಿ ಸಮಾಜ ಮಾಸ್ಟರ್ ಮಾತಾಡುದು.
1: ಹಾ ಹಾ ಹೇಳಿ. ಎಂತ ಪೊಣಕೆಂಕ್ ಮಾಡ ನಾಯಿ?
0: ಅವನ್ ಒಂದ ಎರಡ ಸರ್?
1: ಈಗ ಪುರ್ಸೋತಿಲ್ಲ ಸರ್, ಒಂದ್ ಹೇಳಿ ಕಂಬ.
0: ಅವನೊಂದು ಪ್ರಾಬ್ಲಮ್ ಇತ್ತು ಸರ್, ಸಮಾಜ ಪರೀಕ್ಷೆಗೆ ವಿಜ್ಞಾನ ಬರೀತ, ವಿಜ್ಞಾನ ಪರೀಕ್ಷೆಗೆ ಸಮಾಜ ಬರೀತ.
1: ಯೋ ಆ ಮಂಗ ಮನಂಗೂ ಹಂಗೆ ಪ್ರವೀಣ್ ರೇ.
0: ಪ್ರವೀಣ್ ಅಲ್ಲ, ಪ್ರಶಾಂತ್.
1: ಹಾ ಪ್ರಶಾಂತ್ ರೇ, ನಮ್ಮನಿ ದನಿಗೆ ಗಬ್ಬ ಕಟ್ಟುದಿಲ್ಲ ಮರ್ರೆ. ಈ ನನ್ನ ಮಗನ ಹತ್ರ ದನಿ ಗಬ್ಬದ ಮಾತ್ರೆ ಕೊಡ, ಅಜ್ಜಿ ಎಲ್ಲೆಡ್ಕಿ ಕುಟ್ಟಿ ಕೊಡಂದ್ರೆ ಎಲ್ಲೆಡ್ಕಿ ದನಿ ಹಾಕಿದ, ಗಬ್ಬದ ಮಾತ್ರೆ ಕುಟ್ಟಿ ಅಜ್ಜಿ ಕೊಟ್ಟಿದ. ಪಾಪ ಆ ಅಜ್ಜಿಗೆ ಒಂದು ವಾರ ಬೇಕಾಯ್ ಸುಧಾರಿಸ್ಕಂಕೆ.
0: ಅವನ್ ಇನ್ನೂ ಒಂದ್ ಸಮಸ್ಯೆ ಇತ್ತು ಸರ, ಶಾಲೆಂಗ್ ತುಂಬಾ ಕೆಟ್ಟ ಭಾಷೆ ಮಾತಾಡ್ತಾ, ಅವನಿಂದ ಉಳಿದ ಮಕ್ಕಳು ಹಾಳತಿದ್ದು.
1: ಆ ಹಪ್ಪಿಡ್ದನ್ ಶಾಲೆಂಗು ಹಂಗ್ಯ? ಆ ನಾಯಿ ಮನಿ ಬರ್ಲಿ ಇವತ್ತ, ಸೋನಾರ್ ಕೀಲ್ ಮುರಿತೆ ಮಂಗಂದ್ ಬರ್ಲೇವ ಹೋಯ್ಡ್.
0: ಸರ್ ಒಂದ್ ಮಾತು ಹೇಳ್ತೆ, ಬೇಜಾರ್ ಮಾಡ್ಕೊಂಬೇಡಿ.
1: ಹಾ ಹೇಳಿ ಪರಮೇಶ್ವರ.
0: ಸರ್ ಪ್ರಶಾಂತ್.
1: ಹಾ ಹಾ ಹೇಳಿ ಸರ್.
0: ಎಂತ ಗೊತ್ತಾ ಸರ್, ಯಾವ್ದೇ ಮಗು ಆಗಿರ್ಲಿ ಸಣಕಿಪತಿ ಏನ್ ಅಭ್ಯಾಸ ಮಾಡ್ಕೊ ಬಂದ್ ಕಾಣಿ, ಆ ಅಭ್ಯಾಸ ಆ ಮಗು ಮುಂದೊಂದ್ ದಿನ ಅಜ್ಜ ಅಪ್ಪು ಪ್ರಾಯದವರಿಗೂ ಹಂಗೆ ಇರತ್ತ. ಮಕ್ಕಳ ತಂದೆ ತಾಯಿಂದ ತುಂಬಾ ಪ್ರಭಾವಕ್ಕೊಳಗಾತ್ರ. ಮಗನ್ ಕೆಟ್ಟ ಅಭ್ಯಾಸ ಬಗ್ಗೆ ನಿಮ್ ಹೇಳಕೋರೆ, ನೀವ್ ಅವ್ರಕ್ಕಿಂತ ಜಾಸ್ತಿ ಕೆಟ್ಟ ಅಭ್ಯಾಸ ಬೆಳೆಸ್ಕೊಂಡಿರಿ. ನಿಮ್ ಮಕ್ಕಳ ಎದ್ರು ಮಾತಾಡತಿಗೆ ಆದಷ್ಟು ಒಳ್ಳೆ ಮಾತಾಡಿ. ಅವ್ರು ಮುಂದೊಂದ್ ದಿನ ನೀನ್ ಇನ್ಸ್ಪಿರೇಷನ್ ಯಾರನ್ನ ಹೇಳಿಕೊಂಡ್ರೆ ನನ್ನ ಅಪ್ಪನ್ ಹೇಳಿ ಎದಿ ತಡ್ಕೊಂಡು ಹೇಳ್ಕ. ನಾನ್ ಹೇಳ್ದಕ್ ಬೇಜಾರ್ ಮಾಡ್ಕೊಂಬೇಡಿ, ಇನ್ನಾದ್ರೂ ಸ್ವಲ್ಪ ಒಳ್ಳೆ ಮಾತಾಡಿ ಸರ್, ಮಗಂಗ್ ಹಂಗೆ ಚೂರು ಬುದ್ಧಿಯೂ ಹೇಳಿ.
1: ಸರಿ ಪ್ರಥಮ್ ರೇ, ಆ ಹೋಗಿಲ್ದಿದ್ದ ಇವತ್ ಮನೆ ಬರ್ಲಿ, ಅವನ ಹೆಣ ಬೀಳಿಸ್ತೀವತ್.
0: ಹೇ ಬೊಬ್ಬರ್ಯಾ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

ಪ್ರತಿ ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

खुशी सब कुछ तुम्हारे हाथ है। जो खड़ी है ये जवानी का नशा,

पहले मरना किस लिए, कल जो होगा कल ही देखा जाएगा। हर जीने वालों ने

0: ಹೋಯ್ ಹೋಯ್ ಲಕ್ಷ್ಮಣ್ಣ, ಹೊಡಿಬೇಡಿ ಮಾರ್ರೆ. ಶೇ, ಎಂತ ಮಾಡ್ತಿದ್ರಿ ಮಾರ್ರೆ? ಪಾಪ ಆ ಮಗಿ ಯಾ ನಮ್ನಿ ಆಡಿದ್ರಿ? ಹಳ್ಳಿ ಚಪ್ಪಿ ಬಿದ್ದು ಸತ್ಗಿ ತೋರೆ ಎಂತ ಮಾಡ್ತೀರಿ? ಎಂತ ಜೈಲಿಗೆ ಹೋಗಿ ಕೂಕೊಂಡ್ಕ ಮಗಿತ್ತೆ ನಿಮ್ಗೆ?
1: ಇಂತ ಮಕ್ಕಳೊಟ್ಟಿಗೆ ಇಪ್ಪು ಬದ್ಲು ಜೈಲಿಗೆ ಹೋಗದೆ ಒಳ್ಳೇದು.
0: ಅಂತದ್ ಎಂತ ಮಾಡ್ತು ಮಾರ್ರೆ ಆ ಮಗು?
2: ಎಂತ ಮಾಡ್ನ, ಈ ಮಂಗ ತಿಂದದ್ದು ಉಂಡದ್ದು ಮನಿಕಣದ ಪೂರಾ ತೆಗ್ದು ಮೊಬೈಲ್ ಹಾಕುದ.
0: ಅಂದ್ರೆ
2: ಈ ಗಂಡ ಅದೆಂತದ್ದು ಯೂಟ್ಯೂಬ್ ಇತ್ತಲ್ಲ, ಅದಕ್ಕೂ ವಿಡಿಯೋ ಮಾಡಿ ಮಾಡಿ ಹಾಕುದು ಮಾರ್ರೆ.
0: ಅಯ್ಯೋ, ಒಳ್ಳೆ ವಿಷಯ ಅಲ್ಲ ಮಾರ್ರೆ ಅದ. ಲಕ್ಷ್ಮಣಣ್ಣ, ಅದ್ರಂಗೆ ತುಂಬಾ ಜನ ಕಂಡ್ರೆ ದುಡ್ಡು ಬತ್ತಮ್ರ.
2: ತುಂಬಾ ಜನ ಕಂಡ್ರೆ ಮಾತ್ರ ಇದ ಹಾಕು ವಿಡಿಯೋ ಕಾಂಬುದು. ಇದ್ರ ಕಣಂಗೆ ಹೋಗಿಲ್ದಿದ್ದಾಕಿದ್ದು ಅಲ್ಲ, ಇದ್ರ ಫ್ರೆಂಡ್ಸ್ ಅವು ಮಾತ್ರ.
0: ಅದಿರ್ಲಿ, ಈಗ ಹೊರದ್ದೆಂದಕ್ಕೆ?
2: ಈ ಗಂಡ ಅಬ್ಬಯ್ಯ ಶಾಲೆಗೆ ಝೂಯಿ ಕರ್ಕೊಂಡು ಹತ್ರ ಒಂದು 500 ರೂಪಾಯಿ ಕೊಡಿ ಅಂತ ಕೇಂಡ. ನಾನ್ ಅದ್ಕೆ ಪ್ರಾಣಿನ್ ಕಾಂಬುಗ್ ಝೂಗೆ ಅಂತ ಖಾತೆ ಗಡ ಕನ್ನಡಿ ಎದುರು ನೀನೆ ನಿತ್ಕೋ ಫ್ರೀ ಆಗಿ ಕಾಣ್ಲಕ್ ಅಂದಿ. ಆ ಸಿಟ್ಟಿಗ್ ಆಗಂಡಿ ಎಂತ ಮಾಡಕ್ ಗೊತ್ತಿತೆ? ಮೊನ್ನೆ ಬೆಳಿಗ್ಗೆ ಮುಂಚೆ ದಹಿನ್ ಕಟ್ಟು ಕೊಯ್ದಿ ಮಾರ್ರೆ. ಈ ಗಂಡ ಅದನ್ನು ವಿಡಿಯೋ ಮಾಡ್ಕೊಂಡು ದನ ಕರುಗಳ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿದೆ ಒಂದೇಳಿ ಬರ್ದು ಯೂಟ್ಯೂಬ್ ಹಾಕಿತೆ. ಈಗ ಆ ಚಿಚಿ ಮನೆಯವರೆಲ್ಲ ನನ್ ಕಣ್ಕನ ಹೇಗೇಳ್ತಿದ್ರು ಮಾರ್ರೆ.
0: ಈ ಮಕ್ಕಳ ಕೈ ಮೊಬೈಲ್ ಸಿಕ್ಕೋದೊಂದ ಇಲ್ಲ ಕಾಣಿ.
2: ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಮಕ್ಕಳಿಗೆ ಮೊಬೈಲ್ ತೆಗ್ಸಿ ಕೊಟ್ಟಿ ಮಾರ್ರೆ. ಈಗ ಕಂಡ್ರೆ ಆ ಮಕ್ಕಳು ಓದೋದೊಂದ್ ಬಿಟ್ರೆ ಮೊಬೈಲ್ ಬೇರೆ ಎಲ್ಲ ಮಾಡ್ತು ಮಾರ್ರೆ. ಕೇಳ್ರೆ ಟೀಚರ್ ವಾಟ್ಸ್ಆಪ್ ಗ್ರೂಪ್ ಮೆಸೇಜ್ ಹಾಕಿರ ಅಂತ. ಅಲ್ಲ, ನಾವಲ್ಲ ಶಾಲೆಗೆ ಒಬ್ಬದಿ ಹಿಂಗಿದೀತೆ.
0: ಇಲ್ಲಿ ಕಾಣಿ ಲಕ್ಷ್ಮಣ್ಣ, ಮೊಬೈಲ್ ಯೂಸ್ ಮಾಡು ತಪ್ಪಲ್ಲ, ಎಷ್ಟ್ ಬೇಕು ಅಷ್ಟೇ ಯೂಸ್ ಮಾಡ್ರೆ ಮಾತ್ರ ಒಳ್ಳೇದು. ಅತಿಯಾರೆ ಅಮೃತ ವಿಷ ತಂತ್ರ ಕಾಣಿ, ಹಂಗೆ ಯಾವ್ದು ಅತಿಯಾಪುಗಷ್ಟೇ.
2: ಅದು ಹೌದು ಶಂಕರಣ್ಣ.
0: ಹೋಯ್ ಅದು ಇಲ್ಲಿ ಇಲ್ಲ ಕಾಣಿ, ನಿಮ್ಮ ಮಗ ನೀವು ಹೊಡೆದ್ ವಿಡಿಯೋ ಮಾಡಿ ಮಗನ ಮೇಲೆ ಅಪ್ಪನಿಂದ ಹಲ್ಲೆ ನಡಿ ಯೂಟ್ಯೂಬಿಗೆ ಹಾಕಿದ.
2: ಏ ಬೊಬ್ಬರ್ಯಾ
3: ನೀವು, ಹೋಗಲಿಲ್ಲ ಮಾತಾ ಹೇಳ್ತಾ.

सब कुछ तुम्हारे हाथ है। दूखड़ी है ये जवानी का नशा,

पहले मरना किस लिए, फूल जो होगा कल ही देखा जाएगा। हर जीने वाला

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.
2: ಬಾತು ಬರ್ಸತಿ

0: ಹಲೋ.
1: ಹಾ ಹಲೋ ಹೇಳಿ.
0: ಹಲೋ ಕೇಂದಿತ್ತ?
1: ಹಾ ಕೇಂದಿತ್ ಹೇಳಿ.
0: ಸರ್ ನಾನು ಪ್ರಶಾಂತ್ ಅಂತ.
1: ಹಾ ಹೇಳಿ ಪ್ರಕಾಶ್ ರೇ.
0: ಸರ್ ಪ್ರಕಾಶ್ ಅಲ್ಲ, ಪ್ರಶಾಂತ್.
1: ಹಾ ಹಾ ಹೇಳಿ ಹೇಳಿ.
0: ಸರ್ ನಾನು ನಿಮ್ ಮಗನ್ ಶಾಲಿ ಸಮಾಜ ಮಾಸ್ಟರ್ ಮಾತಾಡುದು.
1: ಹಾ ಹಾ ಹೇಳಿ. ಎಂತ ಫೋನ್ ಕೆಂಟ್ ಮಾಡ ನಾಯಿ?
0: ಅವನು ಒಂದ ಎರಡ ಸರ್?
1: ಈಗ ಪುರ್ಸೋದಿಲ್ಲ ಸರ್, ಒಂದ್ ಹೇಳಿ ಕಂಬ.
0: ಅವನೊಂದು ಪ್ರಾಬ್ಲಮ್ ಇತ್ತು ಸರ್, ಸಮಾಜ ಪರೀಕ್ಷೆಗೆ ವಿಜ್ಞಾನ ಬರಿತ, ವಿಜ್ಞಾನ ಪರೀಕ್ಷೆಗೆ ಸಮಾಜ ಬರಿತ.
1: ಯೋ ಆ ಮಂಗ ಮನಂಗೂ ಹಂಗೆ ಪ್ರವೀಣ್ ರೇ.
0: ಪ್ರವೀಣ್ ಅಲ್ಲ, ಪ್ರಶಾಂತ್.
1: ಹಾ ಪ್ರಶಾಂತ್ ರೇ, ನಮ್ಮನಿ ದನಿಗೆ ಗಬ್ಬ ಕಟ್ಟುದಿಲ್ಲ ಮರ್ರೆ. ಈ ನನ್ನ ಮಗನ ಹತ್ರ ದನಿ ಗಬ್ಬದ ಮಾತ್ರೆ ಕೊಡ, ಅಜ್ಜಿಗೆ ಎಲೆಡ್ಕಿ ಕುಟ್ಟಿ ಕೊಡಂದ್ರೆ ಎಲೆಡ್ಕಿ ದನಿಗೆ ಹಾಕಿದ, ಗಬ್ಬದ ಮಾತ್ರೆ ಕುಟ್ಟಿ ಅಜ್ಜಿ ಕೊಟ್ಟಿದ. ಪಾಪ ಆ ಅಜ್ಜಿಗೆ ಒಂದು ವಾರ ಬೇಕಾಯ್ ಸುಧಾರಿಸ್ಕಂಕೆ.
0: ಅವನ್ ಇನ್ನೂ ಒಂದ್ ಸಮಸ್ಯೆ ಸರ, ಶಾಲೆಂಗ್ ತುಂಬಾ ಕೆಟ್ಟ ಭಾಷೆ ಮಾತಾಡ್ತಾ, ಅವನಿಂದ ಉಳಿದ ಮಕ್ಕಳು ಹಾಳಾತಿದ್ದು.
1: ಆ ಹಪ್ಪಿಡ್ದನ್ ಶಾಲೆಂಗು ಹಂಗ್ಯ? ಆ ನಾಯಿ ಮನಿ ಬರ್ಲಿ, ಇವತ್ತ ಸೋನಾರ್ ಕೀಲ್ ಮುರಿತೆ ಮಂಗಂದ್ ಬರ್ಲೇವ ಹೊಯ್ಡ.
0: ಸರ್ ಒಂದ್ ಮಾತು ಹೇಳ್ತೆ, ಬೇಜಾರ್ ಮಾಡ್ಕೊಬೇಡಿ.
1: ಹಾ ಹೇಳಿ ಪರಮೇಶ್ವರ.
0: ಸರ್ ಪ್ರಶಾಂತ್.
1: ಹಾ ಹಾ ಹೇಳಿ ಸರ್.
0: ಎಂತ ಗೊತ್ತಾ ಸರ, ಯಾವ್ದೇ ಮಗು ಆಗಿರ್ಲಿ ಸಣಕಿಪತಿ ಏನ್ ಅಭ್ಯಾಸ ಮಾಡ್ಕೊಬಂದ್ ಕಾಣಿ, ಆ ಅಭ್ಯಾಸ ಆ ಮಗು ಮುಂದೊಂದಿನ ಅಜ್ಜ ಅಭಿಪ್ರಾಯದವರಿಗೂ ಹಾಗೆ ಇರತ್ತ. ಮಕ್ಕಳ ತಂದೆ ತಾಯಿಯಿಂದ ತುಂಬಾ ಪ್ರಭಾವಕ್ಕೊಳಗಾತ್ರ. ಮಗನ್ ಕೆಟ್ಟ ಅಭ್ಯಾಸ ಬಗ್ಗೆ ನಿಮ್ಗೆ ಹೇಳಕೋರೆ, ನೀವು ಅವ್ರಕ್ಕಿಂತ ಜಾಸ್ತಿ ಕೆಟ್ಟ ಅಭ್ಯಾಸ ಬೆಳೆಸ್ಕೊಂಡಿರಿ. ನಿಮ್ ಮಕ್ಕಳ ಎದ್ರು ಮಾತಾಡೋತಿಗೆ ಆದಷ್ಟು ಒಳ್ಳೆ ಮಾತಾಡಿ. ಅವ್ರು ಮುಂದೊಂದಿನ ನೀನ್ ಇನ್ಸ್ಪಿರೇಷನ್ ಯಾರನ್ನ ಹೇಳಿಕೊಂಡ್ರೆ ನನ್ನ ಅಪ್ಪನ ಹೇಳಿ ಎದಿ ತಡ್ಕೊಂಡು ಹೇಳ್ಕ. ನಾನ್ ಹೇಳ್ದಕ್ ಬೇಜಾರ್ ಮಾಡ್ಕೊಬೇಡಿ, ಇನ್ನಾದ್ರೂ ಸ್ವಲ್ಪ ಒಳ್ಳೆ ಮಾತಾಡಿ ಸರ್, ಮಗಂಗ್ ಹಂಗೆ ಚೂರು ಬುದ್ಧಿಯೂ ಹೇಳಿ.
1: ಸರಿ ಪ್ರಥಮ್ ರೇ, ಆ ಹೋಗಿಲ್ದಿದ್ದ ಇವತ್ ಮನೆ ಬರ್ಲಿ, ಅವನ ಹೆಣ ಬೀಳಿಸ್ತೀವತ್.
0: ಹೇ ಬೊಬ್ಬರ್ಯಾ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಈ ಕೋಳಿ ಗೆಂಡಿ ಕಿಚ್ಚಿಡುಕೆ, ಇವ್ಕೊಂದ್ ಸಾವು ಬತ್ತಿಲತೆ.
1: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಇನ್ನೌಕ್ ಬತ್ತ ಮಾಯ.
0: ಇದೆಂತ ನಂಗೆ ತಾಕ್ಸಿ ಹೇಳದ್ದ?
1: ಅಯ್ಯೋ ಅಯ್ಯೋ, ನಾನ್ ನಿಮ್ಗೆ ಹಂಗೆಲ್ಲ ಹೇಳ್ತನ ಮಾಯ, ಬಿಡ್ತಾನೆ.
0: ಅಯ್ಯಯ್ಯೋ ನಿನ್ನ ಹೊರ್ಮೈಕ್ವೆ, ಇದು ಒಂದ್ ಕಿಚ್ಚಿಡದ್ ಕೂದ್ಲು, ಒಂದ್ ತಲೆ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.
1: ಈ ಹೆಂಗ್ಸ್ ಇಷ್ಟ ವರ್ಷ ಜೀವಿದ್ದೇ ಹೆಚ್ಚ, ಆ ಹಣ್ಣದ್ ಕೂದ್ಲಿರುತ್ತ? ಹಳ್ತಿನ ಕಾಲ್ದಾಗೆ ಕೂದ್ಲಿನ್ ಜಾಪಸಾನ ಹೆಂಗ್ಸಿಗೆ.
0: ಎಂತಂದೆ?
1: ಹಾ ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ, ಪಾತ್ರ ಕೊಡ್ತರಂದ್ ಹೇಳದ್. ಅಲ್ ವಲಿ ದಂಡಿ ಮೇಲೆ ಕೂಳ್ ಹಾಕಿ ಇಟ್ಟಿದೆ, ಉಣಿಯಕ್ಕ.
0: ನೀ ಎಲ್ಲಿ ವಾತೆ?
1: ಅಯ್ಯೋ ಅಯ್ಯೋ ಹಿಂಗ್ಸೆ, ಎಲ್ಲಿಗಾರು ಹೋಪತ್ತಿ, ಎಲ್ಲಿಗಂದಳಿ ಕೇಂತ್ರ. ನಾನ ಜಲ್ಜನ್ ಮನಿಗೆ ಹೋತೆ, ತೊಟ್ಲಿಗೆ ಹಾಕುದಂಬ್ರಿ ಇವತ್ತ.
0: ಎಂತ ಜಲ್ಜನ್ ತೊಟ್ಲಿಗೆ ಹಾಕುದ? ತೊಟ್ಲು ಇಸ್ಕ ಬೀಳುದಿಲ್ಲನ?
1: ಜಲ್ಜನ್ ಅಲ್ದೆ, ಜಲ್ಜನ್ ಮೊಮ್ಮಗಿನ ಮನೆಯರ್ನೆಲ್ಲ ಕರ್ಕಬ ಅಂದಿದ.
0: ಮನೆಯರ್ನೆಲ್ಲ ಕರ್ಕಬ ಅಂದಿದ್ದಾಳ, ಹಂಗ ನಾ ಬೇಡ್ದ.
1: ನಿಮ್ ನಡುಕತ್ತ ಹೆಂಗ್ಸೆ, ನಿಮ್ಮನ್ ಕರ್ಕೋ ಅಪ್ಪ ಪಲ್ಲಕ್ಕಿ ತರ್ಸ್ಕಷ್ಟೇನ್.
0: ನೀನ್ ಇಲ್ಲಿ ಕೂಳಾಕಿ ಕೊಟ್ಟಿಗೆ ಹೋಗ, ನಂಗಿಲ್ ಕೂಳು ಗೆಂಟ್ಲಿ ಸಿಕ್ಕಿ ಸೊತ್ತಾರು, ಯಾರ ಕೇಂಬರಿಲ್ಲ.
1: ಅಷ್ಟೇ ಅಲ್ದ, ಹಾರ್ ಮೇಲ್ ಕಂಡ್ರಾಯ್ತ್ ಬಿಡಿ, ನೀವ್ ಉಂಡ್ರ ಮೇಲೆ ನಾಯಿಗೊಂದ್ ಅನ್ನ ಹಾಕ್ಯಕ್ಕ.
0: ನಂಗ್ ಕೂಳಾಕ್ತಿ ಇಲ್ಯೋ, ಆ ನಾಯಿಗೊಂದ್ ಕಮ್ಮಿ ಮಾಡ್ಬೇಡ. ನಾನ್ ನಿಂಗ್ ಮಾಯಿ ಅಪ್ಪು ಬದ್ಲ ಯಾರ್ದ ಮನಿ ನಾಯ ಇಲಕ್ಕಿತ್ತ.
1: ಆ ನಾಯಿ ಅಂತ ಮಾಡಿತ್ ನಿಮ್ಗೆ, ನಿಮ್ ಯದಿ ಮೇಲೆ ಹೊತ್ತಿ ಕೊಡದಿತ್ತ ಅದ? ಬೆಳಗಂದಿಲ್ಲ, ಸಾಯಂಕಾಲ ಅಂದಿಲ್ಲ, ಹೊಸ್ಲು ಕಡಿನೆ ಕೂಕ ನೋರ್ಕ ತೈಕಂ ಹೇಳ್ರೇ ಹೆಚ್ಚತ್ ಮತ್ತೆ. ಮನಿಗ್ ಒಳ್ಳೇದಪ್ಪದಾರು ಹ್ಯಾಂಗೆ?
0: ಹೌದಪ್ಪ, ನಿನ್ನಿಂದ ಒಳ್ಳೇದಾದಾರು ಸ್ವಲ್ಪ. ಒಳಗ್ ಚಿನ್ನ ಒದ್ಗುತ್ತೇನ್ ಬ್ಯಾಡ, ಬಪ್ಪತಿಗೆ ಇವಳ ಅಪ್ಪ ಚಿನ್ನದ ಕೊಪ್ಪರ್ಗೆ ಕಳಿಸಿ ಕೊಟ್ಟಿನಲ್ಲ.
1: ಇಲ್ ಕಣಿ ಮಾಯ, ನನ್ನ ಅಪ್ಪನ ಸೂತಿಗೆ ಬರ್ಬೇಡಿ, ಹೇಳುದಿಲ್ಲ ಮತ್ತೆ.
0: ಎಂತ ಎಂತ ಹೊಡಿತಿ ನಂಗೆ, ಹೊಡಿತ್ಯಾ? ನನ್ನ ಸ್ವಾಸಿ ನನ್ನ ತಲೆ ಮೇಲೆ ಕಡು ಕಲ್ ಮೋಗಿ ನೇರ್ದಳೋ, ಯಾರು ಬದಿಯೋ.
2: ಅಬ್ಬ ಎಂತೈತೆ, ನೀನು ಕೂಗತ್ಕೊಂಡು ಹೊಟ್ಟೆಂಗಿದ್ ಗಂಟಿ ಎಲ್ಲ ಬಾಲ್ ಎತ್ಕ ಗುಂಚಟ್ ಹಾರ್ತಿದ್ದು, ಒಂದ್ ಗಳಿಗೆ ಎಂತ ಆಯ್ತ ನಳಿಲ್ಲ. ಆಚೀಚಿ ಕಂಡ್ರೆ ಎಂತ ಅಂದ್ರೆ, ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ ಅಯ್ಯ.
0: ಕಾಣ್ ಮಗ, ನಿನ್ನ ಹೆಂಡ್ತಿ ನನ್ ಮ್ಯಾಳಿ ಹೊತ್ತು ಬತ್ತಳ.
1: ಎಂತಕ್ಕೆ ಕತ್ತಿ ತಕ ಕೊಡ್ದೆ ಅಂತ ಹೇಳಿ ಕಾಣಿ ಹೋಯ್. ನನ್ ಮಾಯ ಉಂಡ್ಲಿ ಅಂದಳಿ ಕೂಳ್ ಹಾಕಿ ಕೊಟ್ರೆ ನಿನ್ನ ಅಪ್ಪ ವರದಕ್ಷಿಣೆ ಕೊಟ್ಟಿನ, ನಿನ್ ಅಬ್ಬಿ ಮನೆಗ್ ವಾಪಸ್ ಹೋಗ್, ಇಲ್ದಿರೆ ಚುಮ್ಣೆಣ್ಣಿ ಹಾಕಿ ಬೆಂಕಿ ಹಾಕ್ತೆ ಅಂತ್ರ ನಿಮ್ ಅಬ್ಬಿ.
0: ಅಯ್ಯಯ್ಯೋ ನೀನ್ ಆಗ್ಲಿ ಹಸುವೆ, ನಾನೇ ಬಿಗಿ ಅನ್ನಳಿ ಕಂಡ್ರೆ ನೀನ್ ನನ್ಕಿಂತ ಬಿಗು ಇದ್ಯಲ್ಲ.
2: ಸಾಕ್ ಸುಮ್ನಿರಿ, ಇಬ್ರು ಏನ್ ಕಮ್ಮಿ ಇಲ್ಲ. ನಾನ್ ಅಲ್ಲಿ ಕಡಿನಂಗ್ ನಿತ್ಕೊಂಡ ನೀವ್ ಇಷ್ಟೊತ್ತರಿ ಮಾತಾಡದ್ ಎಲ್ಲ ಕೇಂಡಿದೆ. ಇಲ್ ಕಾಣಬ್ಬ, ಮನಿ ಅಂದ್ರ ಮೇಲೆ ಒಂದ್ ಮತ್ ಬತ್ತ ಒಂದ್ ಮತ್ ಹೊತ್ತ, ಅದನ್ನೆಲ್ಲ ನಾನ್ ಹಿಂಗ್ ಹೇಳಿಕೊಡ್ಕ ಹೆರಿ ಹೇಳ್ ನೀನು, ನಿಂಗ ಅಷ್ಟು ಗೊತ್ತಿಲ್ಲ. ಅದನ್ನೆಲ್ಲ ಸುಧಾರಾಣಿ ಮಾಡ್ಕೊಂಡು ಹೋಯ್ಕ.
1: ಹೋಯ್ ಅದ್ ಸುಧಾರಾಣಿ ಅಲ್ಲ, ಸುಧಾರಣೆ
2: ಸೊಟ್ ಮೇಲೆ ಬಿಡ್ತ ಕಣ್ಣಿಂಗೆ. ಇಲ್ ಕಣ, ನೀನ್ ತವ್ರ ಮನಿ ಬಿಟ್ಟ ಈ ಮನಿ ಬಂದಿ ಪುಗು ಸಾಕ. ಹಾಂಗೆ ಮಾಯಿನ ಹೆತ್ತಬ್ಬಿ ಕಣಂಗ್ ಕಣ್ಕೊಂಡು ಹೋಯ್ಕ. ಹಳಿಯರ ಮಕ್ಕಳು ಕಣಂಗೆ ಒಂಚೂರು ಚೋರಿ ಮಾಡ್ತಾರ, ಹಾಂಗಂದಳಿ ದಿನ ಇಡೀ ಯಾಜ ಮಾಡುದಲ್ಲ ಗುದೈತ. ಇಲ್ ಕಾಣೋ, ನನ್ನ ಹತ್ರ ಕಲ್ತದ್ ಬಿಡ್ತಿ ಹೆಣ್ತಿನ್ ಬಿಡ್ತೇ ಕೇಂಡ್ರೆ, ಹೆಣ್ತಿನಾರು ಬಿಡ್ತಿ ಕಲ್ತದ್ ಬಿಡುದಿಲ್ಲ ಅಂದ್ರೆ ಹೇಳೋ ನಾನು. ನೀನ್ ಹಿಂಗೆ ಚೊರಿ ಮಾಡ್ತಾ ಕೇಂಡ್ರೆ ಇನ್ನೊಂದ್ ಮದುವೆ ಆಯ್ಕತ್ ಕಣ.
1: ಏ ಬಬ್ಬರ್ಯಾ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಹಲೋ.
1: ಹಾ ಹಲೋ ಹೇಳಿ.
0: ಹಲೋ ಕೇಂತಿತ್ತ?
1: ಹಾ ಕೇಂತಿತ್ ಹೇಳಿ.
0: ಸರ್ ನಾನು ಪ್ರಶಾಂತ್ ಅಂತ.
1: ಹಾ ಹೇಳಿ ಪ್ರಕಾಶ್ ರೇ.
0: ಸರ್ ಪ್ರಕಾಶ್ ಅಲ್ಲ, ಪ್ರಶಾಂತ್.
1: ಹಾ ಹಾ ಹೇಳಿ ಹೇಳಿ.
0: ಸರ್ ನಾನು ನಿಮ್ಮ ಮಗನ ಶಾಲೆ ಸಮಾಜ ಮಾಸ್ಟರ್ ಮಾತಾಡುದು.
1: ಹಾ ಹಾ ಹೇಳಿ. ಎಂತ ಪೊಣ್ಕೆಂಟ್ ಮಾಡ್ನ ನಾಯಿ?
0: ಅವನ್ ಒಂದ ಎರಡ ಸರ್?
1: ಈಗ ಪುರ್ಸೋತಿಲ್ಲ ಸರ್, ಒಂದ್ ಹೇಳಿ ಕಂಬ.
0: ಅವನೊಂದು ಪ್ರಾಬ್ಲಮ್ ಇತ್ತು ಸರ್, ಸಮಾಜ ಪರೀಕ್ಷೆಗೆ ವಿಜ್ಞಾನ ಬರೀತ, ವಿಜ್ಞಾನ ಪರೀಕ್ಷೆಗೆ ಸಮಾಜ ಬರೀತ.
1: ಯೋ ಆ ಮಂಗ ಮನಂಗು ಹಂಗೆ ಪ್ರವೀಣ್ ರೇ.
0: ಪ್ರವೀಣ್ ಅಲ್ಲ, ಪ್ರಶಾಂತ್.
1: ಹಾ ಪ್ರಶಾಂತ್ ರೇ, ನಮ್ಮನಿ ದನಿಗೆ ಗಬ್ಬ ಕಟ್ಟುದಿಲ್ಲ ಮರ್ರೆ. ಈ ನನ್ನ ಮಗನ ಹತ್ರ ದನಿ ಗಬ್ಬದ್ ಮಾತ್ರೆ ಕೊಡ, ಅಜ್ಜಿಗೆ ಎಲ್ಲೆಡ್ಕಿ ಕುಟ್ಟಿ ಕೊಡಂದ್ರೆ ಎಲ್ಲೆಡ್ಕಿ ದನಿಗೆ ಹಾಕಿದ, ಗಬ್ಬದ್ ಮಾತ್ರೆ ಕುಟ್ಟಿ ಅಜ್ಜಿ ಕೊಟ್ಟಿದ. ಪಾಪ ಆ ಅಜ್ಜಿಗೆ ಒಂದು ವಾರ ಬೇಕಾಯ್ ಸುಧಾರಿಸ್ಕಂಗೆ.
0: ಅವನ್ ಇನ್ನೂ ಒಂದ್ ಸಮಸ್ಯೆ ಇತ್ತು ಸರ, ಶಾಲೆ ತುಂಬಾ ಕೆಟ್ಟ ಭಾಷೆ ಮಾತಾಡ್ತಾ, ಅವನಿಂದ ಉಳಿದ ಮಕ್ಕಳು ಹಾಳಾತಿದ್ದು.
1: ಆ ಹಪ್ಪಿಡ್ದನ್ ಶಾಲೆಂಗು ಹಂಗ್ಯ. ಆ ನಾಯಿ ಮನಿ ಬರ್ಲಿ ಇವತ್ತ, ಸೋನಾರ್ ಕೀಲ್ ಮುರಿತೆ ಮಂಗಂದ್ ಬರ್ಲೇವ ಹೊಯ್ಡ.
0: ಸರ್ ಒಂದ್ ಮಾತಾಡ್ತೇ, ಬೇಜಾರ್ ಮಾಡ್ಕೊಂಬೇಡಿ.
1: ಹಾ ಹೇಳಿ ಪರಮೇಶ್ವರ.
0: ಸರ್ ಪ್ರಶಾಂತ್.
1: ಹಾ ಹಾ ಹೇಳಿ ಸರ್.
0: ಎಂತ ಗೊತ್ತಾ ಸರ್, ಯಾವ್ದೇ ಮಗು ಆಗಿರ್ಲಿ ಸಣಕಿ ಪತಿ ಏನ್ ಅಭ್ಯಾಸ ಮಾಡ್ಕ ಬಂದ್ ಕಾಣಿ, ಆ ಅಭ್ಯಾಸ ಆ ಮಗು ಮುಂದೊಂದ್ ದಿನ ಅಜ್ಜ ಅಪ್ಪು ಪ್ರಾಯದವರಿಗೂ ಹಂಗೆ ಇರತ್ತ. ಮಕ್ಕಳ ತಂದೆ ತಾಯಿಂದ ತುಂಬಾ ಪ್ರಭಾವಕ್ಕೊಳಗಾತ್ರ. ಮಗನ್ ಕೆಟ್ಟ ಅಭ್ಯಾಸ ಬಗ್ಗೆ ನಿಮ್ಗೆ ಹೇಳ್ಕೋರೆ, ನೀವ್ ಅವ್ರಕ್ಕಿಂತ ಜಾಸ್ತಿ ಕೆಟ್ಟ ಅಭ್ಯಾಸ ಬೆಳೆಸ್ಕೊಂಡಿರಿ. ನಿಮ್ ಮಕ್ಕಳದ್ರ ಮಾತಾಡೋತಿಗೆ ಆದಷ್ಟು ಒಳ್ಳೆ ಮಾತಾಡಿ. ಅವ್ರು ಮುಂದೊಂದ್ ದಿನ ನೀನ್ ಇನ್ಸ್ಪಿರೇಷನ್ ಯಾರನ್ನ ಹೇಳಿಕೊಂಡ್ರೆ ನನ್ನ ಅಪ್ಪನ ಹೇಳಿ ಎದಿ ತಡ್ಕೊಂಡು ಹೇಳ್ಕ. ನಾನ್ ಹೇಳ್ದಕ್ ಬೇಜಾರ್ ಮಾಡ್ಕೊಂಬೇಡಿ, ಇನ್ನಾದ್ರೂ ಸ್ವಲ್ಪ ಒಳ್ಳೆ ಮಾತಾಡಿ ಸರ್, ಮಗಂಗ್ ಹಂಗೆ ಚೂರು ಬುದ್ಧಿಯೂ ಹೇಳಿ.
1: ಸರಿ ಪ್ರಥಮ್ ರೇ, ಆ ಹೋ ಕೆಲ್ದಿದ್ದನ್ ಇವತ್ ಮನೆ ಬರ್ಲಿ, ಅವನ ಹೆಣ ಬೀಳಿಸ್ತಿ ಇವತ್.
0: ಹೇ ಬೊಬ್ಬರ್ಯ.
2: ಈ ಕೋಳಿ ಗೆಂಡಿ ಕಿಚ್ಚುಡುಕೆ ಯೂಕೊಂದ್ ಸಾವು ಬತ್ತಿಲತೆ.
3: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಈ ನೌಕ್ ಬತ್ತ ಮಾಯ.
2: ಇದೆಂತ ನಂಗೆ ತಾಚಿ ಹೇಳದ್ದ?
3: ಅಯ್ಯೋ ಅಯ್ಯೋ, ನಾನ್ ನಿಮ್ಗೆ ಹಂಗೆಲ್ಲ ಹೇಳ್ತನ ಮಾಯ, ಬಿಡ್ತಾನಿ.
2: ಅಯ್ಯಯ್ಯೋ ನಿನ್ನ ಹೊರ್ಮೈಕ್ವೆ, ಇದು ಒಂದು ಕಿಚ್ಚಿಡದ್ ಕೂದ್ಲ, ಒಂದು ತಲೆ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.
3: ಈ ಹೆಂಗ್ ಇಷ್ಟ ವರ್ಷ ಜೀವಿದ್ದೇ ಹೆಚ್ಚ, ಆ ಹಣ್ಣದ್ ಕೂದ್ಲಿರುತ್ತ, ಹಳ್ತಿನ ಕಾಲ್ದಾಗೆ ಕೂದ್ಲಿನ ಜಾಪಸಾನ ಹೆಂಗ್ಸಿಗೆ.
2: ಎಂತಂದೆ?
3: ಹಾ ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ ಪಾತ್ರ ಕೊಡ್ತರಂತ ಹೇಳದ್. ಅಲ್ಲಿ ವಲಿ ದಂಡಿ ಮೇಲೆ ಕೂಳ್ ಹಾಕಿ ಇಟ್ಟಿದೆ, ಉಣಿಯಕ್ಕ.
2: ನೀ ಎಲ್ಲಿ ವಾತೆ?
3: ಅಯ್ಯಯ್ಯ ಹೆಂಗ್ಸೆ, ಎಲ್ಲಿಗಾರು ವಾಪತ್ತಿ ಎಲ್ಲಿಗಂದಳಿಕೆ ಅಂತರ. ನಾನ ಜಲ್ಜನ್ ಮನೆಗ್ ವಾತೆ, ತೊಟ್ಲಿಗೆ ಹಾಕುದಮ್ರಿ ಇವತ್.
2: ಎಂತ ಜಲ್ಜನ್ ತೊಟ್ಲಿಗೆ ಹಾಕುದಾ? ತೊಟ್ಲ ಇಸ್ಕ ಬೀಳುದಿಲ್ಲನ
3: ಜಲ್ಜನ್? ಅಲ್ದೆ ಜಲ್ಜನ್ ಮೊಮ್ಮಗಿನ, ಮನೆಯವ್ರನ್ನೆಲ್ಲ ಕರ್ಕ ಬಾಂದಿದ.
2: ಮನೆಯವ್ರನ್ನೆಲ್ಲ ಕರ್ಕ ಬಾಂದಿದ್ದಾಳ, ಹಂಗ ನಾ ಬೇಡ್ದ.
3: ನಿಂಗ್ ನಡುಕತ್ತ ಹೆಂಗ್ಸೆ, ನಿಮ್ಮನ್ ಕರ್ಕೋ ಅಪ್ಪ ಪಲ್ಲಕ್ಕಿ ತರ್ಸ್ಕಷ್ಟೇ.
2: ನೀನ್ ಇಲ್ಲಿ ಕೂಳಾಕಿ ಕೊಟ್ಟಿಗೆ ಹೋಗ, ನಂಗಿಲ್ ಕೂಳ ಗೆಂಟ್ಲಿ ಸಿಕ್ಕಿ ಸೊತ್ತಾರು ಯಾರ ಕೇಮರಿಲ್ಲ.
3: ಅಷ್ಟೇ ಅಲ್ದ, ಹಾರ್ ಮೇಲ್ ಕಂಡ್ರಾಯ್ತ್ ಬಿಡಿ, ನೀ ಉಂಡ್ರ ಮೇಲೆ ನಾಯಿಗೊಂದ್ ಅನ್ನ ಹಾಕ್ಯಕ್ಕ.
2: ನಂಗ್ ಕೂಳಾಕ್ತಿ ಇಲ್ಯೋ, ಆ ನಾಯಿಗೊಂದ್ ಕಮ್ಮಿ ಮಾಡ್ಬೇಡ. ನಾನ್ ನಿಂಗ್ ಮಾಯಿ ಅಪ್ಪು ಬದ್ಲ ಯಾರ್ದ ಮನಿ ನಾಯಿ ಎಲಕ್ಕಿತ್ತ.
3: ಆ ನಾಯಿ ಅಂತ ಮಾಡಿತ್ ನಿಮ್ಗೆ, ನಿಮ್ ಅದಿ ಮೇಲೆ ಹೊತ್ತಿ ಕೊಣದಿತ್ತ ಅದ? ಬೆಳಗಂದಿಲ್ಲ ಸಾಯಂಕಾಲ ಅಂದಿಲ್ಲ, ಹೊಸ್ಲು ಕಡಿನೆ ಕೂಕ ನೋರ್ಕ ತೈಕಂ ಹೇಳ್ರೇ ಹೆಚ್ಚತ್ ಮತ್ತೆ ಮನಿಗ್ ಒಳ್ಳೇದಪ್ಪದಾರು ಹ್ಯಾಂಗೆ?
2: ಹೌದಪ್ಪ, ನಿನ್ನಿಂದ ಒಳ್ಳೇದಾದಾರು ಸ್ವಲ್ಪ. ಒಳಗ್ ಚಿನ್ನ ಒದ್ಗುತ್ತೇನ್ ಬ್ಯಾಡ, ಬಪ್ಪತಿಗೆ ಇವಳ ಅಪ್ಪ ಚಿನ್ನದ ಕೊಪ್ಪರ್ಗೆ ಕಳಿಸಿ ಕೊಟ್ಟಿನಲ್ಲ.
3: ಇಲ್ ಕಣಿ ಮಾಯ, ನನ್ನ ಅಪ್ಪನ ಸೂತಿಗೆ ಬರ್ಬೇಡಿ, ಹೇಳುದಿಲ್ಲ ಮತ್ತೆ.
2: ಎಂತ ಎಂತ ಹೊಡಿತಿ ನಂಗೆ ಹೊಡಿತ್ಯ? ನನ್ನ ಸ್ವಾಸಿ ನನ್ನ ತಲೆ ಮೇಲ್ ಕಡು ಕಲ್ಮೋಗಿ ನೇರ್ದಳೋ, ಯಾರು ಬದಿಯೋ.
4: ಅಬ್ಬ ಎಂತೈತೆ, ನೀನು ಕೂಗತ್ಕೊಂಡು ಹೊಟ್ಟೆಂಗಿದ್ ಗಂಟಿ ಎಲ್ಲ ಬಾಲ್ ಎತ್ಕ ಗುಂಚಟ್ ಹಾರ್ತಿದ್ದು, ಒಂದು ಗಳಿಗೆ ಎಂತ ಆಯ್ತ ನಳಿಲ್ಲ. ಆಚೀಚಿ ಕಂಡ್ರೆ ಎಂತಂದ್ರೆ ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ ಅಯ್ಯ.
2: ಕಾಣ್ ಮಗ, ನೀನು ಎಂತಿ ನನ್ ಮ್ಯಾಳಿ ಹೊತ್ತು ಬತ್ತಳ.
3: ಎಂತಕ್ಕೆ ಕತ್ತಿ ತಕ ಕೊಡ್ದೆ ಅಂತ ಹೇಳಿ ಕಾಣಿ ಹೋಯ್. ನನ್ ಮಾಯಿ ಉಂಡ್ಲಿ ಅಂದಳಿ ಕೂಳ್ ಹಾಕಿ ಕೊಟ್ರೆ ನಿನ್ ಅಪ್ಪ ವರದಕ್ಷಿಣೆ ಕೊಟ್ಟಿನ, ನಿನ್ ಅಬ್ಬಿ ಮನೆಗ್ ವಾಪಸ್ ಹೋಗ್, ಇಲ್ದಿರೆ ಚುಮ್ಣೆಣ್ಣಿ ಹಾಕಿ ಬೆಂಕಿ ಹಾಕ್ತೇ ಅಂತ ನಿಮ್ ಅಬ್ಬಿ.
2: ಅಯ್ಯಯ್ಯ ನೀನ್ ಆಗ್ಲಿ ಹಸುವೆ, ನಾನೇ ಬಿಗಿ ಅನ್ನಳಿ ಕಂಡ್ರೆ ನೀನ್ ನನ್ಕಿಂತ ಬಿಗು ಇದ್ಯಲ್ಲ.
4: ಸಾಕ್ ಸುಮ್ನಿರಿ, ಇಬ್ರು ಏನ್ ಕಮ್ಮಿ ಇಲ್ಲ. ನಾನ ಅಲ್ಲಿ ಕಡಿನಂಗ್ ನಿತ್ಕೊಂಡ ನೀವ್ ಇಷ್ಟೊತ್ತರಿ ಮಾತಾಡದ್ ಎಲ್ಲ ಕೇಂಡಿದಿ. ಇಲ್ ಕಾಣಬ್ಬ, ಮನಿ ಅಂದ್ರ ಮೇಲೆ ಒಂದ್ ಮತ್ ಬತ್ತ ಒಂದ್ ಮತ್ ಹೊತ್ತ, ಅದನ್ನೆಲ್ಲ ನಾನ್ ಹಿಂಗ್ ಹೇಳಿ ಕೊಡ್ಕ ಹೆರಿ ಹೇಳ್ ನೀನು, ನಿಂಗ ಅಷ್ಟು ಗೊತ್ತಿಲ್ಲ. ಅದನ್ನೆಲ್ಲ ಸುಧಾರಾಣಿ ಮಾಡ್ಕೊಂಡು ಹೋಯ್ಕ.
3: ಹೋಯ್ ಅದ್ ಸುಧಾರಾಣಿ ಅಲ್ಲ, ಸುಧಾರಣೆ
4: ಸೊಡ್ಬೇಲ್ ಬಿಡ್ತೆ ಕಣ್ಣಿಂಗೆ. ಇಲ್ ಕಾಣ, ನೀನ್ ತವ್ರ ಮನಿ ಬಿಟ್ಟ ಈ ಮನಿ ಬಂದಿಪ್ಪಗು ಸಾಕ. ಹಾಂಗೆ ಮಾಯಿನ ಹಿತ್ತಬ್ಬಿ ಕಣ ಕಣ್ಕೊಂಡು ಹೋಯ್ಕ, ಹಳಿಯರ ಮಕ್ಕಳು ಕಣಂಗೆ. ಒಂಚೂರು ಚ್ವಾರಿ ಮಾಡ್ತಾರ, ಹಾಂಗಂದಲಿ ದಿನ ಇಡೀ ಯಾಜ ಮಾಡುದಲ್ಲ. ಗುದೈತಾ ಇಲ್ ಕಾಣೋ, ನನ್ನ ಹತ್ರ ಕಲ್ತದ್ ಬಿಡ್ತಿ ಹೆಣ್ತಿನ್ ಬಿಡ್ತೆ ಕೇಂಡ್ರೆ, ಹೆಣ್ತಿನಾರು ಬಿಡ್ತಿ ಕಲ್ತದ್ ಬಿಡುದಿಲ್ಲ ಅಂದ್ರೆ ಹೇಳು ಅನ್ನಾನ. ನೀನ್ ಹಿಂಗೆ ಚೊರಿ ಮಾಡ್ತಾ ಕೇಂಡ್ರೆ ಇನ್ನೊಂದ್ ಮದುವೆ ಕತ್ಕಣ.
3: ಏ ಬಬ್ಬರ್ಯಾ.
5: ರವಿ ಬಸ್ರೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಬಳಿ ಜಾ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಳಿ.

0: ಜಿಡಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.
1: ಮೂಡು

ಈ ಹಾಡು ಪುರಂದರದಾಸರ ರಚನೆಯಲ್ಲಿ ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

0: गई पहली नजर में जिंदगी के फैसले हो गई पहली नजर में जिंदगी के फैसले आजमाना दो अगर
1: ಮಳಿ ಬಂದ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ ಅಲ್ಲ ನಮ್ಮನಿ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ ಕನ್ಸಿಲ್ಲ ನನ್ ಗಂಡನ ಸುದ್ದಿ ಬರ್ಬೇಡ ದೇವ್ರ ಕಣಗಿದ ಗಣಸಿನ ಬಗ್ಗೆ ಮಾತಾಡಿದ್ರೆ ಒಳಗತಿಲ್ಲ ನಿಂಗೆ
2: ಅದಕ್ಕೆ ನಿನ್ನ ದೇವ್ರು ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕ ಹೋಗ್ದೇನು ಅಲ್ಲ
1: ಬಾರಿಗಾರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ ನಿಂಗೆಂತ ಕದಲ್ಲ
2: ನಂಗೆಂತ ಕೇಳ್ರಿ
1: ಅಯ್ಯಬ್ಬೆ ಅಲ್ಲ ಹೆಂಗ್ಸ್ರೆ ನಾಚಿಕೆ ಆತಿಲ್ಲ ನಿಮ್ಗೆ ಬೆಳ್ಬೆಳಿಗೆ ಗೆದ್ದೆ ನಿತ್ಕೊ ಇಡ್ಕಂತ್ರಿ ಅಲ್ಲ ಕಂಡರಿ ಅಂತ ಅನ್ಕಂತಿಲ್ಲ ಅಲ್ಲ ನಂಗೆ ಆಡ್ದಿದ್ದಿದ ಆರು ನರ್ಮನರಲ್ಲ ಅಂತ ಹೇಳುದಷ್ಟೇ
3: ಅಲ್ಲ ಗಿರ್ಜ ಇಲ್ಲಿ ಕಾಣ ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ ಇವ್ರು ಬಂದ್ ಬಿಡ್ಸ್ಲಕ್ಕ ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ ಇವ್ರು ಕಂಡ್ರೆ ಹಿಂಗ್ ಮಾಡ್ತಾರೆ
2: ಹೌದ್ ಗಿರ್ಜಕ್ಕ ಆಗ್ಲಿನ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ ನಟ್ಟಿ ಮಾಡ್ತಿದ್ದಿತ್ತ ಈಗ ನಟ್ಟಿಗ್ ಜನೂ ಇಲ್ಲ ನಟ್ಟಿಯೂ ಇಲ್ಲ ಈಗ ಎಲ್ಲದಕ್ಕೂ ಹಾಳಾದ ಮಿಷಿನ್ ನೀನೇ ಹೇಳ ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ ಎಲ್ಲ ಜನರೇ ಮಾಡ್ತಿದ್ದೀರ ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನು ಬಡ್ ಮಾಡಿ ಹಾಕಿತ್
4: ಅದೆಂತೂ ಹೇಳ್ತಾರಲ್ಲ ಕಲ್ತದ ಹೆಚ್ಚಾರೆ ಕಾಲ್ ಮೇಲತ್ತ ಹೌದು ಒಪ್ಕಂಬ ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು ಅದ್ರ ಜೊತೆಗೆ ಜನರ ಆಲಕ್ನಿಯೂ ಮುಂದೊಯ್ತು ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ ಹೇಳಿ ಪ್ರಯೋಜನ ಇಲ್ಲ ಎಲ್ಲ ಕೈ ಮೀರಿ ಮುಂದ್ ಹೋಯ ಆರು ಎಂತದೇ ಹೇಳಿ ಆಗಳಿನ ಜೀವನವೇ ಚಂದ ಅಲ್ದ
2: ಹೇ ಅಲ್ಕಣ ಅದೇ ಮನಿದನು ನಮ್ಮನೆ ಅಗಡೆ ಇತ್ತಲೇ
4: ಜಲ್ಜ ಅದ್ ನಿಮ್ಮನಿದನು ಅಲ್ದ
1: ಅಯ್ಯಯ್ಯೋ ದೇವ್ರೆ ಆ ಗಣಸಿನ ಹತ್ರ ದನ್ನಿನ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಣಸ್ ಬಿಟ್ಕೋಕು ಕಣಿತಲ್ಲ
5: ಏ ಬಬ್ಬರಿಯ

पहली नजर मेरी जिंदगी के फैसले आजमाना दूँ अगर

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಶಂಕರಣ್ಣ, ಅದೇ ನಿಮ್ಮ ಮನೆಗೆ ಬಂದದ್ದು?
1: ಅದ ದಲ್ಲಾಳಿ ಮಾರ್ರೆ.
0: ದಲ್ಲಾಳಿಯಾ? ಎಂತ ಮಗನ ಹೆಣ್ಣು ಹುಡ್ತಿದ್ರ್ಯಾ?
1: ಅವನಿಗೆ ಕೂಳ ಹಾಕುದೇ ಹೆಚ್ಚ. ಇನ್ನು ಅವನು ಒಂದ್ ಕಟ್ಕ ಬಂದ್ರೆ ಇಬ್ರಿಗೂ ಧರ್ಮ ಕೂಳ ಹಾಕು, ನಂಗದೇ ಚಟುವನ.
0: ಮತ್ತೆ ದಲ್ಲಾಳಿ ಎಂತ ಬಂದದ?
1: ಅದ ಮೊನ್ನೆ ಒಂದ್ ದನಿಂದ ತಕ ಬಂದದ್ ಮಾರ್ರೆ. ಅದನ್ನ ಈಗ ಒಂದ್ ಮಾರಾಟ ಮಾಡಕ್ ಅದಕ್ಕೆ ದಲ್ಲಾಳಿನ ಕರೆದ ಒಂದ್ ಪಾರ್ಟಿ ಮಾಡು ಕೇಳಿದೆ.
0: ಅಯ್ಯೋ, ಮೊನ್ನೆ ತಂದದ್ದು ಇವತ್ ಕೊಡುದಾ? ಮರಲೇ ಮಾರ್ರೆ, ನಿಮ್ಗೆ ಸಾಕು ಕೇಳಿದ್ರ ಮೇಲೆ ತಂದದ್ದು ಎಂತಕ್ಕೆ?
1: ತಂದದ್ ನಾನಲ್ಲ ಮಾರ್ರೆ, ನಂಗೆ ಮೊನ್ನೆ ಮೂರ್ ದಿನ ಗಟ್ಟದ ಮೇಲೆ ಚೂರ್ ಕೆಲಸ ಇದ್ದಿತ್ತು. ಈ ನನ್ ಮಗನ ಹತ್ರ ಒಂದ್ ದನ ಇತ್ತು ಮಾರ್ರೆ, ಕಂಡ್ ಕಂಡ್ ಲೈಕ್ ಇದ್ರ ಮಾತ್ರ ಸಾಕ್ಲಕ್ಕಮ್ಮ ಇದ್ರ ತಕ ಬಾ ಅಂದಿ.
0: ಗಂಡ ಅಡಿಲ್ದೆ ಒಳ್ಳೆ ಮೈಕೆ ತುಂಬದ್ದ ನೀನೆ ತಕ ಬಂದಿತೆ?
1: ಮೈಕೆ ತುಂಬದ್ ಹೌದು, ದನ ಲೈಕ್ ಇದ್ದದ್ದು ಹೌದು. ಆರೆ ದನಿ ಗಬ್ಬ ಕಟ್ಟುದಿಲ್ಲ ಮಾರ್ರೆ. ಈ ನನ್ ಮಗ ದನಿನೊಟ್ಟಿಗೆ ಐ ಜೊತೆ ಮಾತ್ರ ಹಿಡ್ಕೊ ಬಂದಿದ ಮಾರ್ರೆ. ಅದಕ್ಕೆ ಆದಷ್ಟು ಬೇಗ ಯಾರಿಗಾರು ಕೊಡ್ಕ.
0: ಅಲ್ಲ, ಈ ಗಬ್ಬ ಕಟ್ತಿದ್ದ ನೀನ್ ಬೇರೆಯವ್ರಿಗೆ ಕೊಟ್ರೆ ಪಾಪ ಅವ್ರವ್ರು ಎಂತ ಮಾಡುದು? ಅವರು ನಿಮ್ ಕಣೆಗೆ ದುಡ್ಡು ಕೊಟ್ಟು ಮೋಸ ಹೋಗ್ದ? ನೀವೊಂದ್ ಪಾರ ಸಾಕಲ್ಲ, ಎಂತ ಹೊಪ್ಪು ಬುದ್ಧಿ ಮಾರ್ರೆ ನಿಮ್ದ. ಛೇ, ನೀವು ನಮ್ ನೆರ್ಮನೆಯರನ್ನಳಿ ಹೇಳ್ಕಂಕಿ ನಾಚಿಕೆ ಅತ್ತೆ.
1: ಅಲ್ಲ ಮಾರ,
0: ಬೇಡ ಮಾತಾಬೇಡಿ.
1: ಅಲ್ಲ ನಾ ಹೇಳ ತುಂಚು.
0: ಅಲ್ಲ ಬೇಡ ಮಾತಾಬೇಡಿ.
1: ಅಲ್ಲ ಮಾರ, ನಾ ಹೇಳ.
0: ಅಲ್ಲ ಮಾತಾಬೇಡಿ,
1: ಸಾಕು ಸುಮ್ನಿರ. ಬುದ್ಧಿ ಹೇಳೋಕೆ ಎಲ್ಲ ಮುಂದ್ ಬತ್ರಿ, ಅನುಭವಿಸರಿ ಮಾತ್ರ ಬುದ್ಧಿ ಕಷ್ಟ ಅಂತ ಅಂದೇಳಿ.
0: ಅಲ್ಲ ಇಷ್ಟು ಮಾತಾಡ್ತಲ್ಲ, ಒಂದ್ ಕೆಲಸ ಮಾಡ. ಈ ದನ ನಾ ನಿಮ್ಮನೆ ಹೊಟ್ಟೆಂಗೆ ಕೊಡ್ಕೋ, ಒಂದ್ ರೂಪಾಯಿ ಕೊಡು ಬೇಡ.
2: ಏ ಬೊಬ್ಬರ್ಯಾ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಏ ದೇವ್ರೆ, ಅಲ್ಲ ಹೆಂಗ್ಸೆ ನಿನ್ ಕಣ್ಣಂತೆ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎತ್ಕ ಬಂದ್ಕ ಗೆದ್ದಿ ಕಡು ಕಟ್ಟಿಕೋರೆ, ನೀ ಬಂದ್ ಬಿಡ್ಸುದ? ಅಲ್ಲ ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಯಾ?
1: ಅಲ್ಲ ಹೆಂಗ್ಸೆ ಬೀಜ ಕೊಳಿತಂದೇಳಿ ನಾನೆಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
0: ಕನ್ಸು ಶೀಲ, ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣ್ಣಾಗಿದ್ ಗಣಸಿನ ಬಗ್ಗೆ ಮಾತಾಡೋ ಒಳ್ಳೆ ಗೊತ್ತಿಲ್ಲ ನಿಂಗೆ.
1: ಅದ್ಕೆ ನಿನ್ನ ದೇವ್ರ ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕಂಕ್ ಹೋಗ್ದೇನು? ಅಲ್ಲ
0: ಬಾರಿಗಾರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ, ನಿಂಗೆಂತ ಕದಲ್ಲ
1: ನಂಗೆಂತ ಕೇಳ್ರಿ?
0: ಅಯ್ಯಬ್ಬೆ, ಅಲ್ಲ ಹೆಂಗ್ಸ್ರೆ ನಾಚಿಕೆ ಆತಿಲ್ಲ ನಿಮ್ಗೆ? ಬೆಳ್ ಬೆಳಗ್ಗೆ ಗೆದ್ದೆ ನಿತ್ಕ ಹುಯ್ಕಂತ್ರಿ ಅಲ್ಲ, ಕಂಡರ್ ಎಂತ ಅನ್ಕಂತಿಲ್ಲ? ಅಲ್ಲ ನಂಗೆ ಆಡ್ದಿದ್ದ ಆರು ನರ್ಮನರಲ್ಲ ಅಂತ ಹೇಳುದಷ್ಟೇ. ಅಲ್ಲ ಗಿರ್ಜಾ, ಇಲ್ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ, ಇವ್ರು ಬಂದ್ ಬಿಡ್ಸ್ಲಕ್ಕ ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ, ಇವ್ರು ಕಂಡ್ರೆ ಹಿಂಗ್ ಮಾಡ್ತಾರೆ.
1: ಹೌದ್ ಗಿರ್ಜಕ್ಕ, ಆಗ್ಲಿನ್ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ, ನಟ್ಟಿ ಮಾಡ್ತಿದ್ದಿತ್ತ. ಈಗ ನಟ್ಟಿಗ್ ಜನ ಇಲ್ಲ, ನಟ್ಟಿಯೂ ಇಲ್ಲ. ಈಗ ಎಲ್ಲದಕ್ಕೂ ಹಾಳಾದ ಮಿಷಿನ್. ನೀನೇ ಹೇಳ, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ? ಎಲ್ಲ ಜನ್ರೆ ಮಾಡ್ತಿದ್ದೀರ. ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನು ಬಡ್ ಮಾಡಿ ಹಾಕಿತ್.
0: ಅದೆಂತ ಹೇಳ್ತಾರಲ್ಲ, ಕಲ್ತದ್ ಹೆಚ್ಚಾರೆ ಕಾಲ್ ಮೇಲತ್ತಂಬ. ಹೌದು, ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲಕ್ನಿಯು ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ, ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದ?
1: ಹೇ ಅಲ್ಕಣ, ಅದೇ ಮನಿದನು ನಮ್ಮನೆ ಅಗಡೆ ಇತ್ತಲೆ
0: ಜಲ್ಜ, ಅದ್ ನಿಮ್ಮನಿದನು ಅಲ್ದ?
2: ಅಯ್ಯಯ್ಯೋ ದೇವ್ರೆ, ಆ ಗಂಡ್ಸಿನ ಹತ್ರ ದನಿನ್ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಂಡ್ಸ್ ಬಿಟ್ಕೋ ಕಣಿತಲ್ಲ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.
2: ಏನ್ ಶಂಕರಣ್ಣ, ಜರಿ ಕೊಟ್ಟಂಗೆ ಅಂತ ಹಿಡ್ಕೋ ಹತ್ತಿದ್ರಿ?
3: ಮತ್ತೆಂತಲ್ಲ ಸುರೇಶಣ್ಣ, ಮಗ ಇವತ್ತು ಬೆಂಗಳೂರಿಂದ ಊರಿಗೆ ಬಂದಿದ್ದ, ಅದಕ್ಕೆ ಮೀನ್ ತಗೋ ಹತ್ತಿದ್ದೆ.
2: ಓ, ಇವತ್ತು ಫುಲ್ ಗಮ್ಮತ್ ಹಂಗಾರೆ. ಆಯ್ಲಿ ಆಯ್ಲಿ.
3: ಸರಿ ಸುರೇಶಣ್ಣ, ಮತ್ತೆಗ?
2: ಹಾ ಶಂಕರಣ್ಣ.
3: ಇವಳೆ, ಏ ಇವಳೆ,
4: ಯೋ ಎಂತ ಗಣಸೆ ಗೆಂಡಿ ಕಿತ್ಕ ಬರ್ಲತ್ರಿ? ಹೋಗೂರ್ ಕರೆದ್ರೆ ಬತ್ತಿಲಿ ಹಂಗಾರ ನಾನ?
3: ಅಲ್ಲ ಮರ್ದಿ, ನಂಗ್ ಊರ್ಲುಗಂದ್ಲ ಹೇಳಿ ನೀ ಎಂತ ಆಕಾಶ್ಮಾರಿಕಾಣ ಮಾಡ್ತೆ? ತಗೋ ಇದನ್ನ ಒಳಗ್ ತಗೋಣ.
4: ಎಂತ ಇದು?
3: ನಿನ್ ಕಣ್ಣಿಗೆ ಅಂತ ಎತ್ಮೆಟ್ಟಿದ್ದಾನ? ಮಗ ಬಂದಿದ್ದಂದೇಳಿ ಮೀನ್ ಹಿಡ್ಕ ಬಂದಿದ್ದಿ, ತಗೋ.
4: ಇದನ್ ಎಂತ ಮಾಡುದ?
3: ಅದನ್ ತೊಟ್ಲಿಗೆ ಹಾಕಿ ತೂಗಿ ಮನ್ಸ.
4: ಅಲ್ದೆ ಫ್ರೈ ಮಾಡುದ, ಸಾರ್ ಮಾಡುದ?
3: ಯೋ ಎಂತಾರು ಮಾಡ್ ಮಾರತಿ, ಸುಮ್ನೆ ಗೆಂಡಿಗೆ ಎಲ್ಲಿ ಬೇಡ.
5: ಡ್ಯಾಡಿ ಡ್ಯಾಡಿ,
3: ಹ ಹೇಳ್ ಕುಟುಂಬ, ಏನ್ ಮೂರು ಮುಕ್ಕಾಲ್ಗಳಿಗೆ ನನ್ನ ನುಂಟು ಮಾಡ್ಕೊಂಡದ್ದ?
5: ಡ್ಯಾಡಿ ಹಾಗಂದ್ರೇನು? ನನ್ಗೆ ಅರ್ಥ ಆಗಿಲ್ಲ.
3: ನೀನ್ ಬೆಂಗಳೂರಿಗೆ ಹೋದ್ ನಾಯಿ ಕಾಶಿಗೆ ಹೋಗಿ ಬಂದಂಗಾಯ್ತು ಮಾರ.
5: ಡ್ಯಾಡಿ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಯು ಸೇಯಿಂಗ್. ಅದಿರ್ಲಿ, ನಿಮ್ದು ಅಮ್ಮಂದು ಏನು ಬೆಳಿಗ್ಗೆ ಬೆಳಿಗ್ಗೆ ಡಿಸ್ಟರ್ಬೆನ್ಸ್?
4: ಅಯ್ಯಯ್ಯೋ ಗಂಡೆ, ನೀನು ನಿನ್ ಹೋಗಿಲ್ದಿದ್ ಇಂಗ್ಲಿಸ್.
3: ಬಿಡ ಕೆಪ್ಪಿ ಹೂ ಗುದರ್ಸ್ತೆ ಕಣ, ಏನೊಂದ್ ಎರಡು ದಿನ ಬೆಂಗಳೂರಿಗೆ ಹೋಗಿ ಬಂದ್ರು ಕೂಡಲೇ ನಿಂದ ಟಸ ಪುಸು ಶುರು ಆಗ್ತಲ್ಲ. ಒಂದ್ ತಿಳ್ಕೊ, ನಿನ್ನ ಬೆಂಗಳೂರಿಗೆ ಕಳಿಸದ ನಾಲ್ಕು ಅಕ್ಷರ ಕಲ್ತ ಊರಿಗೆ ಊರಿನರಿಗೆ ಒಳ್ಳೇದ್ ಮಾಡ್ಲಿ ಅಂದಳಿ, ಊರನ್ನೇ ಮರಿಲಿ ಅಂದಳಿ ಅಲ್ಲ. ಇಲ್ ಕಾಣ, ಅಬ್ಬಿ ಭಾಷೆ ನೆನ್ಬಿಡುದು ಒಂದೇ, ಹಿತ್ತಬ್ಬಿನ ಬೆನ್ನಿ ಚೂರಿ ಹಾಕುದು ಒಂದೇ. ನಿನ್ನೆ ಮೊನ್ನೆ ವರೆಗೆ ಮಸಿರಂಗೆ ಮೂಗಂಗೆ ಸುಂಗುಳು ಹೊರ್ಸ್ಕೊಂಡು ಅಲ್ಲಿ ಮುಲ್ಲೆ ದಾನಿ ಸುಡ್ಕ ತಿಂತಿದ್ದ ನೀನೆ, ಈಗ ಇಂಗ್ಲಿಷ್ ಅರ್ಸ್ತ್ಯ? ಮಗನೇ ಇನ್ನೊಂದ್ ಸಲ ಮನಿ ಬದ ಕರ್ನಾಟಕ ಹಾರಿಸದ್ ಗುತ್ತಾರೆ ಗ್ವಾಂಜಡಿ ಮೇಲೆ ಗುದ್ದತಿ ಕಣ.
6: ಸಾರಿ ಡ್ಯಾಡಿ, ಐ ವಾಂಟ್ ರಿಪೀಟ್ ಇಟ್ ಅಗೇನ್.
3: ಓ ಇಷ್ಟೋ ತರಿಗೆ ಹೇಳದ್ ಕೋಣನ್ ಮುಂದ್ ಕಿನ್ರಿ ಬರ್ದಂಗ ಆಯ್ತು ಮಾರ.
7: ಸುಶೀಲಕ್ಕ, ಓ ಸುಶೀಲಕ್ಕ,
3: ಇದೊಂದ್ ಬಂತ್ ಕಣ ಊರು ಮಾರಿ.
7: ಓ ಜಲ್ಜಾ, ಏನ್ ಈ ಬದಿ ಬಂದಿದೆ?
8: ಎಂತ ಇಲ್ಲ, ಮನೆಗ್ ನೆಂಟ್ರು ಬಂದಿರ, ಚಾ ಮಾಡು ಖಾಲಿ ಇಲ್ಲ.
3: ನಿಮ್ ಮನಿದ್ಯಾನಂತ ಕಂಪ್ನಿ ಕೆಲ್ಸಕ್ ಹೋಯ್ತಾ?
8: ಇಲ್ದೆ ಸ್ತ್ರೀ ಶಕ್ತಿ ಸಂಘದ ಮೀಟಿಂಗ್ ಹೋಯ್ತು.
7: ಏ ಬಾಬರ್ಯಾ,

0: ಏನ್ ಲಕ್ಷ್ಮಣ್ಣ ಎಂತದ್ದು ಹುಡ್ತಾ ಇದ್ರಿ?
1: ಅಯ್ಯೋ ನನ್ ಕತಿ ಎಂತ ಕೇಂದ್ರಿ ಶಂಕರಣ್ಣ, ನಮ್ಮನೆ ಜಕ್ಣಿ ಮರ್ರ ಇವತ್ತ.
0: ಓ ಅದ್ಕೆ ಮನೆ ತುಂಬಾ ಜನ?
1: ಹೌದು ಮಾರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
2: ವಾ
0: ಮಾನ ಮರದಿ ತೆಕ್ಕಂದ ಅಂತದ್ ಎಂತ ಇತ್ ಮರ್ರಿ ಈಗ?
1: ಜಕ್ಕಳಿಗೆ ಅಂದೇಳಿ ನಿನ್ನೆ ಬೆಳಿಗ್ಗೆ ಸಂತಿ ಹೋಯ್ ಎರಡು ಕೋಳಿ ತಕ ಬಂದಿದಿ ಮಾರ್ರೆ. ಸಾಯಂಕಾಲ ಹೆರ್ಗಿಗಾಕಿ ಮನೆ ಕರೆದ ಕೌಂಚ ಹಾಕಿದ್ದಿದಿ. ಈಗ ಕಾಂತಿ ಮುಂಜ ಹೈಡಿ ಎರಡು ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ. ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕ ಅದೇ ತಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
2: ವಾ
0: ಹೋ ಅದ ವಿಷಯ, ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ, ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವತ್ತು ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಂಬಕ್ಕೆ ಎಷ್ಟು ಲೈಕ್ ಅಲ್ಲ
1: ಲೈಕ್? ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳು ನಮ್ ತರ ಆಪ್ಕಾಗನ್ ಹೇಳಿ ಶಾಲಿ ಕಲ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಓದ್ರ ಮೇಲೆ ಊರ ಕೆಲ್ಸ ಸಿಕ್ಕತ್ತಾ?
2: ಹೌದು ಇಲ್ಲ, ಊರ್ ಬಿಟ್ಟು ಹೋಯ್ಕ್. ಊರ್ ಬಿಟ್ಟು ಹೋದ್ ಮಕ್ಕಳಿಗೆ ಅಪ್ಪ ಅಪ್ಪಿಯು ಬೇಡ, ಊರೂ ಬೇಡ,
1: ಅಲ್ಲೇ ಮದಿ ಮಕ್ಕಳು ಮನಿ ಎಲ್ಲ ಮಾಡ್ತಂತೋ. ಏನೋ ನಾವ್ ಜೀವಿತ ಅಂತ ಹೇಳಿ ಒಬ್ರಬ್ಬಕ್ ಊರ್ ಬದಿ ಬತ್ತೋ, ಅದೇ ಖುಷಿ.
2: ಅದ ಸಾಯ್ಲಿ ನಿನ್ ಕೈಗೆ ಎಂತ ಪಾತ್ರ ಅದ?
0: ಹೌದಾ, ನಿನ್ನೆ ರಾತ್ರಿ ನಮ್ಮನಿ ಕಣ್ಣಂಗ್ ಎರಡು ಕೋಳಿ ಬಂದದ್ ಮಾರ್ರೆ. ಎರಡರದ್ದು ಕಾಲ್ ಕಟ್ಕ ಇದ್ದಿತ್ತು ಮಾರ್ರೆ. ನಾನು ಸಿಕ್ಕದ ಚಾನ್ಸ್ ಅಂದ್ರೆ ಹಿಡ್ದು ಪದಾರ್ಥ ಮಾಡಿದಿ. ಅದೇ ನಿಮ್ಮನೆ ಚೂರು ಪದಾರ್ಥ ಕೊಡು ಅಂದಲ್ಲಿ ಪಾತ್ರಕ್ಕೆ ಹೇಕ ಬಂದೆ.
2: ಕೋಳಿ ಹೈಡಿ ಹುಂಜುವ?
0: ಒಂದ್ ಹುಂಜ ಒಂದ್ ಹೈಡಿ.
1: ಕಣ್ಣನ್ ಮಗನೆ, ನಮ್ಮನೆ ಕೋಳಿ ನಮ್ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯ?
0: ಏ ಬೊಬ್ಬರ್ಯಾ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಈ ಬಿಲಾಸ್ ಬಿಟ್ಟ ಕೋಳಿಗಳು ಅವ್ರ ಮನೆಯವ್ರ ಕಂಡಂಗೆ ಎಷ್ಟೊತ್ತಿಗೂ ನಮ್ಮನೆ ಹಂಗೆ ಹೆಕ್ಕ ತಿಂತಿಪ್ಪುದಪ್ಪ.
1: ಅವಳು ಸೊಕ್ಕ ಕಾಣ, ಅವಳು ಕೋಳಿ ಹೆಸರಂಗೆ ನಮ್ಗೆಲ್ಲ ಬಿಲಾಸ್ ಬಿಟ್ಟವ ಅಂತಾಳ. ಅವಳಿಗೆ ಏರು ಪೂರ ಇಳಿಸಿ ಬತ್ತೆ ತಡಿ ನನಗ. ಎಂತದ ಚಿಕ್ಕು, ಎಂತ ಅಂದೆ ನಮ್ಗೆ?
0: ನಿಂಗ ಅಲ್ಲ ಅಂದದ್ ನಿಮ್ಮನೆ ಕೋಳಿಗೆ. ಅಲ್ಲ ಮರತಿಯ, ಆ ಪಾಟಿ ಕೋಳಿ ಸಾಂಕಿ ನಮ್ ತೋಟು ಮರ್ನ ಕಟ್ಟಿ ಮರ್ನ ಬುಡ ಗೊಬ್ರ ಗುಂಡಿ ಒಂದು ಬೆಚ್ಚುದಿಲ್ಲ. ಅಲ್ಕಣ್, ನಮ್ಮನೆ ಸ್ವಾಮಂಗೆ ಹರ್ಗಿದಡಿ ಖುಷಿ ಅಂದೇಳಿ ಮೊನ್ನೆ ಸ್ವಲ್ಪ ಹರ್ಗಿ ಬೀಜ ಹಾಕಿದೆ, ಚಿಗ್ರು ಒಡೆದ ಮೇಲೂ ಬಂದಿತ್ತ. ನಿಮ್ಮನೆಯ ಹರ್ಮೈಕದ್ ಹೈಡಿ ಬಂದ ಅದನ್ನೆಲ್ಲ ಹೈಡಿ ಹಾಕಿತ್ತಲೆ. ಇನ್ನೊಂದು ಸಲ ಆದ್ರೂ ಸೊನಾರ್ ಮುರುದಂತೂ ಗ್ಯಾರಂಟಿ ಕಾಣ.
1: ಈಗ ಸೊನಾರ್ ಮುರುದೆಲ್ಲ ಮಾತಾಡ್ಬೇಡ ನೀನ, ಅದ್ ದೇವ್ರಿಗೆ ಬಿಟ್ಟದ ಕೋಳಿ. ಮತ್ ನನ್ ದೇವ್ರು ಬಂದು ನಿನ್ ಮೆಟ್ಕಂತ ಅಂದಳಿ ಒಂದ್ ಹೇಳ್ಬೇಡ ಮರತಿ.
0: ನೀನ್ ಅದೆಲ್ಲ ಹೇಳಿ ನನ್ ಹೆದರ್ಸ್ಬೇಡ. ಕೋಳಿ ಎಲ್ಲ ನಿಮ್ಮನಿದ, ಅದು ಮೇಯುಕೆ ನಮ್ಮನೆ ಗೆದ್ದಿ ನಮ್ ತೋಟು ಒಂದು ಕಾಂಬು ಕಾತಿಲ್ಲ. ಇಲ್ ತಿಂಬುದ ನಮ್ಮನೆ ಕಾಣದಲ್ಲೇ ಉಳ್ಚು.
1: ಆ ಹಿಂಡ್ ಒಂದು ಸರ್ವನಾಶ ಆತು ಇಲ್ಲಪ್ಪ. ಈಗ ಹಾಗೆಲ್ಲ ಶಾಪ್ ಗುಳಿ ಹಾಕ್ಬೇಡ. ಮೊನ್ನೆ ನಿಮ್ಮನಿ ದನ ನಮ್ಮನೆ ಅಗಡೆಗೆ ಹಾಕೋದಷ್ಟೂ ಚಿಗ್ರಕೊಂಡಿದ್ದ ಬಸ್ಲಿನ ಒಂಚೂರೂ ಬಿಡ್ದೆ ತಿನ್ಕೋ ಹೋಯ್ತಲ್ಲ. ಅಷ್ಟೊತ್ತಿನ ಹಿಂಗೆ ಸೀರೆ ಬೋಗರ್ಕ ಜಗಳ ಮಾಡು ಬಂದಿನ ನಿನ್ನ ಹತ್ರ.
0: ಆ ಮೂಗ್ ಪ್ರಾಣಿ ಗೊತ್ತಾತ್ತನ ಬಸ್ಲಿ ನಿಮ್ಮನಿದ ನಮ್ಮನಿದ ಅಂದೇಳಿ. ಒಂದ್ ಕೆಲ್ಸ ಮಾಡ, ಇನ್ಮೇಲೆ ಬಸ್ಲಿನ ನಿಮ್ಮನಿ ಒಳಗೇನೆ ಇಟ್ಕೋ ಅಕ್ಕ.
1: ಎಂತ ನಿಂಗೊ ನ್ಯಾಯ ನಂಗೊ ನ್ಯಾಯನ?
2: ಹೆಂಗ್ಸ್ರೆ ನಗನಾಜಿಕಿ ಆದಿಲ್ಯ ನಿಮ್ಗೆ? ಈ ಪಾರ್ಟಿ ಓರಲ್ತ್ರಿ ಅಲ್ಲ ನೋಡೂರ್ ರಂಗ ಸ್ಥಳದ ನಿತ್ಕಂಡ ಗಣಸ್ರಿ ಹೆದರಿಕಿಲ್ಲ ನಿಮ್ಗೆ?
0: ಇವ್ ಯಾವ ಸೀಮಿ ದೊಣ್ಣಿ ನಾಯ್ಕನ ನಮ್ ಮಧ್ಯೆ ಬಂದದ್ದ?
1: ನೀನ 98 ಮೊದ್ಲೇ ಒಲಿತೆ, ತೋಡಿಗೆ ಇನ್ ಬೀಳ್ಬೇಡ. ಮುಕ್ಕಿ ಪೂರ ಬಿಚ್ಚಿ ಅಪ್ರೊಳಗೆ ಮನಿ ಸೇರ್ಕೊ ಹೋಗ.
0: ಅಬ್ಬ, ನನ್ ಶಾಲಿ ಮೆಟ್ಟ ಮೊನ್ನೆ ರಾತ್ರಿ ಕಚ್ಕೊಂಡ್ ಹೋದ ಈ ಶೀನಣ್ಣನ್ ಮನಿ ನಾಯಿ.
3: ಅಬ್ಬ, ನನ್ ಶಾಲಿ ಯೂನಿಫಾರ್ಮ್ ಹರ್ಗು ಅನ್ಸದ್ದ ಕಚ್ಚಿ ಹರ್ದಾಕದ ಈ ಶೀನಣ್ಣನ್ ಮನಿ ನಾಯಿ.
0: ಹೌದಾ? ಆ ಕಿಚ್ಚಿಡದ್ ನಾಯ ಅದನ್ ಬೆಚ್ಚುದಿಲ್ಲ ಇವತ್ತ.
2: ಇವ್ರಿಬ್ರು ಒಟ್ಟಾರ ಏ ಬೊಬ್ಬರ್ಯಾ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.
2: ಬಧಾಯಿ ಹೈ, ಬಧಾಯಿ ಹೈ,
3: ಬಧಾಯಿ ಹೈ, ಬಧಾಯಿ ಹೈ, ಬಧಾಯಿ ಹೈ, ಬಧಾಯಿ ಹೈ, ಆಜ್ ರಾಮ ಜನ್ಮ ಕೀ ಬಧಾಯಿ.

भर भर के कनक थाल, भर भर के कनक

0: तू जाओगे जाओगे तू प्यारे हो मुझे बाल माँ अब न सताओगे
1: और आओ आओ

0: पिटपिट हो जाने मुझे बालमा अब न पताओरे आरे आरे आरे मुझे बालमा अब न पताओरे आरे आरे आरे
1: ಗಿಡ ನೀ ಕೂಡ ಜಾಸ್ತಿ ಐತೆ ಗಾಡಿ ನಾ ಓಡಿಸ್ತೆ.
2: ನಿನ್ನೆ ಮೊನ್ನೆ ಮೂರ್ ಚಕ್ರ ಸೈಕಲ್ ಓಡಿಸೋಕ್ ಕಲ್ತಾನ ನಾನು ಬೈಕ್ ಬಿಡ್ತೀಯ ಮೊಚ್ಕ ಕೂಗಲ್ಲ.
1: ಹೇ ಲಕ್ಷ್ಮಣ ಹೆಲ್ಮೆಟ್ ಹೊಸ್ತಾನ ಎಷ್ಟ್ ಕೊಟ್ಟೆ?
2: 1 rupee ಕೊಡ್ಲ.
1: ಅಂದ್ರೆ
2: ನನ್ನ ಅಪ್ಪಯಿಂದ ಮಾರ ಆಯ್ಕೊಂಡು ಹೊಯ್ಕೆ ಅನ್ನ ಹೇಳಿ ಒತ್ತನಿಕೆ ಮಾಡಿ ಕಳಿಸಿ ಕೊಡ್ರಿ.
1: ಓ ಅದೇ ಎಣಸ್ಕೊಂಡಿ ನಿನ್ ತಲೆ ಮೇಲೆ ಗೊಬ್ಬರದ ಹೆಡ್ಗೆಯವರು ಕಾಡ್ಲಕ್ಕ ಹೆಲ್ಮೆಟ್ ಕಮ್ಮ ಸಿಕ್ಕತ್ತ?
2: ಬೇರೆ ಕೆಲ್ಸ ಇಲ್ಲನಾ? ಇದೆಲ್ಲ ರೂಲ್ಸ್ ಎಂತ ಗೊತ್ತಾನ? ಪೊಲೀಸ್ರಿ ದುಡ್ಡು ಮಾಡಕ್ ಒಂದ್ ಹೇಳಿ ಅಷ್ಟೇ, ಮತ್ ನಮ್ ಮಂಡಿ ಹೊರ ಅವ್ರಿಗೇನ?
1: ಹೌದು ಆ ಗೋಂಟ್ ಮಂಡಿ ಹೊರ ಎಷ್ಟೇ ಇದ್ರೆ ಅಷ್ಟೇ.
2: ಎಂತ
1: ಹೇ ಅಲ್ಕಣ ಆ ಏನ್ ಸೂಪರ್ ಇತ್ತಲ್ಲ.
2: ವಾವ್ ಅಯ್ಯೋ ದೇವ್ರೆ ಯಾರು ಬನಿಯೋ?
3: ಅಲ್ಲ ಅದೇಂತ ಮಕ್ಕಳೇ ಬಿದ್ದ?
2: ಅಲ್ಲ ಮರ್ರೆ ಮಳೆಗಾಲದಾಗ ಆಣ್ ಬಿದ್ದಿತ್ತ ಕಾಂತಿತ್ತು.
3: ಘನ ಅಣ್ಬಾ ಕಾಟ ಅಣ್ಬಾ. ಏ ನಂಗೆ ಎರಡು ಸಿಕ್ಕತ್ತಾನ?
1: ಓಯ್ ನಿಮ್ಗೆ ಅದ ಗಮ್ಮತ್ ಮಾಡತ್ತ ಮುಗಿತ್ತ ಮರ್ರೆ ಎತ್ತಿ ಮರ್ರೆ.
3: ಏ ತಡಿನಿ ಮಾರೆ ಎತ್ತತಿ. ಅಯ್ಯೋ ಇದೆಂತ ಮಕ್ಕಳೇ ಪ್ಯಾಂಟ್ ಅದ ಹೊರದೋಯ್ತ ಮುಂಗಾವ್ ಎಂಟೆಲ್ಲ ತೋರುತ್ತಲ್ಲ ಎಂತ ನಾಯಿ ಬಾಯ್ ಅಂತ?
2: ಅಯ್ಯೋ ಅದು ಫ್ಯಾಷನ್ ಮರ್ರೆ ನಾಯಿ ಹರದಲ್ಲ.
3: ಓ ಅದು ಒಂದ್ ಫ್ಯಾಷನ್ ಮಾರೆ. ಈಗ ನಿನ್ ಮಂಡೆಂಗೆ ಅಂತ ಕಾಯ್ಕತ್ತದ್ ರಾಶಿ?
1: ಯೋದ್ ಕಾಯ್ಕತ್ತಲ್ಲ ಮರ್ರೆ ಕೂದ್ಲಿ ಕಲರ್ ಹಾಕದ್.
3: ಅಲ್ಲ ಮಾರೆ ನಿಮ್ಗೆ ಹರ್ಕಟ್ಟಿ ಪ್ಯಾಂಟ್ ಹಾಕೋಕತ್ ಮಂಡಿ ಕಲರ್ ಹಾಕೋಕತ್ ಇಪ್ಪುದು ಇಲ್ದೇ ಇಪ್ಪುದು ಎಲ್ಲ ಇಸ್ರೂಪ್ ಮಾಡೋಕತ್ ಮಂಡಿಗ್ ಹೆಲ್ಮೆಟ್ ಮಾತ್ರ ಹಾಕೋಕತ್ತಿಲ್ಲ. ಅದ ಗಾಡಿ ಟ್ಯಾಂಕಿ ಮೇಲೆ ಇಡು ಕೊಟ್ಟದ್ದಲ್ಲ ಅಸ್ಸಾಯ್ಲಿ ಅಲ್ಲಿ ಗೋ ಸ್ಲೋ ಅಂದಳಿ ಬೋರ್ಡ್ ಹಾಕದ್ ನಿಮ್ ಅಪ್ಪಯ್ಯ ಜಕ್ನಿಗ. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋ ಕಾಯ್ದಿರ ಮೇಲೆ ಗಾಡಿ ತಗೊಂಡ್ ರೋಡಿಗೆ ಎಂತ ಬತ್ರಿ?
4: ಸಾರಿ ಅಣ್ಣ ತಪ್ಪಾಯ್ತು ಇನ್ ಹಿಂಗ್ ಮಾಡೋದಿಲ್ಲ.
1: ಅಣ್ಣ ನಾವು ಬಿದ್ದದ ಆ ಹೆಣ್ಣು ಕಾಣ್ಲ ಅಲ್ದ?
3: ಆ ಹೆಣ್ಣಲ್ಲ ಇಡೀ ಊರ್ ಕಾಣ್ತ ಮೇಲ್ ಕಾಣ್ ಸಿಸಿ ಕ್ಯಾಮ್ರಾ.
5: ಹೇಣ ಲಕ್ಷ್ಮಿಯ ನಮ್ಮನಿ ಗಂಡ್ ನಿಮ್ಮನಿ ಬಂದಿತ್ತ ಮರತಿ? ಆಗಳಿಂದ ಹುಡುಕ್ತಾ ಇದ್ದೆ ಚಾ ಮಾಡೋಕ್ ಸಕ್ಕರೆ ಖಾಲಿ ಆಯ್ತು ಒಂಚೂ ಸಕ್ಕರೆ ಬೇಕಿತ್ತು. ಆ ಗಂಡಿನ ಹತ್ರ ತರ್ಸುವ ಕಂಡ್ರೆ ಈ ಗಂಡ್ ಎಲ್ಲೂ ತೋರುದೇ ಇಲ್ಲಪ್ಪ. ಹೌದಾ? ಇಲ್ಲ ಮರತಿ ನಮ್ಮನಿ ಗಂಡು ಎಲ್ಲೂ ಕಾಂಬುಕಿಲ್ಲಪ್ಪ. ಸುಗಳನ್ ಮನೆ ಒಯ್ರಕ್ ಅಂತಿಬ್ರು ಒಟ್ಟಿಂದ ಅವಳ ಮಗನೊಟ್ಟಿಗೆ ಸೇರ್ಬೇಡಿ ಅಂದ್ರೆ ಸೇರಿ ಸೇರಿ ಪೂರ ಹಾಳಾಯ್ದು ನಮ್ಮ ಮನೆ ಮಕ್ಕಳ.
6: ಹೌದೇ ನಮ್ಮನಿ ಗಂಡ ಆ ಗಂಡಿನೊಟ್ಟಿ ತಿರುಗುದ ಎರಡ್ ಮೂರ್ ಸಲ ಕಂಡಿದೆ ನಾನ್. ಆ ಕಿಚ್ಚಿಡ್ದಳ್ ಮೊನ್ನೆ ನನ್ ಮಗಿಗ್ ಬೈದಿದ್ದಳ ಅವಳ ಮಗನ್ ಸೈಕಲ್ ಹಂಗೆ ಇವ ಆಡ್ತಿದ್ದ ಅಂದಿಕೆ.
5: ಹಂಗೆಲ್ಲ ಮಾಡುದ ಮರತಿ ಅವಳ? ನಮ್ಮನಿ ಮಕ್ಕಳಿಗೆ ಹೇಳ್ರೆ ಅವ್ಕ್ ಬಾ ಅಶು ಬತ್ತಿಲ್ಲ ಅವಳ ಮನಿ ಬದಿಗ್ ಹೋಯ್ಬೇಡಿ ಅಂದ್ರೆ ಹೆಕ್ಕ ತಿಂಬೋ 24 hours ಅಲ್ಲೇ ಸೊಕ್ತೈಕಂತು. ಬಿಲ್ಲಾಸ್ ಬಿಟ್ಟು ಹೋಯ್ದೋ ಸ್ವಲ್ಪ ಅಲ್ಲ ಬರ್ಲಿ ಅವ ಇವತ್ ಮನಿಗೆ ಅವ್ನ್ ಬೆನ್ ಬೇರಿ ಮಾಡ್ತೆ ಕಾಣಿ ಇವತ್.
6: ಯೋ ಈ ಮಕ್ಳಿಗ್ ದೀಪಾವಳಿಗ್ ಒಂದ್ ರಜೆ ಕೊಟ್ಟು ಇವ್ರ ಅಗ್ಲಿ ಒಂದೆರಡ್ ಅಲ್ಲ ಮರತಿ. ನಿನ್ನೆ ಎಂತ ಇತ್ ಗೊತ್ತಾ? ನಮ್ಮನಿ ಅಬ್ಬಿಗ್ ಮೊದ್ಲೇ ಕಣ್ ತೋರುದಿಲ್ಲ. ಈ ಹೋಯ್ಡ್ ಗಂಡ ಆ ಡಮ್ ಡಮ್ ಅಂತತ್ತಲ್ಲ ಆ ಪಟಾಕಿಗ್ ಬೆಂಕಿ ಹಚ್ಚಿ ಕಣ್ದಾಗಿಟ್ಟದ್ ಮರತಿ. ನಮ್ಮನಿ ಅಬ್ಬಿ ನಡ್ಕ ಬಪ್ಪತ್ತಿಗೂ ಆ ಪಟಾಕಿ ಹೊಡಕು ಸಮ ಆಯ್ತ್ ಕಣ್. ಇಡೀ ಮನಿ ಗೌಜ್ ಬಿದ್ದಿತ್. ಈಗಳು ನಮ್ಮನಿ ಅಬ್ಬಿ ಹೆದ್ರಿಕಿಂದ ಹೊರಗ್ ಬರ್ಲೇ ಇಲ್ಲ ಗೊತ್ತಾ?
5: ಹೌದಾ ಮರತಿ? ಯಾರಿಗ ಹೇಳುದ್ ನಮ್ ಕಷ್ಟ. ಶಾಲಿ ಇದ್ದಿರಾರು ಆ ಮಕ್ಕಳ ಬೆಳಗಿನ ಸಾಯಂಕಾಲದವರಿಗೆ ಅಲ್ಲೇ ಇರ್ತಿದ್ದ ನಾವ್ ಅವರು ನೆಮ್ದಂಗ್ ಇರ್ಲಕ್ಕಿದ್ದಿತ್. ಎಂತ ಗೊತ್ತಿತ್ತ? ನಾ ಧಾರಾವಾಹಿ ಕಾಣ್ದೆ ಸ್ವಲ್ಪ ದಿನ ಆಯ್ಲ. ಆ ಗಂಡು ಒಂದ್ 24 hours ಒಂಬೆ ಏಕ ಕೂಕಂ ಮರತಿ. ಒಂದ್ ಗಳಿಗೆ ಆ ಟಿವಿಗೂ ಏನ್ ಪುರ್ಸೋತಿಲ್ಲ. ನಿನ್ನೆಯಿಂದ ಅಂತೂ ಆ ಪಟಾಕಿ ಶಬ್ದದೊಳ ಕೆಮ್ಮಿ ಬೆಚ್ಕ ಕೂಕಂದಲ್ಲ ಮನೆ.
6: ನಮ್ಮನಿ ಗಂಡ್ಸಿಗೆ ಹೇಳದ್ ಭಾಷೆ ಬತ್ತಿಲ್ಲ. ಆ ನುಮ್ನಿ 7000 rupees ಪಟಾಕಿ ಎಲ್ಲ ತಪ್ಪುದ ಮರತಿ. ಆ ದುಡ್ಡಿಗಂತೂ ಮರ್ಯಾದೆಯೇ ಇಲ್ಲ ಕಣ್. ಆಗಳಿಕೆಲ್ಲ ನಾವ್ ಆಚರಿಸಿದ ದೀಪಾವಳಿಯೇ ಬೇರೆ ಅಲ್ದ ಹಿರಿಯರ್ ಹೇಳದ್ ಕೇಣ್ಕ ಇರ್ತಿದ್ದಿ. ಈಗಳಿನ್ ಮಕ್ಳ ಅಯ್ಯ ಅಬ್ಬೆ ನೀನಂದ್ರೆ ನಿನ್ನಪ್ಪ ಅಂತ ಯಾರದ್ದು ಹೆದ್ರಿಕೆ ಇಲ್ಲ ಎಂತಿಲ್ಲ ಹೇಳಿ ಉಪ್ಪಯ್ಯ ಇಲ್ಲ ಬಿಡ.
5: ಹೌದ್ ಮರತ್ಯ ಆಗಳಿನ್ ಹಬ್ಬವೇ ಚಂದ ಅಲ್ದ?
3: ಅಯ್ಯ
5: ಅಬ್ಬ್ಯ ಇದ್ಯಾರ ಮರತಿ ನಮ್ಮನಿ ಬಬ್ಬಿ ಹಾಕತ್ತ? ಅಯ್ಯಯ್ಯೋ ಹೊಲ್ಕಣ್ ಮರತಿ ಹುಲ್ ಕುತ್ರಿ ಬೆಂಕಿ ಬಿದ್ದಿತ್ತ? ಅದ ನಮ್ಮನಿ ಮಕ್ಕಳಲ್ದ ಅವಂತ ಮಾಡ್ತಿದ್ದ ಅಲ್ಲ.
6: ಅಯ್ಯಯ್ಯೋ ಹೌದಲ್ಲೇ ಮರತಿಯ. ಅಲ್ಲ ಸುಗುಣನ್ ಮನೆ ಹುಲ್ ಕುತ್ರಿ ಬೆಂಕಿ ಬಿದ್ದದಲ್ದ? ಬಾ ಬಾ ಎಂತ ಇತ್ ಕಾಂಬಾ ಬಾ.
5: ಓಯ್ ಮೋಂಚಣ್ಣ ಇದ್ ಹೆಂಗ್ ಬೆಂಕಿ ಬಿತ್ ಮರ್ರೆ? ಈ ನಮ್ನಿ ಯಾರ್ ಬೀಡಿ ಸೇದಿ ಬಿಸಾಡದ್ ಅವ್ರ ಬಾಯಿಗೆ ಎಷ್ಟ್ ಮಣ್ಣು ಹಾಕೋಕೆ?
7: ಓಯ್ ನಿಮ್ಮ ಮಕ್ಕಳ ಬಾಯಿಗೆ ಮಣ್ಣು ಹಾಕಿ ಅದಕ್ಕೆ ಅವಳು ಸಣ್ಣ ಸಣ್ಣ ಮಕ್ಕಳ ಕೈಗೆ ಪಾಟಾಕಿ ಎಲ್ಲ ಕೊಡುಕಾಗ ಅಂತ ಮೊನ್ನೆ ದೀಪಾವಳಿ ತಂದ ಪಾಟಾಕಿ ಇನ್ನೂ ಮುಗಿಲಾಕ ಅಂತ ಅಲ್ಲಿ ನೆಲ ಚಕ್ರ ಹಚ್ಚಿ ಅದ್ರ ಕಾಲ ಫುಟ್ಬಾಲ್ ಆಡ್ಕೊಂಡು ಹುಲ್ ಕೂತ್ರಿ ದೂಡಿ ಹುಲ್ ಕೂತ್ರಿ ಬೆಂಕಿ ಇಡ್ಸಿರಿ ಗಾಣಿ ಅವ್ರು. ಎಂಥ ಮಕ್ಕಳಂದು ಬೆಳೆಸಿರಿ ಹೆಂಗ್ಸ್ರೆ, ಯಾವ್ದೋ ನಾಲ್ಕು ಮಕ್ಕಳು ಇದ್ದಿದ್ದು ಅಂಬ್ರು, ಅದ್ರಾಗ ಎರಡು ಮಕ್ಕಳು ನಿಮ್ದು ಅಂದ್ಕೋತಾಯ್ತು. ಮತ್ತೆ ಇಡು ಓಡಿ ಹೋಯ್ದು, ಅವು ಕೈ ಸಿಕ್ಕಿದಿತ್ತು ಮಾಡ್ತಿದ್ದೆ ಅಷ್ಟೊತ್ತಿಗೆ.
6: ಹೌದಾ, ನಮ್ಮನಿ ಮಕ್ಕಳಂಬ್ರ? ಏ ಧನುಷ, ಎಂತ ಮಾಡದೆ ಇದ್ದ ತಕ್ಕ ಹೊತ್ತನ ನಿಂಗೆ ಮನೆ ಬದಿ ಕೆಲಸ ಮಾಡುದು ಬಿಟ್ ಕೈಯಲ್ಲಿ ಬೆಂಕಿ ಹಾಕಿದ್ಯಾ? ಅಪ್ಪಾಯ್ ಬರ್ಲಿ ನಿಂಗ್ ಬಲಿ ಬಿಡಿಸ್ತೇ ಕಾಣಿ. ಇವತ್ತ ಮತ್ತಿಬ್ರು ಯಾರ ಅವ ನಿಮ್ಮೊಟ್ಟಿಗೆ ಓಡಿ ಹೋದವ?
4: ಅಮ್ಮ, ಅದ ಮಿಥುನ ಮತ್ತೆ ಸುದಿ.
6: ಎಂತ ಆ ಸುದಿ ಗಂಡ ಮೋಚಣ್ಣ? ಆ ಗಂಡ ನಿಮ್ಮ ಗಲ್ದ?
7: ಏ ಬೊಬ್ಬರ್ಯಾ.

人的脑的脑的脑的那些的呀可不着的我的那些的呀可不着的就不着的着的就不着的。

ਸਰਕਾਰ।

0: ಬೇರೆ. ಅಲ್ಲ ಹೆಂಗ್ಸೆ, ನಿನ್ ಕಣ್ಣಂತೆ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎತ್ಕ ಬಂದ್ಕ ಗೆದ್ದಿ ಕಡು ಕಟ್ಟಿಕೆ ಅವ್ರೆ, ನೀ ಬಂದ್ ಬಿಡ್ಸುದ? ಅಲ್ಲ ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಯಾ?
1: ಅಲ್ಲ ಹೆಂಗ್ಸೆ, ಬೀಜ ಕೊಳಿತಂದಿಳಿ ನಾನಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
0: ಶಿಲ ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣ್ಣಾಗಿದ್ ಗಂಡಸಿನ ಬಗ್ಗೆ ಮಾತಾಡಿ ಒಳ್ಳೆದಿಲ್ಲ ನಿಂಗೆ.
1: ಅದ್ಕೆ ನಿನ್ನ ದೇವ್ರ ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕಂಕ್ ಹೋಗ್ದೇನು? ಅಲ್ಲ
0: ಬಾರಿಗರು ಒಬ್ರು ಆದ್ರೆ ಆಚಿಗರು ಒಬ್ರಲ್ಲ, ನಿಂಗೆಂತ ಕದಲ್ಲ
1: ನಂಗೆಂತ ಕೇಳ್ರಿ?
2: ಅಯ್ಯಬ್ಬೆ, ಅಲ್ಲ ಹೆಂಗ್ಸ್ರೆ ನಾಚಿಕೆ ಆತಿಲ್ಲ ನಿಮ್ಗೆ? ಬೆಳ್ ಬೆಳಿಗ್ಗೆ ಗೆದ್ದೆ ನಿತ್ಕ ಉಯ್ಕಂತ್ರಿ ಅಲ್ಲ, ಕಂಡರಿ ಅಂತ ಅನ್ಕಂತಿಲ್ಲ. ಅಲ್ಲ ನಂಗ್ ಬ್ಯಾಡ್ದಿದ್ದ ಆರು ನರ್ಮನರಲ್ಲ ಅಂತ ಹೇಳುದಷ್ಟೇ.
0: ಅಲ್ಲ ಗಿರ್ಜಾ, ಇಲ್ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕೆ ಹೋಯ್ದೆ, ಇವ್ಳು ಬಂದ್ ಬಿಡ್ಸ್ಲಕ್ಕ ಮೊದ್ಲೆ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ, ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ.
1: ಹೌದ್ ಗಿರ್ಜಕ್ಕ, ಆಗ್ಲಿನ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ, ನಟ್ಟಿ ಮಾಡ್ತಿದ್ದಿತ್ತ. ಈಗ ನಟ್ಟಿಗ್ ಜನೂ ಇಲ್ಲ, ನಟ್ಟಿಯೂ ಇಲ್ಲ. ಈಗ ಎಲ್ಲದಕ್ಕೂ ಹಾಳಾದ್ ಮಿಷಿನ್. ನೀನೇ ಹೇಳ, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ? ಎಲ್ಲ ಜನ್ರೆ ಮಾಡ್ತಿದ್ದೀರ. ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನು ಬಡ್ ಮಾಡಿ ಹಾಕಿತ್.
2: ಅದೆಂತೂ ಹೇಳ್ತಾರಲ್ಲ, ಕಲ್ತದ್ ಹೆಚ್ಚಾರೆ ಕಾಲ್ ಮೇಲತ್ತಂಗ. ಹೌದು, ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲತ್ನಿಯೂ ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದಾ?
1: ಹೇ ಅಲ್ಕಣ, ಅದೇರ್ ಮನಿದನು? ನಮ್ಮನೆ ಅಗಡೆ ಇತ್ತಲೆ
2: ಜಲ್ಜಾ, ಅದ್ ನಿಮ್ಮನಿದನು ಅಲ್ದಾ?
0: ಅಯ್ಯಯ್ಯೋ ದೇವ್ರೆ, ಆ ಗಣಸಿನ ಹತ್ರ ದನಿನ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಣಸ್ ಬಿಟ್ಕೋಕು ಕಣಿತಲ್ಲ.
3: ಏ ಬಬ್ಬರ್ಯಾ,

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಶಂಕರಣ್ಣ, ಅದೇ ನಿಮ್ಮನಿಗೆ ಬಂದದ್ದು?
1: ಅದ ದಲ್ಲಾಳಿ ಮಾರ್ರೆ.
0: ದಲ್ಲಾಳಿಯ? ಎಂತ ಮಗನಿ ಹೆಣ್ಣು ಹುಡ್ತಿದ್ರಿಯ?
1: ಅವನಿಗೆ ಕೂಳಾಕುದೇ ಹೆಚ್ಚ, ಇನ್ನು ಅವನು ಒಂದ್ ಕಟ್ಕ ಬಂದ್ರೆ ಇಬ್ರಿಗೂ ಧರ್ಮ ಕೂಳಾಕು, ನಂಗದೇ ಚಟುವನ.
0: ಮತ್ತೆ ದಲ್ಲಾಳಿ ಎಂತ ಬಂದದ?
1: ಅದ ಮೊನ್ನೆ ಒಂದ್ ತೆನಿಂದ ತಕ ಬಂದದ್ ಮಾರ್ರೆ, ಅದನ್ನ ಈಗ ಒಂದ್ ಮಾರಾಟ ಮಾಡಕ್ ಅದಕ್ಕೆ ದಲ್ಲಾಳಿನ ಕರೆದ ಒಂದ್ ಪಾರ್ಟಿ ಮಾಡು ಕೇಳಿದೆ.
0: ಅಯ್ಯೋ, ಮೊನ್ನೆ ತಂದದ್ದು ಇವತ್ ಕೊಡುದಾ? ಮರಲೇ ಮಾರ್ರೆ, ನಿಮ್ಗೆ ಸಾಕು ಕೇಳಿದ್ರ ಮೇಲೆ ತಂದದ್ದು ಎಂತಕ್ಕೆ?
1: ತಂದದ್ ನಾನಲ್ಲ ಮಾರ್ರೆ, ನಂಗೆ ಮೊನ್ನೆ ಮೂರ್ ದಿನ ಘಟ್ಟದ ಮೇಲೆ ಚೂರ್ ಕೆಲಸ ಇದ್ದಿತ್ತು. ಈ ನನ್ ಮಗನ ಹತ್ರ ಒಂದ್ ದಿನ ಇತ್ತು ಮಾರ್ರೆ, ಕಂಡ್ ಕಂಡ್ ಲೈಕ್ ಇದ್ರ ಮಾತ್ರ ಸಾಕ್ಲಕ್ಕಮ್ಮ ಇದ್ರ ತಕ ಬಾ ಅಂದಿ.
2: ಗಂಡ ಅಡ್ಡಿಲ್ದೆ
0: ಒಳ್ಳೆ ಮೈಕೆ ತುಂಬದ್ದ ನೀನೆ ತಕ ಬಂದಿತೆ?
1: ಮೈಕೆ ತುಂಬದ್ ಹೌದು, ದೆನ ಲೈಕ್ ಇದ್ದದ್ದು ಹೌದು. ಆರೆ ದೆನಿ ಗಬ್ಬ ಕಟ್ಟುದಿಲ್ಲ ಮಾರ್ರೆ, ಈ ನನ್ ಮಗ ದೆನಿನೊಟ್ಟಿಗೆ ಐ ಜೊತೆ ಮಾತ್ರ ಹಿಡ್ಕೊ ಬಂದಿದ ಮಾರ್ರೆ. ಅದಕ್ಕೆ ಆದಷ್ಟು ಬೇಗ ಯಾರಿಗಾರು ಕೊಡ್ಕ.
0: ಅಲ್ಲ, ಈ ಗಬ್ಬ ಕಟ್ತಿದ್ ದನಿನ್ ಬೇರೆಯವ್ರಿಗೆ ಕೊಟ್ರೆ ಪಾಪ ಅವ್ರವ್ರು ಎಂತ ಮಾಡುದು? ಅವರು ನಿಮ್ ಕಣೆಗೆ ದುಡ್ಡು ಕೊಟ್ಟು ಮೋಸ ಹೋಗ್ದ? ನೀವೊಂದ್ ಪಾರ ಸಾಕಲ್ಲ, ಎಂತ ಹೊಪ್ಪು ಬುದ್ಧಿ ಮಾರ್ರೆ ನಿಮ್ದ. ಛೇ, ನೀವು ನಮ್ ನೆರ್ಮನೆಯರ ನಳಿ ಹೇಳ್ಕಂಕಿ ನಾಚಿಕೆ ಅತ್ತೆ.
1: ಅಲ್ಲ ಮಾರ,
0: ಬೇಡ ಮಾತಾಬೇಡಿ.
1: ಅಲ್ಲ ನಾ ಹೇಳ್ತು,
0: ಬೇಡ ಮಾತಾಬೇಡಿ.
1: ಅಲ್ಲ ಮಾರ, ನಾ ಹೇಳ್ದ.
0: ಅಲ್ಲ ಮಾತಾಬೇಡಿ,
1: ಸಾಕು ಸುಮ್ನಿರ. ಬುದ್ಧಿ ಹೇಳೋಕೆ ಎಲ್ಲ ಮುಂದ್ ಬತ್ರಿ, ಅನುಭವ ಸರಿ ಮಾತ್ರ ಬುದ್ಧಿ ಕಷ್ಟ ಅಂತ ಹೇಳಿ. ಅಲ್ಲ ಇಷ್ಟು ಮಾತಾಡ್ತಲ್ಲ, ಒಂದ್ ಕೆಲಸ ಮಾಡ, ಈ ದನಿ ನಾ ನಿಮ್ಮನೆ ಹೊಟ್ಟೆಗೆ ಕೊಡ್ಕೋ, ಒಂದ್ ರೂಪಾಯಿ ಕೊಡು ಬೇಡ.
0: ಏ ಬೊಬ್ಬರ್ಯಾ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಬ್ಯೂಟಿಫುಲ್, ಎಷ್ಟು ಲೈಕ್ ನುಡಿಸ್ದೆ ಮಾರಾಯ. ಆಕ್ಚುಲಿ ಶ್ಯಾಮ ಅಂತ ಸುಮ್ಮನೆ ಆಕಸ್ಮಿಕವಾಗಿ ಹೆಸರಿಟ್ಟಿದ್ದಲ್ಲ ಶ್ಯಾಮನಿಗೆ, ಅದು ಮೋಸ್ಟ್ಲಿ ಅದಕ್ಕೆ ಕಾರಣನೇ ಇದೆ, ಶ್ಯಾಮನೇ ಇರ್ಕ. ಹಾಗೆ ಆ ಫ್ಲೂಟ್ ನುಡಿಸುವಾಗ ನನಗೆ ಹಾಗೆ ಈ ಥರ ಫ್ಲೂಟ್ ನುಡಿಸ್ತಾ ಇದ್ರೆ ಫುಲ್ ಹಿಂದೆ ಮುಂದಲ್ಲ ಸುಂದರಿಯರೇ ಇರ್ತಾರೆ ಶ್ರೀಕೃಷ್ಣಂಗಿದ್ದಂಗೆ, ಅಷ್ಟು ಚಂದ. ಹಾ, ಗೋವುಗಳು ಬರೋದು ಮಾತ್ರ ಅಲ್ಲ, ಎಲ್ಲರೂ ಬರ್ಬೋದು. ಏನು ಚೆನ್ನಾಗಿತ್ತು, ಮಧುರವಾಗಿತ್ತು ಶ್ಯಾಮ್, ತುಂಬ ಖುಷಿಯಾಯಿತು. ಇಷ್ಟು ಸಣ್ಣ ವಯಸ್ಸಿಗೆ ಇಷ್ಟು ಚಂದದಲ್ಲಿ ಯೂಟ್ಯೂಬಲ್ಲಿ ನೋಡಿಕೊಂಡು ಆನ್ಲೈನಲ್ಲಿ ಕೇಳಿಕೊಂಡು, ಹಾ, ಇದು ಮೋಸ್ಟ್ಲಿ ಅದು ಹೇಳ್ತಾರಲ್ಲ ಸಂಸ್ಕಾರ ಪೂರ್ವಜನ್ಮದ ಅಂಥದ್ದೆಂಥದ್ದು ಇತ್ತು ಕುಸಾಕ. ಎನಿವೇಸ್, ಈಗ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅದ್ರಲ್ಲಿ ಮಾಡ್ಕಂತ ಎಂತ ಕನ್ನಿಸ್ತ, ಸಾಕಲ್ಲ ಇಷ್ಟೇ ನುಡ್ಸ್ಕೊಂಡಿದ್ರೆ ಸಾಲ್ದ. ಅದರಲ್ಲೂ ಹೆಂಗೇನ್ರೆ ನೀವು ಈ ಫೀಲ್ಡಿಗೆ ಬಂದ ಅಥವಾ ಕಲುಗೆ ಶುರು ಮಾಡಿ ಅಂತ ತುಂಬ ಸಮಯ ಏನು ಆಯ್ಲಿಲ್ಲ ಅಲ್ದಾ, ಆ ಕಾನ್ಫಿಡೆನ್ಸ್ ಎಲ್ಲಿಂದ ಬಂತು? ನಾನಂದು ರೆಕಾರ್ಡ್ ಮಾಡ್ಕೊ ಹೋಯ್ಕಂದ್ರೆ ನಂಗೆ ಅಷ್ಟು ಗೊತ್ತಿರ್ಕಲ್ಲ, ಆ ಕಾನ್ಫಿಡೆನ್ಸ್ ಎಲ್ಲಿಂದ ಬಂತು ಶ್ಯಾಮ್ಗೆ?
1: ಅಂದ್ರೆ ನಮ್ದೇ ಅಕಾಡೆಮಿಯಲ್ಲಿ ಒಬ್ರು ಇದ್ದಿರು, ಅವರು ಸಹ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡಿದ್ರು.
0: ಓಕೆ,
1: ಅವ್ರನ್ನ ಕಣಕ ನಂಗೂ ಎಂತಾರು ಮಾಡ್ಬೇಕನ್ನಿಸ್ತು.
0: ಹಾ,
1: ಅದಕ್ಕೆ ನಾ ಅದು ಚೆನ್ನಾಗಿ ತಗೊಂಡೆ.
0: ಹ್ಮ್,
1: ಆಮೇಲಿಂದ ಅದ್ರ ಮೇಲೆ ವರ್ಕ್ ಮಾಡಿ ಸ್ಟಾರ್ಟ್ ಮಾಡಿದೆ, ಆರ ಹೆಂಗ್ ಇದು ಹಾಡ್ಬೋದು ಅಂತ.
0: ಓಕೆ,
1: ಆಮೇಲೆ ಅವ್ರಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ನನ್ನ ಹೆಸರಲ್ಲಿ ಬಂದು ಬರ್ಕೊಂಡೆ.
0: ವೆರಿ ನೈಸ್. ನಿಮ್ಮ ಗುರುಗಳನ್ನ ನೀವು ವೈಯಕ್ತಿಕವಾಗಿ ಭೇಟಿ ಮಾಡಿದ್ರ?
1: ಹೌದು, ಮಸ್ತ್
0: ಭೇಟಿ ಮಾಡಿದ್ರಿ.
1: ಹೌದು,
0: ಗುತ್ತಿತ್ತ
1: ಅಂದ್ರೆ ಗುರು ಒಂದನಕ್ಕೆಲ್ಲ ಕರೀತಾರ ಅವರು.
0: ಹಾ ಹಾ, ಓಕೆ, ಅಷ್ಟೊತ್ತಿಗೆ ಹೋಗಿ ಭೇಟಿಯಾಗಿ ಎಲ್ಲ ಬತ್ರಿ ನೀವು, ನಮಸ್ಕಾರ ಎಲ್ಲ ಮಾಡಿ ಅಲ್ಲ, ಗುರು ದಕ್ಷಿಣೆ ಕೊಟ್ಟು. ಹಾ, ಅಲ್ಲಿ ಅವ್ರದ್ದು ಪ್ರೋಗ್ರಾಮ್ ಇರುತ್ತಾ, ಅದ್ರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತೀರಿ ಹಾಡುಕ್ಕೆ, ಅದೆಲ್ಲ ಆಯ್ಬಪ್ಪದು. ಓಕೆ, ಸೊ ಈಗ ಹೋತ ಕ್ಲಾಸ್ ಅಲ್ಲೆಲ್ಲ ಮಕ್ಕಳೆಲ್ಲ ಹೇಳುದಿಲ್ಲ ಯಶಾಮ್ ಒಂದು ಕೊಳಲ್ ನೋಡ್ಸ ನಮ್ಗೊಂದು ಕೇಣ್ಕ ಅಂತಲ್ಲ, ಹಂಗಲ್ಲ ಇತ್ತ ಇಲ್ಲ? ಶಾಲೆಯಲ್ಲಿ ಪ್ರೋತ್ಸಾಹ ಹೆಂಗಿತ್ತು? ಶಾಲೆ ವಾರ್ಷಿಕೋತ್ಸವಕ್ಕೆ, ಸ್ಕೂಲ್ ಡೇಗೆ, ಆನ್ವಲ್ ಡೇಗೆ ಎಲ್ಲ ನೀವು ಕೊಳಲ್ ನುಡ್ಸೋದು ಹಂಗಲ್ಲ ಇದೆಯಾ?
1: ಹೌದು, ಅಲ್ಲೇ ಹೇಳ್ತಾರೆ ಶಾಲೆಯಲ್ಲಿ.
0: ಹಾ,
1: ಓದಿ ಅಂತಂದು ಮತ್ತೆ ಸನ್ಮಾನ ಎಲ್ಲ ಮಾಡಿದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಶಾಲೆ,
0: ತುಂಬಾ ಸಪೋರ್ಟ್ ಮಾಡ್ತಾರೆ. ಈ ಎಲ್ಲೆಲ್ಲ ಈಗ ಈ ಕೊಳಲು ಕಚೇರಿ, ಈಗ ಕೊಳಲು ವಾದನದ ಕಚೇರಿ ಎಲ್ಲೆಲ್ಲ ಕೊಟ್ಟಿದೀಗ, ಎಲ್ಲೆಲ್ಲ ಹೋಗಿ ಪ್ರದರ್ಶನ ಮಾಡಿರಿ?
1: ತುಂಬಾ
0: ಎಲ್ಲೆಲ್ಲ ಒಂಚೂರು ಹೇಳಕ್ಕ?
1: ಗೊಂಬೆ ಮನೆ, ಉಪ್ಪಿನ ಕುದುರೆ,
0: ಹಾ ಅಲ್ಲಿಗೆ ಹೋಗಿರಿಯಾ? ಓಕೆ,
1: ಮಂಗಳೂರು ರಾಗ ತರಂಗ, ಉಪ್ಪಿ ಯು ಚಾನಲ್, ಆಮೇಲೆ ಫಂಕ್ಷನ್,
0: ಸುಮಾರು ಫಂಕ್ಷನ್ ಈಗಲ್ಲ. ಓಕೆ, ಫಂಕ್ಷನ್ಗೂ ಹೋತ್ರಿ ನೀವು. ಓಕೆ, ಈಗ ನಿಮ್ಗೆ ಪುರಸ್ಕಾರಗಳು ಸುಮಾರೆಲ್ಲ ಸಿಕ್ಕಿತ್ತಲ್ಲ, ಎಂತೆಲ್ಲ ಸಿಕ್ಕಿತ್ತ?
1: ಶಿವರಾಮ್, ಡಾಕ್ಟರ್ ಶಿವರಾಮ್ ಕಾರಂತ ಪ್ರಶಸ್ತಿ,
0: ಬಾಲ ಪುರಸ್ಕಾರ,
1: ಕೆಳದಿ ಚೆನ್ನಮ್ಮ ಹಾಗೂ ಹೊಯ್ಸಳ ಪ್ರಶಸ್ತಿ.
0: ಓಕೆ, ನಿಮ್ಗೆ ಮುಂದೆ ಆಸೆ ಅಂತ, ಎಷ್ಟು ಚಂದ ಈ ಕೊಳಲನ್ನ ಬಾರಿಸಿ ಎಲ್ಲಿಗೆ ಹೋಗಿ ನಿಲ್ಕಂತ ಆಸೆ? ವೇರ್ ಡೂ ಯು ವಾಂಟ್ ಟು ಲುಕ್ ಯುವರ್ ಸೆಲ್ಫ್ ಇನ್ ಅನದರ್ 10 ಇಯರ್ಸ್
1: ಇನ್ ಇಂಟರ್ನ್ಯಾಷನಲ್ ಲೆವೆಲ್? ಮ್ಯೂಸಿಕ್ ಪ್ರೊಡಕ್ಷನ್.
0: ವೆರಿ ನೈಸ್, ಸೂಪರ್. ಯು ವಾಂಟ್ ಟು ಜಾಯಿನ್ ಮ್ಯೂಸಿಕ್ ಪ್ರೊಡಕ್ಷನ್ ಹೌಸಸ್, ಅವ್ರನ್ನೆಲ್ಲ ಜಾಯ್ನ್ ಆಗಕ್ಕೆ ಇಷ್ಟಪಡ್ತೀರಿ ನೀವು, ಎಂತಕ್ಕೆ?
1: ಅಂದ್ರೆ ನಂಗೆ ಇದರಲ್ಲಿ ಆಸೆ ಇದೆ. ಅದಕ್ಕೆ
0: ಅಂದ್ರೆ ಸಾಧನೆ ಅಲ್ಲಿ ಮಾಡ್ಕಂತ ಯಾಕೆ ಆಸೆ, ಅಂದ್ರೆ ಈ ಮ್ಯೂಸಿಕ್ ಇಂಡಸ್ಟ್ರೀಸ್ಗೆ ಹೋಯ್ಕಂತ ಯಾಕೆ ಆಸೆ?
1: ಯಾಕಂದ್ರೆ ನನಗೆ ಇಷ್ಟ ಅದು.
0: ಅದಿಷ್ಟ ಅಂತ ಹೇಳಿ, ಅದು ಜಾಸ್ತಿ ಸ್ಕೋಪ್, ಗುರುತಿಸುವಿಕೆ ಕೂಡ ಜಾಸ್ತಿ ಇರುತ್ತೆ ಆ ಫೀಲ್ಡಲ್ಲಿ ಅಂತ ಹೇಳ್ಕೊಂಡು. ಸೊ ಮ್ಯೂಸಿಕ್ನ ನೀವು ಕೇಂಬತ್ತಿಗೆ, ಅದು ಫಿಲ್ಮ್ ಮ್ಯೂಸಿಕ್ ಅಥವಾ ಇನ್ಯಾವುದೇ ಮ್ಯೂಸಿಕ್ ಆದರೂ ಅಲ್ಲೆಲ್ಲ ಕೊಳಲ್ ಹುಡುಕ್ತಾ ಇರ್ತೀರಾ? ಫಾರ್ ಎಕ್ಸಾಂಪಲ್, ನಿಮ್ಮ ಕೊಳಲ್ ಇಷ್ಟ ಅಲ್ವಾ, ಈಗ ನಿಮ್ಗೆ ಯಾವ್ದು ಇಷ್ಟ ನೀವು ಅದನ್ನು ಹುಡುಕ್ತೀರಿ. ಈಗ ನಮ್ಮ ಎ ಆರ್ ರೆಹಮಾನ್ ಮ್ಯೂಸಿಕ್ ಇರ್ಬೋದು, ಇಳಿಯರಾಜ ಮ್ಯೂಸಿಕ್ಗಳಲ್ಲೆಲ್ಲ ಕೊಳಲ್ ಬರುವಂಥದ್ದೆಲ್ಲ ತುಂಬ ಇರುತ್ತೆ. ಕೆಲವುದೆಲ್ಲ ಕೆಲವು ಪರ್ಟಿಕ್ಯುಲರ್ ಮ್ಯೂಸಿಕ್ ಕಂಪೋಸರ್ಸ್ಗಳಿದ್ದಾರೆ, ಅವ್ರಿಗೆ ಈ ಕೆಲವೊಂದು ವಾದ್ಯಗಳು ಅವ್ರಿಗೆ ಇಷ್ಟ, ಅದು ಇರ್ಕದ್ರಂಗೆ ಅಂತ ಹೇಳ್ಕೊಂಡು. ಆ ಥರ ನೀವೇನಾದ್ರು ಹುಡುಕ್ತೀರಾ, ಯಾವ್ದಾದ್ರು ಸಾಂಗ್ ಬಂದಾಗ ಇದ್ರಲ್ಲಿ ಕೊಳಲ್ ಎಲ್ಲಾದರೂ ಇದೆಯಾ, ಫ್ಲೂಟ್ ಅಥವಾ ಫ್ಲೂಟ್ ಇರೋ ಯಾವುದಾದ್ರೂ ಮ್ಯೂಸಿಕ್ ನಿಮಗೆ ಇಷ್ಟವಾಗುವಂಥದ್ದು ಯಾವುದಿದೆ ಹೇಳಿ?
1: ಎ ಆರ್ ರೆಹಮಾನ್ ತುಂಬ ಮ್ಯೂಸಿಕ್ ಇಷ್ಟ.
0: ಇಷ್ಟವಾ? ಯಾವ್ದ್ರಲ್ಲ ಕೊಳಲ್ ಇದೆ?
1: ತೂಹಿರೆ,
0: ತುಮ್ಮಿಲೆ,
1: ಯೇ ಹಸಿವಾದಿ, ರೋಜಾ ಜಾನೆ,
0: ಎಸ್, ಮತ್ತೆ
1: ಎನ್ನವಳೆ.
0: ಸೊ ಇವೆಲ್ಲ ಮ್ಯೂಸಿಕ್ ಇಷ್ಟ. ಈಗ ನಮ್ಗೊಂದು ಕೇಳಿಸುದಾರೆ, ಯಾವ್ದು ಪ್ಲೇ ಮಾಡಕ್ ಇಷ್ಟ ಪಡ್ತೀರಿ?

ಬ್ಯೂಟಿಫುಲ್ ಲಾಯಕ್ ಆಯ್ತಾ, ತುಂಬಾ ಚಂದ ಆಯ್ತು. ಸೊ ನಿಮ್ಮ ಅಮ್ಮ ಹೇಳ್ತಾ ಇದ್ರು, ತೇರಾ ಏರಿ ಅಂಬರದಾಗೆ ನೇಸರ ನಗುತ್ತಾನಾ, ತುಂಬಾ ಫೇಮಸ್ ಹಾಡಿದ್ ನಮ್ಮ ಕನ್ನಡದಲ್ಲಿ, ಆ ಹಾಡೊಂಚೂರು ಹಾಡ್ಲಕ್ಕ?

0: ಅಬ್ಬಾ, ಮುರುಳಿ ಗಾನದಲ್ಲಿ ಮುಳುಗಿ ಹೋದಂಗೆ ಆಯ್ತು ಮಾರೆ. ಒಂದ್ಸಲ ಸೂಪರ್ ಆಯ್ತು, ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಎಷ್ಟು ಚಂದ ಬರೆಸ್ತೀಯ, ಒಳ್ಳೆ ಭವಿಷ್ಯ ಇದೆ, ಒಳ್ಳೆ ಭವಿಷ್ಯ. ಮೋಸ್ಟ್ಲಿ ಇದಿನ್ನೂ ಆ್ಯಕ್ಚುಲಿ ನಿಮಗಿರೋ ಗುರಿನೇ ಅದು, ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಬೇಕು ಅಂತ. ಖಂಡಿತವಾಗ್ಲೂ ಆಗುತ್ತೆ, ಅಷ್ಟು ಚಂದ. ಅದೆಷ್ಟು ಚಂದ ಇದೆ ಆ ಫ್ಲೋ, ಫ್ಲೂಟ್ ನೋಟ್ಸ್ ಆಫ್ ಫ್ಲೋ ಸೂಪರ್ ಆಗಿದೆ. ಆದರೆ ನೀವು ಇಷ್ಟು ಚಂದ ಬೆಳಿಲಿಕ್ಕೆ ನಿಮ್ಮ ಅಪ್ಪ ಅಮ್ಮನ ಪ್ರಯತ್ನ, ಬ್ಯಾಕಪ್, ಅದೆಲ್ಲ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ. ಯಾರು ತುಂಬ ಸಪೋರ್ಟ್ ಮಾಡಿದ್ದು ಫಸ್ಟ್ಗೆ, ಅಮ್ಮನ ಅಪ್ಪನ? ಅಪ್ಪ ಫಸ್ಟ್ಗೆ. ಅಪ್ಪಂಗೆ ಹೆಂಗೆ ಗೊತ್ತಾಯ್ತು ಮಗನಿಗೆ ಕೊಳಲು ನುಡಿಸೋದು ಇಷ್ಟ ಅಂತ?
1: ಅಂದರೆ ಹಂಗೆ ಸಪೋರ್ಟ್ ಮಾಡ್ತಿದ್ದೀರ ಅಂದರೆ ಅಮ್ಮ ಸ್ಟಾರ್ಟಿಂಗ್ ಕರ್ಕೆರೆ ಆಗುತ್ತೆ ಆ ಥರ, ಸೌಂಡ್ ಮಾಡಬೇಡ ಆ ಥರ.
0: ಆನ್ಲೈನ್ ಕ್ಲಾಸ್, ಅಮ್ಮನಿಗೆ ಆನ್ಲೈನ್ ಕ್ಲಾಸ್ ಇದ್ದಿತ್ತು, ಅಮ್ಮ ಟೀಚರ್ ಅಲ್ಲ, ಸೊ ಅವ್ರಿಗೆ ತೊಂದರೆ ಆಗ್ತಿತ್ತು. ಆದರೆ ಅಪ್ಪ ಆಗ ಇಲ್ಲ ಮಗನೆ ಅಂತ ಹೇಳಿ ಸಪೋರ್ಟಿಗೆ ನಿಂತರು. ಆನಂತರ ಅಮ್ಮ, ಈಗ ಅಮ್ಮ ಎಲ್ಲ ಕೊಳಲು ಹುಡುಕಿ ಕೊಡೋದಲ್ಲ ಅಮ್ಮನೆ ಈಗ ಅಲ್ದ. ಅಮ್ಮ ಹೇಳ್ತಿದ್ರು ಅವನಿಗೆ ಬ್ಯಾಕ್ಎಂಡಲ್ಲಿ ಒಂದು ಜನ ಬೇಕು ಎಂದಕ್ಕಂದ್ರೆ ನೆನಪು ಹತ್ತು ಅಂತ ಹೇಳ್ಕೊಂಡು. ಎಸ್, ಅಪ್ಪ ಅಮ್ಮನ ಸಪೋರ್ಟ್ ಅಷ್ಟು ಇದ್ದುಕೋಯಿ ಈಗ ಈ ಮಟ್ಟ ನಿಜವಾಗ್ಲೂ ಆಯ್ತಾ, ಎಷ್ಟು ಚಂದ ನುಡಿಸ್ತಿದ್ರು ಅಂದರೆ ಸೂಪರ್ ಆಗಿದೆ. ರೇಡಿಯೋ ಕುಂದಾಪುರಕ್ಕೆ ಒಂದಿಷ್ಟು ಹಾಡುಗಳು ಬೇಕು ನಮಗೀಗ. ಅಕ್ಕ ಎಂತಂದ್ರೆ ತಮ್ಮ ಕೊಳಲು ನುಡಿಸೋದ್ರ ಬಗ್ಗೆ ಲೈಕ್ ನುಡಿಸ್ತೆ ಅಂತರ ಕರ್ಕರಿ ಹತ್ತಂತಿದ್ರ?
1: ಇಲ್ಲ, ಸಪೋರ್ಟ್ ಮಾಡ್ತಾರೆ,
0: ಫುಲ್ ಸಪೋರ್ಟ್. ಸೊ ಚಂದ. ಈಗ ಅಕ್ಕ ಮತ್ತೆ ತಮ್ಮನ ಕಾಂಬಿನೇಷನ್ ಅಲ್ಲಿ ಯಾವ ಭಜನೆಗೆ ಸೂಟ್ ಹತ್ತಂದ್ರೆ ಪಿಳ್ಳಂಗೋವಿಯ, ಅದ್ ಬಿಟ್ರೆ ಇನ್ನೊಂದು
1: ನಮ್ಮಮ್ಮ ಶಾರದಿ ಅಂದ್ರೆ ಭಜನೆ ಸಾಂಗ್ಸ್.
0: ಯಾವ ಭಜನೆ ಆದ್ರೂ ಓಕೆ, ಕೊಳಲು ನುಡಿಸ್ತೀರಿ, ಸೂಪರ್ ಆಯ್ತು. ಈಗ ಸಿನಿಮಾ ಹಾಡುಗಳಲ್ಲಿ ಯಾವುದೇ ಹಾಡು ಇರ್ಬೋದು, ಕನ್ನಡ, ಹಿಂದಿ, ತಮಿಳು, ಯಾವುದೇ ಇರ್ಬೋದು, ನಿಮ್ ಫೇವ್ರೆಟ್ ಹಾಡು ಕೊಳಲಿರೋದು ಯಾವುದು?
1: ಪಂಕೋತಿಸು.
0: ಹೆಂಗದು?

0: ಪ್ರವೀಣ್ ಗೋಡ್ಖಿಂಡಿಯವರ ಅಭಿಮಾನಿ ಅದಕ್ಕೆ ಸಾರ್ಥಕ ಆಯ್ತು ಶ್ಯಾಮ್. ಎಷ್ಟು ಚಂದ ಲೀಲಾ ಜಾಲವಾಗಿ ಸರಾಗವಾಗಿ ನುಡಿಸಿದ್ರೆ ಬ್ಯೂಟಿಫುಲ್ ಆಗಿತ್ತು. ನಿಜವಾಗ್ಲೂ ನಾವೆಲ್ಲ ಕಳೆದೇ ಹೋಯ್ತು ಇದ್ರಲ್ಲಿ ಸ್ಟುಡಿಯೋದಲ್ಲಿ. ನೀವು ದಿನ ಬರ್ತೇರಿ ಅಕ್ಕ ಸ್ಟುಡಿಯೋಕ್ಕೆ. ಓಕೆ, ಸೊ ಇದನ್ನೆಲ್ಲ ಕಲಿತಾ ಕಲಿತಾ ಎಷ್ಟು ಹಾಡುಗಳೀಗ ನೀವು ನುಡಿಸಬಹುದು? ಹೆಚ್ಚು ಕಮ್ಮಿ
1: 100 ಅಧಿಕ.
0: 100 ಅಧಿಕ? ವಾವ್. ಅದ್ರಲ್ಲೆಲ್ಲ ಬರ್ತ ಸಿನಿಮಾದಿಂದ ಡಿವೋಷನಲ್ಲಿಂದ ಭಕ್ತಿಗೀತೆ ಫೋಕ್ ಎಲ್ಲ ಬರ್ತದ. ಲೈಟ್ ಮ್ಯೂಸಿಕ್, ಲೈಟ್ ಮ್ಯೂಸಿಕ್ ಅಲ್ಲಿ ಎಂತಲ್ಲ ನುಡಿಸ್ಲಕ್. ಮಧುವನ ಕರೆದರೆ ಅಚ್ಚ ಮೂವಿ ಇದೆ, ಮಧುವನ ಕರೆದರೆ ಬರ್ತತ್ತಾ ನುಡಿಸ್ಬೋದಾ? ಹಂಗಾರ್ ಸೈ ಬಿಡಿ, ಒಂದ್ಸಲ ಮಧುವನ ಕರೆದರೆ ಕೇಂಬಲ. ಹಾ, ಎಲ್ಲ ಕೃಷ್ಣಂಗೆ ಮಧುವನ ಕರೆದರೆ ಪಿಳ್ಳಂಗೋವಿಯ. ಹಾ ಅಲ್ದಾ? ಓಕೆ, ಶುರು ಮಾಡು ಹಂಗಾರ್ ಒಂಚೂರು ಕೇಂಬ ಶುರು ಮಾಡಿ.

0: ಅದ್ಭುತ, ವಾವ್, ಸಖತ್ತಾಯ್ತು ಮಾರೆ, ಖುಷಿ ಆಯ್ತು. ಕೇಂ ಟೈಪ್ ಅಂತ ಅನ್ಸುತ್ತಾ ಸುಶಾಮ್? ಸೊ ಇಷ್ಟೆಲ್ಲ ಆದಾಗ ನಿಮ್ಗೊಂದು ಇದು ಬಂದಿರುತ್ತಲ್ಲ, ಈಗ ಒಂದು ಎಂತ ಹೇಳ್ತಾರೆ, ಪ್ರೌಡ್, ನಿಮ್ಮ ಬಗ್ಗೆನೆ ಹೆಮ್ಮೆ, ನಂಗೆ ಒಳ್ಳೆ ಕೊಳಲು ವಾದನ ಮಾಡು ಬತತ್ ಅಂತ, ಹಂಗೇನಾರು ಇದೆಯಾ?
1: ಇಲ್ಲ, ನಾ ಇನ್ನೂ ಎಂತ ಕಲೀಲ.
0: ಎಂತ ಕಲೀಲ ಬಗ್ಗೆ ಇತ್ತಲ್ಲ, ಅದಿದ್ರೆ ನೀವು ಇಂಟರ್ನ್ಯಾಷನಲ್ಲಿಂದ ಅದರಾಚಿಗೂ ಹತ್ರಿ. ಸೊ ಬ್ಯೂಟಿಫುಲ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಹಾಗೆ ಅದರೊಟ್ಟಿಗೆ ನೀವು ಮಾತಾಡೋದು ಕಡಿಮೆ, ನೀವು ಕೊಳಲು ನುಡಿಸೋದ್ರಲ್ಲೇ ಯು ಆರ್ ಎಕ್ಸ್ಪರ್ಟ್, ಯು ಆರ್ ಆನ್ ಎಕ್ಸ್ಪರ್ಟ್. ಆಯ್ತಾ, ಮಾತು ಕಮ್ಮಿ. ಮನೇಲಿ ಜಾಸ್ತಿ ಮಾತಾಡೋದು ಯಾರು?
1: ಅಕ್ಕ.
0: ಅಕ್ಕನ? ಅಕ್ಕ ಈಗ ಇಲ್ಲ ಅಲ್ಲ, ನಿಮ್ಮ ಮೂರೇ ಜನ ಇಪ್ಪದಲ್ಲ, ಯಾರು ಮಾತಾಡೋದು ಜಾಸ್ತಿ? ಮಾತಾಡೋದ ನಿಮ್ಮ ಮೂರು ಜನರಲ್ಲಿ ಅಮ್ಮ ಅಪ್ಪ ನೀನು ಯಾರು?
1: ಅಮ್ಮ.
0: ಅಮ್ಮನೇ ಜಾಸ್ತಿ ಮಾತಾಡೋದಾ? ಹಂಗಾರೆ ಅಮ್ಮನೇ ಕರೆದು ನಿಮ್ಮ ಹತ್ರ ನಿಮ್ಮ ಬಗ್ಗೆ ಮಾತಾಡಿಸುವ. ಸೊ ಅಲ್ಲೇ ಇರಿ ಅಮ್ಮ, ನೀವು ಬನ್ನಿ ಕೂಗಣಿ. ಓಕೆ, ಈಗ ಮಗ ಮಾತಾಡೋದು ಕಡಿಮೆ, ಫ್ಲೂಟ್ ನುಡಿಸಿದ್ದೇ ಜಾಸ್ತಿ. ಸೊ ನೂರಕ್ಕಿಂತ ಜಾಸ್ತಿ ಕೊಳಲನ್ನು, ಕೊಳಲು ವಾದನವನ್ನು, ಹಾಡನ್ನು ಕೊಳಲು ವಾದನ ಮೂಲಕ ನುಡಿಸ್ತೆ ಅಂತ ಅವ್ರು ಹೇಳ್ರ. ಈಗ ಅವ್ರ ಅಮ್ಮ ಆಗಿಂದ ಕೊಳಲು ಕೊಡುಕೆಲ್ಲ ಓಡಾಡ್ತಿದ್ದ ಎಲ್ಲ ಅಮ್ಮ ಅಪ್ಪ ವಿಡಿಯೋ ಶೂಟಿಂಗಲ್ಲಿ, ಅವರು ವಿಡಿಯೋಗ್ರಾಫರೇ ಫೋಟೋಗ್ರಾಫರೇ ಅಲ್ದಾ ಗಣೇಶ್ ಅವರು, ನೀವು ಮಾಲತಿ ಗಣೇಶ್ ಅವರು, ಶ್ಯಾಮ್ ಅವರ ತಾಯಿ. ಈಗ ಹೇಗೆ ಅವನಿಗೆ ಫಸ್ಟಿಗೆ ಇಂಟ್ರೆಸ್ಟ್ ಬಂದಾಗ ನೀವು ರಗ್ಲಿ ಅಂದ್ರೆ ಹೌದಾ?
2: ಆಕ್ಚುಲಿ ಅವಾಗ ಕೊರೋನಾ ಟೈಮ್, ಎಲ್ಲರೂ ಮನೆಯಲ್ಲೇ ಇತ್ತಲ್ಲ, ಅವಾಗ ನನಗೆ ಆನ್ಲೈನ್ ಕ್ಲಾಸ್ ಇತ್ತು, ಟೀಚರ್ ಆದ್ರಿಂದ ಆನ್ಲೈನ್ ಕ್ಲಾಸ್, ಅಲ್ಲಿ ಆನ್ಲೈನ್ ಕ್ಲಾಸ್ ಹತ್ರ ಬಂದು ಕೊಳಲು ನುಡಿಸ್ತಾ ಇದ್ದ. ನನಗೆ ಅವಾಗ ಕ್ಲಾಸ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಆಚೆ ಹೋಗ ಆಚೆ ಹೋಗೋದು, ನಮ್ದು ಟೆನ್ಷನ್ ಬೇರೆ
0: ಆಗಿತ್ತು, ಹೌದು,
2: ಬೇರೆ ಬೇರೆ ಟೆನ್ಷನ್ ಇತ್ತು. ಅವಾಗ ಅವನೇನು ಊದ್ತಾ ಇದ್ದ, ನಾನು ಅವನಿಗೆ ಸಪೋರ್ಟ್ ಮಾಡ್ಲಿಲ್ಲ ಆ ಟೈಮ್, ನಿಜವಾಗಿ ಹೇಳುದಾದ್ರೆ. ಆ ನಂತರ ನನ್ನ ಮಗ ಒಂದು ಪ್ರೈಸ್ ತಂದ ನಂತರ, ಹೋ, ನನ್ನ ಮಗನಿಗೆ ನಾನು ಸಪೋರ್ಟ್ ಮಾಡಿಲ್ಲ, ನಂದೇ ಟೆನ್ಷನ್ ಅಲ್ಲಿ ಇದ್ದೆ ಅಲ್ಲ ಅಂತೇಳಿ ಮತ್ತೆ ಅವನ್ ಪ್ರೈಸ್ ತಂದ ನಂತರ ಅವೆಲ್ಲರೂ ಊರ್ನವರೆಲ್ಲ ಹೊಗಳಿದ್ರು, ಅವನಿಗೆ ಒಂದು ಕ್ಲಾಸಿಗೆ ಹಾಕಿ, ಅವನಿಗೆ ಗುರುಗಳು ಬೇಕು, ಯಾಕಂದ್ರೆ ಅವನು ವಿದೌಟ್ ಗುರು ಅಷ್ಟು ಮಾಡಿದನಂತ ಹೇಳಿದ್ರೆ, ಗುರು ಇದ್ರೆ ಏನೋ ಮಾಡ್ತಾನೆ, ಅವನಿಗೆ ಗುರುಗಳಿಗೆ ಹುಡುಕಿ ಅಂತ. ಅದು ಕೂಡ ನಾವು ಏನು ಮಾಡ್ಲಿಲ್ಲ, ಅವನಿಗೆ ಒಂದು ಮೊಬೈಲ್, ಒಂದು ಪಪ್ಪನ ಮೊಬೈಲ್ ಇಟ್ಕೊಂಡೆ ಮಾಡ್ತಿದ್ದ ಆ ಟೈಮಿಗೆ.
0: ಓಕೆ,
2: ಅದು ಮೊಬೈಲ್ ಅಲ್ಲೇ ಹುಡುಕಿದ, ಸರ್ಚ್ ಮಾಡಿದ.
0: ಆಗ ಅವನಿಗೆ ಎಷ್ಟು? ಆರನೇ ಕ್ಲಾಸ್.
2: ಆರನೇ ಕ್ಲಾಸ್. ಪ್ರವೀಣ್ ಗೋಡ್ಕಿಂಡಿ ಅಂತ ಹುಡುಕಿದ, ಹುಡುಕಿ ಹುಡುಕಿ ಒಂದು ನಂಬರ್ ಸಿಕ್ತು, ನಂಬರಿಗೂ ಅವನೇ ಕಾಲ್ ಮಾಡಿದ.
0: ಓಕೆ,
2: ಕಾಲ್ ಮಾಡಿದ ತಕ್ಷಣ ಅವರು ಸುನಿಲ್ ಕುಮಾರ್ ಅಂತೇಳಿ, ಅವರು ಪ್ರವೀಣ್ ಗೋಡ್ಕಿಂಡಿ ಅವರ ಶಿಷ್ಯ ಅವರು ಆಕ್ಚುಲಿ.
0: ಓಕೆ,
2: ಅವರು ಒಂದೇ ಸಲ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ಶಿಷ್ಯರಾಗಿ ತಗೊಳ್ಬೇಕು ಅಂತ ಹೇಳಿದ್ರೆ ಅವ್ರಿಗೊಂದು ಟೆಸ್ಟ್ ಇರ್ತದೆ, ನಿನ್ಗೇನೆಲ್ಲ ನುಡಿಸ್ಲಿಕ್ಕೆ ಬರುತ್ತೆ ನೋಡ್ಸ್ ನೋಡುವ ಅಂತ ಹೇಳಿದ್ರು. ಅದಕ್ಕೆ ಅವನು ಏನೋ ಒಂದು ನುಡಿಸಿದ, ಅದು ಆವಾಗ್ಲೇ ಅವನು ಸುಮಾರು ಕಲ್ತು ಬಿಟ್ಟಾಗಿತ್ತು ಅವನು, ಅಂದ್ರೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಬೇಕಿತ್ತು ಅವನಿಗೆ, ಕಲ್ತು ಬಿಟ್ಟಾಗಿತ್ತು. ಅವರು ನಾವು ನುಡಿಸಿದ್ ನೋಡಿ ಅವ್ರಿಗೆ ಖುಷಿ ಆಯ್ತು, ಆ ನಾಳೆಯಿಂದನೇ ಕ್ಲಾಸಿಗೆ, ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಂತೆ.
0: ಇದೆಲ್ಲ ಆನ್ಲೈನ್ ಅಲ್ಲೇ ಇಂಟರ್ವ್ಯೂ ಆಗಿದ್ದು?
2: ಇಂಟರ್ವ್ಯೂ ವಾಟ್ಸಪ್ ಅಲ್ಲಿ ಅವರು ಕಾಲ್ ಮಾಡಿದ್ರು, ಕಾಲ್ ಮಾಡಿ ಅವರು ನಾಳೆಯಿಂದನೇ ಕ್ಲಾಸಿಗೆ ಜಾಯ್ನ್ ಆಗು, ವಾರದಲ್ಲಿ ಎರಡು ಕ್ಲಾಸ್ ಇರ್ತದೆ ಅಂತ ಹೇಳಿದ್ರು. ಆಮೇಲೆ ಸೇರಿದ ರಾಗ ರಾಗ, ಅಂದ್ರೆ ಅವನಿಗೆ ಸರಿಗಮ ಪದನಿಸ ಬೇಕಿಲ್ಲ ಅಷ್ಟೊತ್ತಿಗೆ, ಅದೆಲ್ಲ ಕಲ್ತ ಆಗಿತ್ತ ಅವನು. ಆಕ್ಚುಲಿ ಬೇಸ್ ಸ್ಟಾರ್ಟ್ ಮಾಡುದು ಸರಿಗಮ ಪದನಿಸ,
0: ಹೌದು.
2: ಇವನಿಗೆ ಇನ್ನೂ ಬೇಕು ಅದಲ್ಲ ಹಾಡು, ಅದು ಹಾಡುದು ಯಾವ್ದು, ಇದು ಹಾಡುದು ಯಾವ್ದು ಅಂತ ಸರಿ ಕೇಳ್ತಾ ಇದ್ದ. ಸರ್, ಆ ಹಾಡು ಹಾಡ್ಬೇಕು ನಾನು, ಈ ಹಾಡು ಹಾಡ್ಬೇಕು ಅಂತ. ಅವರು ವೇಟ್ ಮಾಡು ವೇಟ್ ಮಾಡು, ಅದೆಲ್ಲ ಆಮೇಲೆ ಕಲಿಬಹುದು ಕಲಿಬಹುದು. ಇವನು ಅದ್ರ ಅವ್ರಿಗಿಂತ ಫಾಸ್ಟ್ ಇದ್ದ. ಇವನು ಮತ್ತೆ ಯೂಟ್ಯೂಬ್ ಎಲ್ಲ ಸರ್ಚ್ ಮಾಡಿದ, ಯೂಟ್ಯೂಬ್ ಅಲ್ಲೆಲ್ಲ ನೋಡ್ಕೊಂಡು ಅದರಲ್ಲೆಲ್ಲ ಕಲ್ತ್ಕೊಂಡು, ಅದೇ ಆಕ್ಚುಲಿ ನೋಟ್ಸ್ ಇದ್ರೆ ಮಾತ್ರ ಕರೆಕ್ಟ್ ಹಾಡ್ಲಿಕ್ಕೆ ಆಗುತ್ತೆ. ಆಕ್ಚುಲಿ ನೋಟ್ಸ್ ಇಲ್ಲದೆ ಅವ್ರಿಗೆ ಹಾಡ್ಲಿಕ್ಕೆ ಬರಲ್ಲ, ಸಣ್ಣ ಪ್ರಾಯ ಅವಾಗ. ಅವನೇನು ಪ್ರವೀಣ್ ಗೋಳ್ಕಿಂಡಿ ಅವ್ರದ್ದೇ ವಿಡಿಯೋ ಇಟ್ಕೊಂಡು ಅವ್ರದ್ದೇ ನೋಡ್ಕೊಂಡು ಅವ್ರದ್ದು ಫಿಂಗರ್ ಮೂವ್ಮೆಂಟ್ಸ್ ಬರ್ತದಲ್ಲ, ಆ ಫಿಂಗರ್ ಮೂವ್ಮೆಂಟ್ಸ್ ಅಲ್ಲಿ ಅದ್ರ ನೋಟ್ಸ್ ಎಲ್ಲ ಫೈಂಡ್ ಔಟ್ ಮಾಡಿ ಅವನೇ ಬರ್ಕೊಂಡು ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ.
0: ವಾವ್, ಓಕೆ.
2: ಅಂದ್ರೆ ಆಕ್ಚುಲಿ ಒಂದು ದೇವರ ದಯನ ಇರಬಹುದೇನೋ ಗೊತ್ತಿಲ್ಲ.
0: ಇಲ್ಲ, ನಿಜವಾಗ್ಲೂ ಅದು ಪೂರ್ವಜನ್ಮದ ಸಂಸ್ಕಾರವೇ ಅದು. ಎಷ್ಟು ಸುಲಭದಲ್ಲಿ ಇಂಥ ವಿದ್ಯೆಗಳೆಲ್ಲ ಒಲಿಯಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಲೀಲಾಜಾಲವಾಗಿ ಆ ಬೆರಳನ್ನು ನುಡಿಸ್ಕೊಂಡು ಹಾಡಬೇಕು ಆ ಉಸಿರು ಜೊತೆಗೆ ಅಂತಂದ್ರೆ, ಅಂಥ ಹಾಡುಗಳನ್ನ ಇಟ್ ಈಸ್ ನಾಟ್ ಈಸಿ. ಅಷ್ಟು ಸುಂದರವಾಗಿ ಹಾಡ್ತಾ ಇದ್ರು. ಸೊ ಆದ್ರೆ ಅವರ ಅಪ್ಪ ಫುಲ್ ಸಪೋರ್ಟ್ ಅಂತೆ?
2: ಅಪ್ಪ ಫುಲ್ ಸಪೋರ್ಟ್, ಯಾಕಂತ ಹೇಳಿದ್ರೆ ಅವ್ರ ಮಕ್ಕಳು ಇಬ್ಬರಿಗೂ ಸಪೋರ್ಟೆ. ಯಾಕಂದ್ರೆ ಅವನ್ ಕಲಿತಾ ಇದ್ದಾನೆ, ಆ ವಿದ್ಯೆ ಯಾರಿಗೂ ಬರುವುದಿಲ್ಲ ಸುಲಭದಲ್ಲಿ.
0: ನಿಜ,
2: ವಿದ್ಯೆ ನನ್ನ ಮಗನಿಗೆ ಬಂದಿದೆ ಅಂದ್ರೆ ಏನೋ ಇರಬೇಕು. ಅದಕ್ಕೆ ತುಂಬಾ ಕರೋನಾ ಟೈಮ್ ತುಂಬಾ ಕಷ್ಟ ಇರ್ತಿತ್ತು, ಬಿಸ್ನೆಸ್ ಇರ್ಲಿಲ್ಲ, ಮನೆಯಲ್ಲಿ ಇತ್ತು ಎಲ್ಲರೂ ಕೂಡ. ಅದರಲ್ಲೂ ಕೂಡ ಅವ್ರು ಅವನಿಗೋಸ್ಕರ ಅಡ್ಡಿಲ್ಲ, ಅವನೇನ್ ಹೇಳ್ತಾನೆ ಎಲ್ಲ ತಗಿಸಿಕೊಡ್ತಿದ್ರು. ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಬೇಕಿತ್ತು, ಪಪ್ಪ ಇದು ನೋಡಿ ಇದು ಉಂಟು ಪಪ್ಪ ಅಂತ ಹೇಳಿದ ತಕ್ಷಣ ಹಾ ತಗೋ ಅಂತ. ಅವನಿಗೆ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ, ಈವರೆಗೂ ಇಲ್ಲ ಅಂತ ಹೇಳಿ. ಅವನಿಗೆ ಏನ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಗೆ, ಮ್ಯೂಸಿಕ್ ಪ್ರೊ ಅವನೇ ಮಾಡ್ತಾನೆ, ಎಲ್ಲೆಲ್ಲದೋ ಮಾಡಿಕೊಂಡು ಕಂಪ್ಯೂಟರ್ ಅಲ್ಲಿ ಅವನೇ ಮ್ಯೂಸಿಕ್. ಅವನ್ ಯೂಟ್ಯೂಬ್ ಇದೆ, ಆ ಯೂಟ್ಯೂಬ್ ಅಲ್ಲಿ ತುಂಬಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅವನೇ ಮಾಡ್ಕೊಂಡಿದ್ದ.
0: ಹೌದಾ? ವಾವ್, ಓಕೆ.
2: ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಲ್ಲಿ ಅವನೇ ಹಾಕ್ತಾ ಇದ್ದ, ಅದು ನೋಡೋದು ಖುಷಿ ಆಗ್ತದೆ.
0: ವೆರಿ ನೈಸ್. ಆಕ್ಚುಲಿ ಒಂದು ಖುಷಿ ಅಂತ ಗೊತ್ತಾ ಇದ್ರಲ್ಲಿ, ಮಕ್ಕಳ ಕೈಗೆ ಮೊಬೈಲ್ ಸಿಕ್ಕರೆ ಹಾಳಾತು ಅಂತ ಹೇಳ್ತಾರೆ. ಹಾಳಾಪರ ಹಾಳಾತ್ರು. ಅದನ್ನು ಹೇಗೆ ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳಕ್ಕೆ, ಅದರೊಟ್ಟಿಗೆ ಹೇಗೆ ಬೆಳಿಲಕ್ಕೆ ಅಂಬುದಕ್ಕೆ ನಮ್ಮ ಶ್ಯಾಮ್ ಒಳ್ಳೆ ಉದಾಹರಣೆಯಾಗಿ ನಿಲ್ತಾರೆ. ಅಪ್ಪಯ್ಯ ಎಷ್ಟು ಕೊಳಲು ತೆಗೆಸಿ ಕೊಟ್ಟಿರ್ಕೊಂಡ್ರೆ 32 ಕೊಳಲ ಅಂತ ಹೇಳಿದರು.

0: ಶ್ಯಾಮ್ ಈ ಮಟ್ಟದಿಂದ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ, ಅಂತಾರಾಷ್ಟ್ರೀಯ ಮಟ್ಟ ಅಂತ ಹೇಳ್ರ, ಸೊ ಆ ಮಟ್ಟವನ್ನು ಮುಟ್ಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ ರೇಡಿಯೋ ಕುಂದಾಪುರ ಕಡೆಯಿಂದ.
1: ಧನ್ಯವಾದಗಳು ಮೇಡಮ್. ನಿಮ್ಮ ಸಪೋರ್ಟ್ ಕೂಡ ಅವನಿಗೆ ಯಾವಾಗಲೂ ಇರಬೇಕು, ಯಾಕಂದ್ರೆ ಅವನಿಗೆ ಒಂದು ಒಳ್ಳೆ ವೇದಿಕೆ ಸಿಗಬೇಕು, ಆ ವೇದಿಕೆ ಈ ಮುಖಾಂತರ ಆಗಲಿ ಅಂತ ನನ್ನ.
0: ಖಂಡಿತವಾಗ್ಲೂ ಆಗತ್ತೆ. ಥ್ಯಾಂಕ್ ಯು ಸೋ ಮಚ್.
1: ತಾಯಿಯಾಗಿ ನಮ್ಮ ಆಸೆ, ತಂದೆ ತಾಯಿಯಾಗಿ ಅವನಿಗೊಂದು ಒಳ್ಳೆ ವೇದಿಕೆ, ಒಳ್ಳೆ ಅಪರ್ಚುನಿಟಿ, ಮತ್ತು ಅವನು ಜನರು ಅವನನ್ನು ಗುರುತಿಸುವಂಗೆ ಆಗಬೇಕು ಅನ್ನೋದೇ ನಮ್ಮ ಆಸೆ.
0: ಇಲ್ಲ,
1: ಅವನ ಪ್ರತಿಭೆ ನೋಡಿದರೆ ನಮಗೆ ಮನೆಯಲ್ಲಿ ನೆನೆಸ್ಕೊಳ್ಳಿಕ್ಕೆ ಆಗೋದು. ವಿಷಯ, ಇಷ್ಟು ಒಳ್ಳೆ ಪ್ರತಿಭೆ ಮನೇಲಿ ಕೂತಿದ್ನಲ್ಲ ಅಂತ ಒಂದೊಂದ್ಸಲ ಬೇಜಾರಾಗ್ತದೆ. ಅಂದರೆ ನ್ಯಾಷನಲ್ ಲೆವೆಲ್ಗೆ ಹೋಗಿ ಬಂದ, ರಾಷ್ಟ್ರೀಯ ಮಟ್ಟಕ್ಕೆ ಹೋದ್ರೂ ಇನ್ನೂ ಏನೋ ಕಡಿಮೆ, ಇನ್ನೂ ಆಗಲಿಲ್ಲ, ಇನ್ನೂ ಕಡಿಮೆ ಅನಿಸುತ್ತೆ ನಮಗೆ.
0: ಅಲ್ಲ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಅವನಿನ್ನು 10th class ಹುಡುಗ ಅಷ್ಟೇ, 15 ವರ್ಷದವನು, 2010 ಹುಟ್ಟಿದ್ದು, ಸೊ 15 ವರ್ಷ ಆದದಷ್ಟೇ. ಈ ವಯಸ್ಸಿಗೆ ಇಷ್ಟೊಂದು ವಿದ್ಯೆಯನ್ನು ಪಳಗಿಸ್ಕೊಂಡಿದ್ದಾರಂದ್ರೆ ಇನ್ನೆಲ್ಲೋ ಹೋಗಿ ಮುಟ್ಟುವಂಥ ದೊಡ್ಡ ಅವಕಾಶಗಳು ಕಾಯ್ತಾ ಇರುತ್ತೆ. ಈಗ SSLC ಎಕ್ಸಾಮ್ ಬರೆದಿದ್ದಾರೆ, ಅದರದ್ದು ರಿಸಲ್ಟ್ ಬರಲಿಕ್ಕಿದೆ, ಅದರ ನಂತರ ಮುಂದಿನದು ಡಿಸಿಷನ್ ಆಗ್ತಾ ಹೋಗುತ್ತೆ. ಅದರೊಟ್ಟಿಗೆ ಈ ಪ್ರವೃತ್ತಿ ಇದೆಯಲ್ಲ, ಅದು ಬೆಳೀತ ನಾಳೆ ಅದು ವೃತ್ತಿಯೇ ಆಗ್ತ. ಸೊ ಅಂಥದ್ದೊಂದು ಮಟ್ಟಕ್ಕೆ ಶ್ಯಾಮ್ ಮುಟ್ತಾನೆ, ಮುಟ್ಟೆ ಮುಟ್ತಾನೆ, ಅಂಥ ಪ್ರತಿಭೆ ಇರುವಂತಹ ಹುಡುಗ. ನಿಮ್ಮ ಸಪೋರ್ಟ್ ಹೀಗೆ ನಿರಂತರವಾಗಿರಲಿ, ಸೊ ಇದೇ ಥರ ಹೋಗ್ತಾ ಇರಲಿ ಅಂತ ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ಸ್ಟುಡಿಯೋಗೆ ಬಂದಿದ್ದಕ್ಕೆ.
1: ಧನ್ಯವಾದಗಳು.
0: ಹಾಂ ಶ್ಯಾಮ್, ಕಾರ್ಯಕ್ರಮವನ್ನು ಮುಗಿಸೋ ಮುಂಚೆ ಕನ್ಕ್ಲೂಡಿಂಗ್ ಆಗಿ ಒಂದು ಬ್ಯೂಟಿಫುಲ್ ಮುರುಳಿ ಗಾನ, ಯಾವುದು?
2: ಕೋರಾಕ.
0: ಹಾಂ, ಶುರು ಮಾಡುವಾ? ಓಕೆ.

0: ಶ್ಯಾಮ್ ಅವರೇ, ಆಗ ನಾನು ಇಂಟ್ರೊಡಕ್ಷನ್ ಕೊಡೋತ್ತಿಗೆ ಹೇಳಿದೆ ನೀಲ ಮೇಘ ಶ್ಯಾಮ ಅಂತ ಹೇಳ್ಕೊಂಡೆ. ಸೊ ಅದಕ್ಕೆ ಸರಿಯಾಗಿ ಮುರಳಿ ಗಾನ ಕಲ್ತ್ಕೊಂಡೆ. ಎಲ್ಲರೂ ತಲೆದೂಗಕ್ಕೆ ಹಾಗೆ ಕೊರಳನನ್ನು ನುಡಿಸ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋಗೆ ಬಂದು ಇಷ್ಟು ಹೊತ್ತು ಇಷ್ಟು ಸುಂದರವಾಗಿ ಕೊಳಲ್ ನುಡಿಸಿದ್ದು. ಮಾತಾಡೋದು ಇನ್ನೊಂಚೂರು ಕಲಿಕತ್ತೆ, ಬಟ್ ಕೊಳಲ್ ನುಡಿಸಿದ್ದಂತೂ A1, ಸೂಪರ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ಸ್ ಜ್ಯೋತಿ ಮ್ಯಾಮ್, ಮತ್ತೆ ರೇಡಿಯೋ FM ಕುಂದಾಪುರ 89.6 FM.
0: ಆಯ್ತು, ನಿಮಗೂ ಕೂಡ ಥ್ಯಾಂಕ್ ಯು. ಬರ್ತಾ ಇರಿ, ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ಯುವ ಸ್ಪಂದನ ಮುಗಿಸಿ ಹೊರಡ್ತಾ ಇತ್ತು ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಕೇಳ್ತಾ ಇರಿ.
2: ಅಮ್ಮ ಪಪ್ಪ ಅಂತ ನನ್ನ PU-ಗೆ ಭಂಡಾರ್ಕರ್ಸ್ ಕಾಲೇಜಿಗೆ ಸೇರ್ಸ್ಕಂತಿದ್ರೆ?
0: ಯಾಕೆಂದ್ರೆ ನಿಮ್ಮ ಅಪ್ಪನು ಭಂಡಾರ್ಕರ್ಸ್ PU ಕಾಲೇಜಲ್ಲಿ ಓದಿದ್ದು, ಅದಕ್ಕೆ ಮಗ. ಹೌದು, ಸೈನ್ಸ್ ಕಾಮರ್ಸ್ ಆರ್ಟ್ಸ್ ನಿಮ್ ಬೇಕಾಗಿರೋ ಸ್ಟ್ರೀಮ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಫಿಸಿಕ್ಸ್ ಲ್ಯಾಬ್, ಕೆಮಿಸ್ಟ್ರಿ ಲ್ಯಾಬ್, ಬಯಾಲಜಿ ಲ್ಯಾಬ್ ಅಂಡ್ ಕಂಪ್ಯೂಟರ್ ಲ್ಯಾಬ್. ಸುಂದರವಾಗಿರೋ ಸುಸಜ್ಜಿತ ಲೈಬ್ರರಿ, ಅದರ ಜೊತೆಗೆ ಸ್ಪೋರ್ಟ್ಸ್ ಫೆಸಿಲಿಟೀಸ್, ಔಟ್ಡೋರ್ ಗೇಮ್ಸ್, ಸಪರೇಟ್ ಹಾಸ್ಟೆಲ್ಸ್ ಫಾರ್ ಲೇಡೀಸ್ ಅಂಡ್ ಜೆಂಟ್ಸ್, ಅದರೊಂದಿಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಗೆ ಫುಲ್ ಸಪೋರ್ಟ್. ಮತ್ತೆ ತಡ ಬನ್ನಿ ಭಂಡಾರ್ಕರ್ಸ್ PU ಕಾಲೇಜಿಗೆ. ವಿಸಿಟ್ ಭಂಡಾರ್ಕರ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್, ಕುಂದಾಪುರ.
3: ಜಿರಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ, ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ M. ಬಿಜೂರು. ಬನ್ನಿ ಕೇಳೋಣ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಪ್ರಿಯ ಮನಸ್ಸೆ. ಹೌದು, ಕಳೆದ ಸಂಚಿಕೆಯಲ್ಲಿ ಪ್ರಿಯ ಮನಸ್ಸೆಯಲ್ಲಿ ನಮ್ಮ ಜೊತೆ ಇಬ್ಬರು ವಿದ್ಯಾರ್ಥಿನಿಯರಿದ್ರು. ಅವ್ರು ಹೇಳ್ತಾ ಇದ್ರು, ನಮಗೆ ಮದುವೆ ಬೇಡ, ಸಂಬಂಧಗಳು ಬೇಡ, ಕಮಿಟ್ಮೆಂಟ್ಗಳು ಬೇಡ, ನಮ್ಗೆ ಇದೆಲ್ಲ ತುಂಬಾ ಕಷ್ಟ ಆಗ್ತಾ, ಆ ಕಮಿಟ್ಮೆಂಟ್ಗೆ ಒಳಗಾಕ ನಾವು ರೆಡಿ ಇಪ್ಪುದಿಲ್ಲ, ಮತ್ತೆ ಹೆಚ್ಚಾಗಿ ಸಂಬಂಧಗಳಂದ್ರೆ ಅಲ್ಲಿ ಮೋಸನೇ ಆಪಂತದ್ದು. ಇದ್ರ ಬಗ್ಗೆ ಎಲ್ಲ ತುಂಬಾ ಡೀಟೇಲ್ ಆಗಿ ಮಾತಾಡಿದ್ವಿ. ಅದರ ಮುಂದುವರಿದ ಭಾಗ ಇವತ್ತಿನ ಸಂಚಿಕೆಯಲ್ಲಿ. ನಮ್ಮೊಟ್ಟಿಗೆ ನಮ್ಮ ಕುಂದಾಪುರದ ಪ್ರಸಿದ್ಧ ಆಪ್ತ ಸಮಾಲೋಚಕಿಯಾಗಿರುವ ಸ್ವರ್ಣ ಕುಂದಾಪುರ ಅವರಿದ್ದಾರೆ, ಹಾಗೇನೆ ನಮಗ ಇನ್ನೊಬ್ರು ಅತಿಥಿಯಾಗಿ ಸಿಂಧು ಐತಾಳ್ ಅವರಿದ್ದಾರೆ, ಬರಹಗಾರರು ಮತ್ತು ಶಿಕ್ಷಕಿ. ಸೊ ಇವರೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಜೊತೆಗೆ ನಮ್ಮ ವಿದ್ಯಾರ್ಥಿನಿ ಪ್ರತೀಕ್ಷ ಅವರಿದ್ದಾರೆ, ಇವ್ರಿಗೂ ಕೂಡ ಸ್ವಾಗತ. ಪ್ರಿಯ ಮನಸ್ಸಿನ ಈ ವಿಶೇಷ ಸಂಚಿಕೆಗೆ ಮತ್ತೊಮ್ಮೆ ತಮ್ಗೆಲ್ರಿಗೂ ಸ್ವಾಗತ.
2: ಧನ್ಯವಾದ.
1: ಓಕೆ, ಈಗ ಅಲ್ಲಿ ಅರ್ಧಕ್ಕೆ ಮುಗೀತದ ಹೋದ ಸಂಚಿಕೆ ಸಮಯ ಆಗಿದ್ರಿಂದ ಎಂತಂದ್ ಕೇಳ್ರೆ, ಸಂಬಂಧಗಳನ್ನೆಲ್ಲ ನಾವು ಹೆಂಗೆ ನಂಬುದು, ಹೆಂಗ್ ಜನರೇಷನ್ ಅಲ್ಲಿ ಇರುವಂತಹ ಕಾಳಜಿಯೇ ಅದು, ಹೆಂಗ್ ಟ್ರಸ್ಟ್ ಮಾಡುದು, ಅವ್ರಿಗೆ ಬೇರೆ ಯಾವ ಅಫೇರ್ಸ್ ಇಲ್ಲ, ಬೇರೆ ಯಾವ ಸಂಬಂಧಗಳಿಲ್ಲ. ಈಗಿನ ಅವ್ರಿಗೆ ಬಂದ್ಕೊಂಡು ಅನ್ನತನ ಹೇಳುದಿತ್ತು, ಮ್ಯಾಮ್ ಈಗಿನ ಮಕ್ಕಳಿಗೆ ಎಲ್ಲರಿಗೂ ಸುಮಾರು ಸಂಬಂಧಗಳೆಲ್ಲ ಆಗಿ ಹೋಯ್ತು, ಎಲ್ಲ ಮುಗ್ದು ಹೋಗಿರುತ್ತೆ, ಹೆಂಗ್ ಟ್ರಸ್ಟ್ ಮಾಡುದು ಅಂತ ಹೇಳ್ಕೊಂಡ. ಅದ್ರ ಬಗ್ಗೆ ಸುಮಾರು ಹೇಳಿದ್ರು. ನಮ್ಮ ಹನಿ ಅನ್ನೋ ವಿದ್ಯಾರ್ಥಿನಿ ಮದುವೆ ಬೇಡ, ಮದುವೆ ಆಗುದು ಅಂತಕ್ಕೆ, ಈ ಕಮಿಟ್ಮೆಂಟ್ಗಳೇ ಬೇಡ ಅಂತ ಹೇಳಿದ್ರು. ಬಟ್ ನಮ್ಮದೊಂದು ಕನ್ಕ್ಲೂಷನ್ ಆ ಹೊತ್ತಿಗೆ ಎಂತ ಆಯ್ತು ಅನ್ಕೇಂದ್ರೆ, ಈ ವಯಸ್ಸು 16 ಹದಿಹರೆಯ, ಸೊ ಮೆಚೂರ್ ಡಿಸಿಷನ್ ಇಪ್ಪುದಿಲ್ಲ, ಏನೋ ಒಂದ್ರಿಂದ ಇನ್ಫ್ಲುಯೆನ್ಸ್ ಆಗಿ ಆ ಡಿಸಿಷನ್ ತಕೊಂಡಿರ್ತಾರಂತ. ಆದ್ರೆ ನನ್ನ ಪ್ರಶ್ನೆ ಇಲ್ಲಿ ಸ್ವರ್ಣ ಅವರಿಗೆ ಅಂತ ಅನ್ಕೇಂದ್ರೆ, ಈ ಸಂಬಂಧಗಳನ್ನ ಇತ್ತೀಚೆಗೆ ನಾವು ಮೇ ಬಿ ತುಂಬಾ ಓಪನ್ ಟು ಸೋಷಿಯಲ್ ಮೀಡಿಯಾ ಇಪ್ಪುಕೋಯ ಅಂತದ್ದು, ದಿನಾ ಕಾಂಬುದು ಅವ್ರು ಇವ್ರನ್ನ ಕೊಂದ್ರಂಬ್ರ, ಇವರೊಟ್ಟಿಗೆ ಅವ್ರ ಸಂಬಂಧ ಅಂಬ್ರ, ಅಕ್ರಮ ಸಂಬಂಧ, ಅನೈತಿಕ ಸಂಬಂಧ, ಅದಕ್ಕಿಂತ ಕೊಲೆ ಮಾಡಿದ್ರು, ಹಂಗಾಯ್ತು ಹಿಂಗಾಯ್ತು ಮತ್ತೊಂದಾಯ್ತು ಮಗದೊಂದಾಯ್ತು, ಸಂಬಂಧಗಳನ್ನೇ ಡೌಟ್ ಮಾಡೋಕೆ ಮುದಿ ಆಗ್ದಂದ್ರೆ ಹೆದರಿಕೆ ಆಯ್ತು ಮರ್ರೆ ಅಂತ. ಈಗ ಆ ಥರದ ಒಂದು ಸ್ಥಿತಿಗೆ ಬಂದು ನಿಂತು ಬಿಟ್ಟಿತ್ತು ನಾವು. ಈಗ ಇದನ್ನೆಲ್ಲ ಹೋಗಲಾಡಿಸೋದು ಹೆಂಗೆ? ಯಾವ್ದಾರ ಒಂದು ಸಂಬಂಧನ ವೆರಿ ವೆರಿ ಸೇಕ್ರೆಡ್ ಆಗಿ ಇಟ್ಕೊಂಡಂತಲ್ಲ, ನಂಬಿಕಾರವಾಗಿ ಇಟ್ಕೊಂಡು ಹೆಂಗೆ?
2: ಹೌದು, ಈಗ ಸೋಷಿಯಲ್ ಮೀಡಿಯಾಗಳಿಂದಾಗಿ ಮತ್ತೆ ನಾವು ನೋಡ್ತಾ ಇರುವಂತಹ ಸುತ್ತಮುತ್ತಲಿನ ಈಗ ಕಾಲೇಜ್ಗಳಲ್ಲಿ ಅಥವಾ ಸಮಾಜದಲ್ಲಿ ಆಗ್ತಾ ಇರುವಂತ ಕೆಲವೊಂದು ಘಟನೆಗಳನ್ನ ನೋಡಿ ಈಗಿನ ಯೂತ್ಸ್ ನಂಗೆ ಮದ್ವೆ ಬೇಡ, ಯಾಕೆ ಎಲ್ಲರೂ ಮೋಸ ಮಾಡುವವರೇ ಅನ್ನುವಂಥ ನಿರ್ಧಾರಕ್ಕೆ ಬಂದಿರುವಂಥದ್ದು ಸಾಮಾನ್ಯ. ನಾವು ಇದನ್ನ ಪ್ರಶ್ನೆ ಮಾಡೋದಲ್ಲ. ಹಾಗಂತ ಯಾವುದೋ ಒಂದು ಘಟನೆಗಳನ್ನ ಅಥವಾ ಯಾರದ್ದೋ ಒಂದು ಸ್ಟೋರಿಯನ್ನು ನೋಡಿ ಭಯದಿಂದನೋ ಮತ್ತೊಂದ್ರಿಂದನೋ ಎಲ್ಲರೂ ಕೆಟ್ಟವರು ಅನ್ನುವ ನಿರ್ಧಾರಕ್ಕೆ ಬರೋದು ಸರಿಯಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ, ನಾವೆಲ್ಲರೂ ಕೆಟ್ಟವರು ಅಂತ ಹೇಳಿ ನಾವೆಲ್ಲರಿಂದ ದೂರ ಉಳಿದಾಗ ನಿಜವಾದ ಒಳ್ಳೆಯವರು ಕೂಡ ನಮ್ಮಿಂದ ದೂರ ಉಳಿತಾರೆ ಅಲ್ವಾ? ಇದರಿಂದ ಈಗ ಹೊರಗೆ ಬರೋದು ಹೇಗಂತ ಹೇಳಿದ್ರೆ, ಮೊದಲನೇದಾಗಿ ಎಲ್ಲ ಈಗ ಹೊರಗಡೆ ಸ್ಟೋರಿಗಳು ಬರುವುದು ಎಲ್ಲೋ ಒಂದೆರಡು ಅಥವಾ ಒಂದು 100 ಒಂದು 10 ಸ್ಟೋರಿ ಬರ್ಬೋದು. 100 ಜನರದ್ದು ಬರತ್ತಾ? ಇಲ್ಲ. 10 ನಾವು ಆಧರಿಸಿಕೊಂಡು ಒಂದು ಕ್ಲಾಸಲ್ಲಿ ಯಾರೋ ಒಂದು ಇಬ್ರು ಓದ್ತಾ ಇಲ್ಲ, ಫೈಲ್ ಆಗಿದ್ದಾರೆ ಅಂತ ಹೇಳಿದ ತಕ್ಷಣ ಆ ಶಾಲೆನೇ ಸರಿಯಾಗಿಲ್ಲ ಅಂತ ಹೇಳೋದು ಸರಿನಾ? ತಪ್ಪಲ್ವಾ? ಸೊ ಇದು ಅವರವರ ವೈಯಕ್ತಿಕ ಕಾರಣಗಳಿರ್ಬೋದು. ಒಬ್ಬ ವ್ಯಕ್ತಿ ಕೆಟ್ಟವನಾಗಿದ್ದಾನೆ ಅಥವಾ ಒಬ್ಬ ವ್ಯಕ್ತಿ ಮೋಸ ಮಾಡ್ದ ಅಂತ ಹೇಳಿದ್ರೆ ಅದು ಅವನ ವೈಯಕ್ತಿಕವಾದಂತ ಒಂದು ವ್ಯಕ್ತಿತ್ವ, ಅದು ಸಾಮೂಹಿಕ ವ್ಯಕ್ತಿತ್ವ ಅಲ್ಲ. ಆದ್ರೆ ಈಗ ಮೀಡಿಯಾಗಳಲ್ಲಿ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಎಲ್ಲರೂ ಹೀಗೆ ಇರ್ತಾರೆ ಅಂತ ಹೇಳಿ ತೋರಿಸಿ ತೋರಿಸಿ ನಮ್ಮ ಮನಸ್ಸುಗಳನ್ನ ಒಂಥರ ಒಡೆದು ಹಾಕ್ತಾ ಇದ್ದಾರೆ. ಇದು ಕೂಡ ತಪ್ಪೆ. ಇದನ್ನೆಲ್ಲ ಸರ್ಕಾರಗಳು ಕಂಟ್ರೋಲ್ಗೆ ತರಬೇಕು, ಯಾಕಂದ್ರೆ ಅವ್ರ ಹತ್ರ ಇದೆ ಇದೆಲ್ಲ. ಈ ತರದನ್ನೆಲ್ಲ ತೋರಿಸಿ ತೋರಿಸಿ ಈಗಿನ ಒಂದು ಯುವ ಜನತೆಯನ್ನ ದಾರಿ ತಪ್ಪಿಸುವುದು ಅಥವಾ ಅವರನ್ನ ಈ ಮದುವೆ ಅಥವಾ ಸಂಬಂಧಗಳು ಇವೆಲ್ಲದರಿಂದ ವಿಮುಖರನ್ನಾಗಿ ಮಾಡ್ತಾ ಇರುವಂಥದ್ದು ಈ ಮೂವಿಗಳು, ಧಾರಾವಾಹಿಗಳು ಇವೆಲ್ಲ. ಇದರಿಂದಾಗಿ ಜಾಸ್ತಿ ಮತ್ತೆ ಇನ್ನೂ ಒಂದೇನಂದ್ರೆ, ಯಾವುದೋ ಒಂದು ಹುಡುಗ ಅಥವಾ ಹುಡುಗಿ ಲವ್ ಅಲ್ಲಿದ್ರು ಅಥವಾ ಏನೋ ಮೋಸ ಆಯ್ತು ಅಂತ ಹೇಳಿದ ತಕ್ಷಣ ನ್ಯೂಸ್ ಚಾನೆಲ್ಗಳಲ್ಲಿ ಅಲ್ಲಿ ಇಲ್ಲಿ ಅದನ್ನ ತುಂಬಾ ವೈಭವೀಕರಿಸಿ ತೋರಿಸುವಂಥದ್ದು, ಪದೇ ಪದೇ ತೋರಿಸುವಂಥದ್ದು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಯುವ ಜನತೆ ಬೇಸತ್ತು ಹೋಗ್ತಾರೆ ಇಂಥ ಕಥೆಗಳಿಂದ. ಹಾಗಾಗಿ ಇದಕ್ಕೆ ಕೂಡ ಕಡಿವಾಣ ಹಾಕುವಂತ ಅವಶ್ಯಕತೆ ಇದೆ. ಈಗ ಎಲ್ಲವನ್ನ ವೈಭವೀಕರಿಸಿ ಹೇಳುವಂಥದ್ದನ್ನ, ಎಷ್ಟು ಸತ್ಯ ಇದೆ ಅದರಲ್ಲಿ? ಈಗ ನಾವು ನ್ಯೂಸ್ಗಳಲ್ಲಿ ಹೆಚ್ಚು ಇದರಲ್ಲಿ ನಾವು ನೋಡ್ತೇವೆ, ಯುದ್ಧಗಳಾಗ್ತಾ ಇರುವಾಗ ಎಷ್ಟು ಮೇಕಪ್ ಮಾಡಿ ಮಲಗಿಸಿ ಸತ್ತಿದ್ದಾರೆ ಅಂತ ಹೇಳಿ ತೆಗೆದಿರೋದನ್ನ ನಾವು ಗೊತ್ತಾಗಿರೋದನ್ನ ನಾವು ಎಷ್ಟೋ ಇದನ್ನು ನೋಡಿದ್ದೀವಿ ಅಲ್ವಾ? ಹಾಗಾಗಿ ಈ ಥರ ವೈಭವೀಕರಿಸಿ ಹೇಳೋದ್ರಿಂದ ಯುವ ಜನತೆಯಲ್ಲಿ ಪ್ರತಿಯೊಬ್ಬರ ಬಗ್ಗೆ ಡೌಟ್ ಬರಲಿಕ್ಕೆ ಶುರುವಾಗ್ತದೆ. ಹಾಗಂತ ಎಲ್ಲರೂ ಕೆಟ್ಟವರೇನಾ? ಖಂಡಿತವಾಗ್ಲೂ ಇಲ್ಲ. ನಿಮ್ಮಪ್ಪ ಕೆಟ್ಟವರ, ನಿಮ್ಮಣ್ಣ ಅಲ್ವಾ? ನಾವು ಯೋಚನೆ ಮಾಡಬೇಕು. ನಮ್ಮ ಮನೆಯಲ್ಲೂ ಒಳ್ಳೆಯವರು ಇದ್ದಾರೆ ಅಂತ ಹೇಳಿದ್ರೆ ಪಕ್ಕದ ಮನೆಯಲ್ಲೂ ಒಳ್ಳೆಯವರು ಇರಬಹುದಲ್ವಾ? ಇಲ್ಲ ಅಂತ ಹೇಳಿ ಎಲ್ಲರನ್ನು ನಾವು ಒಂದೇ ತಕ್ಕಡಿಯಲ್ಲಿ ಇಟ್ಟು ತೂಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೆಟ್ಟವರು ಅನ್ನುವಂಥ ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಮದುವೆ ಅನ್ನುವಂಥದ್ದು ಸರಿ, ಕೆಟ್ಟವರು ಇರಬಹುದು, ಕೆಟ್ಟವರು ಇಲ್ಲ ಅಂತ ಹೇಳಿ ಅಲ್ಲ, ಆಯ್ಕೆ ಮಾಡುವಾಗ ನಾನು ಹುಷಾರಾಗಿದ್ರೆ ನನ್ನ ಆಯ್ಕೆ ಹೇಗಿರುತ್ತೆ? ಕೆಟ್ಟವರನ್ನೆಲ್ಲ ನನ್ನ ಕಣ್ಮುಚ್ಚಿ ನಂಬಿ ಮದುವೆ ಆಗ್ಬಿಡ್ತೀನಾ? ಆ ಭಯವನ್ನು ಹೋಗಲಾಡಿಸ್ಕೊಳ್ಬೇಕು. ಅದಕ್ಕೆ ಓಪನ್ ಕಮ್ಯುನಿಕೇಷನ್ ಅವಶ್ಯಕತೆ ಇದೆ. ಮೊದಲಿಗೆ ಈಗ ಒಂದು ಸ್ವಲ್ಪ ಸಮಯ ತಗೊಂಡು ನೀವು ನಿಮ್ಮ ಅಭಿಪ್ರಾಯಗಳನ್ನು ಎದುರಿಟ್ಟು ಅವರ ಅಭಿಪ್ರಾಯಗಳನ್ನು ಕೇಳಿ ನಿಮ್ಮ ಮುಂದಿನ ಜೀವನದ ಏನು ಪ್ಲಾನಿಂಗ್ಗಳನ್ನು ಮಾಡಿದಾಗ ಎಲ್ಲಿಯಾದರೂ ಒಂದು ಕಡೆಯಾದರೂ ಗೊತ್ತಾಗಿ ಆಗುತ್ತೆ. ಇನ್ನು ಸಾಧ್ಯವೇ ಆಗೋದಿಲ್ಲ ಅಂತ ಹೇಳಿ ಮುಂದಕ್ಕೆ ಏನಾದರೂ ಬಂದಾಗ ಆವಾಗ ಕೂಡ ಏನು ಕಾಲ ಮಿಂಚಿ ಹೋಗಿರೋದಿಲ್ಲ. ನೀವು ಮನಸ್ಸು ಮಾಡಿದರೆ ಇವತ್ತು ಎಷ್ಟೋ ಜನ ನಾಳೆನೇ ಡೈವರ್ಸ್ ಮಾಡ್ತೀವಿ ಅಂತ ಹೇಳಿದವರು ಆಪ್ತ ಸಮಾಲೋಚನೆಯಿಂದ ಒಂದಾಗಿ ಬದುಕಿದವರು ಇದ್ದಾರೆ. ಒಂದು ಬರುವಂಥದ್ದು ಸಮಸ್ಯೆಗಳು ಏನು, ಏನು ಆಗಬಹುದು ಅಂತ ನಿಮಗೆ ಭಯ? ಒಂದು ವೇಳೆ ನನ್ನದು ನಿಮಗೆ ಪ್ರಶ್ನೆ, ಯಾವುದೋ ಒಬ್ಬ ಹುಡುಗನನ್ನು ನೀವು ಮದುವೆ ಆದ್ರಿ, ಏನೋ ಒಂದು ಸಮಸ್ಯೆ ಆಯಿತು ಅಂತ ನಿಮಗೆ ಭಯ ಆಗಬಹುದು ಅಂತ, ಏನ್ ಆಗಬಹುದು ಅಂತ ಭಯ?
1: ನಾನು ಬೇಡ ಅಂತ ಅನ್ಸ್ಬೋದೇನು ಮುಂದೆ ಯಾವಾಗಾದ್ರೂ ಅಂತ, ಆಮೇಲೆ ಅಫೇರ್ಸ್ ಇರ್ಬೋದು,
2: ಅದರಿಂದ ಏನ್ ಆಗಬಹುದು ಅಂತ ಅಲ್ಟಿಮೇಟ್ ಒಂದಿದೆ.
1: ಆಮೇಲೆ ಬಿಟ್ಟು ಹೋಗೋಕ್ಕಿಂತಲೂ ಮದ್ವೆ ಆಗಿಲ್ಲ ಅಂತಂದ್ರೆ ಬೆಟರ್ ಆಪ್ಷನ್ ಅಲ್ವಾ?
2: ಒಳ್ಳೆಯವರೆಲ್ಲರೂ ಈಗ ಇದ್ದಾರೆ ಅಂತ ಹೇಳಿ ಇಟ್ಕೊಳ್ಳೋಣ. ಎಲ್ಲರೂ ಒಳ್ಳೆಯವರಾಗಿದ್ರು ಬಿಟ್ಟು ಹೋಗಲ್ಲ ಅಂತ ಏನು ಗ್ಯಾರಂಟಿ? ಒಂದು ಹುಡುಗ ಯಾವುದೋ ಹುಡುಗಿ ಜೊತೆ ಅಫೇರ್ ಇಟ್ಕೊಂಡೇ ಬಿಟ್ಟು ಹೋಗಬೇಕು ಅಂತ ಏನಿಲ್ಲಲ್ಲ. ನಾನು ಸರಿ ಇಲ್ಲ ಅಂತ ಹೇಳಿದ್ರು ಅವ್ನು ಬಿಟ್ಟು ಹೋಗ್ಬೋದಲ್ವಾ? ಸರಿ ತಾನೆ. ಈಗ ಅವನು ತುಂಬ ಒಳ್ಳೆಯವನು, ಅಫೇರ್ ಇಲ್ಲ, ನಾನು ಇಡೀ ಜಗಳಗಂಟಿ, ನಾನು ಯಾವುದನ್ನು ಅವನ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಲ್ಲ, ನಾನು ಹೊಂದಾಣಿಕೆ ಮಾಡ್ಕೊಂಡು ಹೋಗಲ್ಲ, ಅಥವಾ ಅವನ ಭಾವನೆಗಳನ್ನು ನಾನು ಅರ್ಥನೇ ಮಾಡ್ಕೊಳ್ಳಲ್ಲ ಅಂತ ಸಮಯದಲ್ಲೂ ಬಿಟ್ಟು ಹೋಗ್ಬೋದಲ್ವಾ? ಅಂದರೆ ಹಾಂ, ಇಬ್ಬರ ಮೇಲೂ ಡಿಪೆಂಡ್ ಆಗಿರುತ್ತೆ. ಒಂದು ಸಂಬಂಧ ಅನ್ನುವಂಥದ್ದು ಒಬ್ಬರ ಮೇಲೆ ಡಿಪೆಂಡ್ ಆಗಿರಲ್ಲ, ಇಬ್ಬರ ಮೇಲೂ ಡಿಪೆಂಡ್ ಆಗಿರುತ್ತೆ. ಅದಕ್ಕೋಸ್ಕರನೇ ಈಗ ನೋಡಿ, ಯಾವುದೋ ಒಂದು ಫ್ಯಾಮಿಲಿ ಕೌನ್ಸಿಲಿಂಗ್, ಮ್ಯಾರಿಟಲ್ ಕೌನ್ಸಿಲಿಂಗ್ ಬಂದಾಗ ನಾವು ಯಾವುದೋ ಒಂದು ಸಮಸ್ಯೆ ಹೊತ್ಕೊಂಡು ಬಂದ ಒಬ್ಬರನ್ನು ಮಾತಾಡಿಸಿ ಕಳಿಸ್ಬಿಡಲ್ಲ ನಾವು ಅಲ್ವಾ? ಇಬ್ಬರನ್ನು ಕೂರಿಸಿ ಮಾತಾಡ್ತೀವಿ. ಇಬ್ಬರನ್ನು ಕೂರಿಸಿ ಮಾತಾಡಿದಾಗ, ಇಬ್ಬರೂ ಮುಕ್ತವಾಗಿ ಚರ್ಚೆ ಮಾಡಿದಾಗ, ನಾನು ನಿಜ ಹೇಳಬೇಕು ಅಂದರೆ ಈ ಫ್ಯಾಮಿಲಿ ಕೌನ್ಸಿಲಿಂಗ್ ಅಥವಾ ಮ್ಯಾರಿಟಲ್ ಕೌನ್ಸಿಲಿಂಗ್ ಅವಶ್ಯಕತೆ ಇರೋದೇ ಇಲ್ಲ. ಅವ್ರ ಮದುವೆಗಿಂತ ಮುಂಚೆನೇ ಎಲ್ಲ ಮನಸ್ಸನ್ನು ಬಿಚ್ಚಿ ಮಾತಾಡ್ಕೊಂಡಿದ್ರೆ ಅಥವಾ ಸಮಸ್ಯೆಗಳು ಬಂದಾಗಲೂ ಮನಸ್ಸು ಬಿಚ್ಚಿ ಮಾತಾಡಿದರೆ ಯಾರ ಸಹಾಯನೂ ಬೇಕಾಗಿರಲ್ಲ. ಹೆಚ್ಚಿನ ಕೇಸ್ಗಳಲ್ಲಿ ಈಗ ನನ್ನ ಹತ್ರ ಬಂದ ಕೇಸ್ಗಳನ್ನೇ ನಾನು ನೋಡಿದಾಗ ಸಮಸ್ಯೆ ಏನಂತ ಹೇಳಿದ್ರೆ ಅವ್ರಿಗೇನು ಬೇಕು ಅಂತ, ಇವ್ರಿಗೆ ಗೊತ್ತಿರಲ್ಲ, ಇವ್ರಿಗೇನು ಬೇಕಂತ ಅವ್ರಿಗೆ ಗೊತ್ತಿರಲ್ಲ. ಒಂದೇ ಮನೆಯಲ್ಲಿದ್ದರೂ ಕೂಡ ಮಾತಾಡ್ಕೊಂಡಿರೋದಿ ಅವ್ರಿಗೇನು ಬೇಕು ಅಂತ ಹೇಳಿ. ಸಪೋಸ್ ಈಗ ನನಗೀಗ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಆಸೆ ಇರುತ್ತೆ, ಆಯಿತಾ, ನಾನು ನನ್ನ ಗಂಡನ ಹತ್ರ ಹೇಳಿಯೇ ಇರಲ್ಲ. ಸೊ ಸಪೋರ್ಟ್ ಮಾಡಬೇಕು ಅಂದರೆ ಹೇಗೆ?
1: ಹಾಂ, ನನಗೆ ಇಂಥ ಎಂತ ಮಾಡಬೇಕಂತ ಆಸೆ ಇದೆ, ನನಗೆ ಈ ಥರ ಡ್ರೀಮ್ಸ್ ಇದೆ, ನನ್ನ ಲೈಫ್ ಸ್ಟೈಲೇ ಬೇರೆ ಇದೆ, ಆ ಥರ ಎಲ್ಲ ಹೇಳ್ತೀವಿ. ಅವ್ರು ಓಕೆ, ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಎಲ್ಲದಕ್ಕೂ ಅಂತ ಹೇಳಿರ್ತಾರೆ. ಮುಂದೆ ಫ್ಯೂಚರಲ್ಲಿ ಚೇಂಜ್ ಆಗ್ಬೋದಲ್ವಾ, ಹೇಗೆ ನಂಬೋದು ಅವ್ರನ್ನ?
2: ಆವಾಗ ನಾವು ಅದೇ ಹೇಳಿದ್ನಲ್ಲ, ಆ ಸಮಯದಲ್ಲಿ ಯಾಕೆ ನೀವೀಗ ಬೇಡ ಅಂತ ಹೇಳಿದ್ರಿ, ಚೇಂಜ್ ಮಾಡಿದ್ರಿ ಯಾಕೆ? ಆವಾಗ ನೀವು ಹೇಳಿದ್ರಿ ಅಲ್ವಾ, ನಾವು ಯಾಕೆ ಕೂತ್ಕೊಂಡು ಮಾತಾಡಬಾರ್ದು, ಅಥವಾ ನಾನು ಆ ಥರ ಮಾಡೋದ್ರಿಂದ ಏನಾದರೂ ಸಮಸ್ಯೆ ಬರುತ್ತೆ ಅಂತ ನಿಮ್ಗೆ ಅನಿಸ್ತಿದ್ಯಾ? ಆ ಸಮಸ್ಯೆಗಳು ಬರದೇ ಇದ್ದ ಹಾಗೆ ನಿಮಗೀಗ ಒಂದು ಭಯ ಇರ್ಬೋದು, ನನಗೆ ಇವಳು ಏನೋ ಮತ್ತೇನೋ ಮಾಡಬೇಕು ಅಂತೇಳಿ, ಪಿ ಎಚ್ ಡಿ ಮಾಡಬೇಕು ಅಂತ ಹೇಳಿ ಇದ್ದಾಳೆ ಅಂತ ಇಟ್ಕೊಳ್ಳೋಣ. ನೀವು ಹೇಳಿದ್ರಿ ನಿಮ್ಮ ಮದುವೆ ಆಗೋನ ಹತ್ರ, ಅವ್ನು ಹೇಳ್ತಾನೆ ಆಯಿತು ನೀನು ಪಿ ಎಚ್ ಡಿ ಮಾಡು, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ. ಮದುವೆ ಆದಮೇಲೆ ಅವನು ಬೇಡ ಪಿ ಎಚ್ ಡಿ ಅಂತ ಹೇಳ್ಬೋದು. ಯಾವುದೋ ಒಂದು ನಿರ್ಧಾರ ತಗೊಂಡು, ಅಂದರೆ ಪಿ ಎಚ್ ಡಿ ಮಾಡೋದಕ್ಕೆ ತುಂಬ ಹಣ ಖರ್ಚಾಗುತ್ತೆ ಅಂತನೋ, ಅಥವಾ ತುಂಬ ಕೆಲವರು ಮೊಲೆಸ್ಟೇಷನ್ಗಳನ್ನು ಈಗ ಮಾಡೋರು ಇರ್ತಾರೆ, ಕೇಳಿದ್ದೀವಿ ನಾವು ಅದನ್ನೆಲ್ಲ, ಆ ಒಂದು ಭಯದಿಂದನೋ, ಅಥವಾ ತುಂಬ 7-8 ವರ್ಷ ವೇಸ್ಟ್ ಆಗಿಬಿಡತ್ತೆ ಲೈಫ್ ಇದು ಅಂತನೋ, ಅಥವಾ ಆ ಥರ ಮಾಡೋಕ್ಕೆ ಹೋದರೆ ಫ್ಯಾಮಿಲಿಗೆ ಟೈಮ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿಯೋ, ಅಥವಾ ಈಗ ಮದುವೆ ಆದ ತಕ್ಷಣ ಮಕ್ಕಳು ಆಗಬೇಕು ಅಂತ ಹೇಳಿ ಕೆಲವರಿಗೆ ಇರುತ್ತೆ, ಮತ್ತೆ 7-8 ವರ್ಷ ಮುಂದೆ ಹಾಕೋದು ಅಂತ ಹೇಳಿದ್ರೆ ಆ ಸಮಯದಲ್ಲಿ ಕೆಲವರಿಗೆ ಈಗ ಒಂದು 30 ವರ್ಷದ ನಂತರ ಎಲ್ಲ ಕನ್ಸೀವ್ ಆಗೋದಕ್ಕೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ, ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಬೇಡ ಅಂತ ಹೇಳಿರ್ಬೋದು. ಯಾವ್ಯಾವುದೋ ರೀಸನಿಂದ ಬೇಡ ಅಂತ ಹೇಳಿರ್ಬೋದು. ಇಲ್ಲ ಅಂತ ಹೇಳಿದ್ರೆ ಇನ್ನೂ ಕೆಲವಿರುತ್ತೆ, ಹಾಂ ಇವಳು ನನಗಿಂತ ಮುಂದೆ ಹೋಗ್ಬಿಟ್ರೆ ಅನ್ನುವ ಹೆದರಿಕೆಯಿಂದನೂ ಕೂಡ ಕೆಲವರು ಆ ಥರ ಹೇಳ್ಬೋದು. ಅದನ್ನು ನಾವು ಮುಕ್ತವಾಗಿ ಕುತ್ಕೊಂಡು ಮಾತಾಡಿದಾಗ ಯಾಕೆ ನೀವೀಗ ಈ ಥರ ಹೇಳ್ತಿದ್ದೀರಿ, ನಿಮ್ಮ ಏನು ಮನಸ್ಸಲ್ಲಿದೆ, ನೀವು ಭಯ ಅದೇನಿದೆ, ಯಾಕೆ ಮಾಡಬಾರ್ದು ಅಂತ ನಿಮ್ಗೆ ಅನಿಸ್ತಿದೆ, ನೀವು ಹೇಳಿ ನನ್ನ ಹತ್ರ, ನಾವು ಅದನ್ನು ಕುತ್ಕೊಂಡು ಇದು ಮಾಡೋಣ. ಅದ್ರ ಬಿಟ್ಟು ನೀವು ಅವಾಗ ಹೇಳಿದ್ರಿ, ಈಗ ನೀವು ಹೇಗೆ ಹೇಗೆ ಮಾಡ್ತಿದ್ರಿ, ನೀವು ಹೇಗೆ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ನನ್ನ ಗಲಾಟೆನೇ ಮಾಡಿದ್ರೆ ಅದಿನ್ನು ದೊಡ್ಡ ದೊಡ್ಡದಾಗ್ತಾ ಹೋಗುತ್ತೆ ಅಲ್ವಾ? ನಾವು ಕುತ್ಕೊಂಡು ಅದನ್ನು ಸಾವಕಾಶವಾಗಿ ಮಾತಾಡಿದಾಗ ಮೋಸ್ಟ್ಲಿ ಇದಕ್ಕೆ ಸಹ ಅವನು ಆ ಕಾರಣ ಹೇಳ್ಬೋದು ಅವಾಗ, ಹಾ ನಾನು ಆವಾಗ ಈ ಥರ ಯೋಚನೆ ಮಾಡಿ ಹೇಳಿದ್ದೆ, ಬಟ್ ಈವಾಗ ಈ ಥರ ಯೋಚನೆ ಬರ್ತಾ ಇದೆ ನನಗೆ, ಸೊ ಅದರಿಂದ ನನಗೆ ಇದು ಬೇಡ ಅನಿಸ್ತಿದೆ ಅಂತ ಹೇಳಿದಾಗ, ನೀವಿಬ್ಬರೂ ಕೂತ್ಕೊಂಡು ಮಾತಾಡಿದರೆ, ನಾನು ಹೇಳಿದ್ನಲ್ಲ ಎಂತೆಂಥ ಹೊಡ್ಕೊಂಡು ಬಡ್ಕೊಂಡು ಮಾಡ್ತಿದ್ದವರೆಲ್ಲ ಕೂತ್ಕೊಂಡು ಮಾತಾಡಿದಾಗ ಸರಿಯಾಗಿದ್ದಿದೆ, ಸರಿ ಆಗಿಲ್ಲ ಅಂತ ಹೇಳೋದೇನು ಇಲ್ಲ. ಆಗೋದೇ ಇಲ್ಲ ಅಂತ ಹೇಳುವ ಅದು ಯಾವಾಗ ಗೊತ್ತಾ? ಒಂದು ಡೊಮೆಸ್ಟಿಕ್ ವಯಲೆನ್ಸ್ ಹೊಡೆದು ಬಡ್ದು ಮಾಡೋವಾಗ, ಆ ಸಮಯದಲ್ಲಿ ಬೇರೆ ಆಗೋದೇ ಒಳ್ಳೆಯದು, ಅಂಥ ಸಮಯದಲ್ಲಿ. ಅದಲ್ಲ ಅಂತ ಹೇಳಿದ್ರೆ ಈ ಮಾತುಕತೆಯಿಂದ ಅಥವಾ ಮಾತುಕತೆಯ ಕೊರತೆಯಿಂದ ಬರುವಂಥ ಸಮಸ್ಯೆಗಳೇನಿದೆಯಲ್ಲ ಅದನ್ನೆಲ್ಲ ಮಾತುಕತೆಯಿಂದ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಎಂತ ನಾನು ಹೇಳಿದ್ನಲ್ಲ, ನಾಳೆ ಬೆಳಗಾದರೆ ಡೈವೋರ್ಸ್ ಅಪ್ಲೈ ಮಾಡುವಂಥವರು ಕೂಡ ಆಪ್ತ ಸಮಾಲೋಚನೆಯಿಂದ ಸರಿಯಾಗಿದ್ದಿದೆ, ಅದು ದೊಡ್ಡ ವಿಷಯ ಅಲ್ಲ. ಬಟ್ ನಾ ಹೇಳಿದ್ನಲ್ಲ, ಎಕ್ಸ್ಪ್ರೆಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಕಮ್ಯುನಿಕೇಷನ್ ಮತ್ತು ಟೋನ್ ಹೇಗಿರುತ್ತೆ ನಮ್ಮದು, ಅದನ್ನೆಲ್ಲ ನಾವು ಒಂದು ಇದು ಮಾಡಿದ್ರೆ. ಅದಕ್ಕೆ ನಾನು ಹೇಳೋದು, ಮದುವೆಗಿಂತ ಮುಂಚೆ ಒಂದು ಕೌನ್ಸಿಲಿಂಗ್ ಅವಶ್ಯಕತೆ ಇದೆ. ಹಾಗಿದ್ರೆ ಬಹುಶಃ ಯಾವುದು ಕೂಡ ಈ ಥರ ಡಿವೋರ್ಸ್ಗೆ ಅಪ್ಲೈ ಆಗುವಂತಹ ಪರಿಸ್ಥಿತಿನೂ ಬರೋದಿಲ್ಲ, ಅಥವಾ ಇಬ್ರು ಹೊಂದಾಣಿಕೆ ಮಾಡಿಕೊಂಡು ತುಂಬಾ ಚೆನ್ನಾಗಿ ಬದುಕುವಂತ ಒಂದು ಸಾಧ್ಯತೆಗಳು ಇರುತ್ತೆ.
1: ಓಕೆ, ಈಗ ನಂಗನ್ಸೋದು ಈಗಿನ ಎಕ್ಸಾಂಪಲ್ ಅಲ್ಲಿ ಕಾಣ್ತಿರ್ತಿರಲ್ಲ, ಅವ್ರನ್ನ ಹೊಡೆದ್ರು, ಇವ್ರಿಗೆ ಸಾಯಿಸಿದ್ರು, ಅವ್ರಿಗೆ ಮೋಸ ಮಾಡಿದ್ರು ಅಂತ. ಮೊದ್ಲೆಲ್ಲ ಏನಿತ್ತು ಅಂದ್ರೆ, ಬರೀ ರಾಮಾಯಣ ಮಹಾಭಾರತನೇ ಓದ್ತಾ ಇದ್ದ ಕಾಲದಲ್ಲಿ ಸೀತೆ ರಾಮ ಎಷ್ಟು ಕಷ್ಟ ಆದ್ರೂ ಒಟ್ಟಿಗೆ ಇದ್ರು, ದ್ರೌಪದಿಗೆ ಅಷ್ಟು ಕಷ್ಟ ಆದ್ರೂ ಮತ್ತೆ ಪಂಚಪಾಂಡವ್ರ ಒಟ್ಟಿಗೆ ಇದ್ಲು. ಸೊ ಇಂಥ ಎಕ್ಸಾಂಪಲ್ಗಳನ್ನೇ ನಾವು ಕಾಣ್ತಿದ್ದದ್ದು. ಸೊ ಈ ಕಾಂತಿದ್ದ ಎಕ್ಸಾಂಪಲ್ಗಳ ಸಮಸ್ಯೆ ಇವೆಲ್ಲ, ಅವರ ಸೊಸೈಟಿ ಇನ್ಫ್ಲೂಯೆನ್ಸ್ ಅದು. ನೀವು ಸಿಂಧು ಹೋಯ್ತಾಳ್ರ, ನೀವೆಂತ ಹೇಳ್ತೀರಿ ಇದ್ರ ಬಗ್ಗೆ?
3: ನಾನೀಗ ಏನ್ ಹೇಳ್ತೀನಿ ಅಂತಂದ್ರೆ, ಈಗ ಅವಳು ಹೇಳಿದ್ಲು, ಮುಂದೆ ನಾನು ಮದುವೆ ಆಗ ಹುಡುಗ, ನಾವು ಮಾತಾಡ್ಕೊಂಡಿರ್ತೀವಿ, ನಾನು ಓದ್ತೀನಿ, ಚೆನ್ನಾಗಿ ಓದ್ತೀನಿ, ನಾನು ಓದಿಸ್ಬೇಕು ಅಂತ ಹೇಳಿ ಅನ್ಕೊಂಡಿರ್ತೀನಿ ಅಂತ ಹೇಳಿ, ಅವರು ಹೂ ಅಂದು ಆಮೇಲೆ ಓದ್ಸಕ್ಕೆ ಒಪ್ಪುದಿಲ್ಲ ಅಂತ ಹೇಳಿ ಅಂದೆ. ನೀನ್ ಯಾಕೆ ಆ ಥರ ಯೋಚನೆ ಮಾಡ್ತೀಯ? ಹಾ, ಅದು ಮಾಡೋ ಹಾಗಿಲ್ಲ. ಯಾಕಂತಂದ್ರೆ ಈಗ ನೋಡು, ನೀನು ಅವನ ಮೇಲೆ ಅನುಮಾನ ಪಟ್ಟ ಹಾಗೆ, ನೀನು ಮದುವೆ ಆಗ ಹುಡುಗನ ಮೇಲೆ ಅದು ಅನುಮಾನ ಪಟ್ಟ ಹಾಗೆ. ಯಾಕಂತಂದ್ರೆ ಈಗ ನಾನೇ ಒಂದು ಉದಾಹರಣೆ ಇದ್ದೀನಿ. ನನಗೊಂದು 19.5 ವರ್ಷಕ್ಕೆ ಮದುವೆ ಆಯ್ತು, ಆಯ್ತಾ, 19.5 ವರ್ಷಕ್ಕೆ. ಆಗ ಹುಡುಗ ನೋಡಕ್ ಬಂದಲ್ಲಿ ನಾನು ಕೇಳಿದ್ ಒಂದೇ ಒಂದು ಏನು ಅಂದ್ರೆ, ನಾನು ಓದ್ಬೇಕು ಅಷ್ಟೇ, ನಾನು ಓದ್ಬೇಕು. ಅವಾಗ ಹೇಳಿದ್ರು ನಮ್ಮನೆಯವರು, ಆಯ್ತು ನೀ ಎಲ್ಲಿ ತನಕ ಓದಿಸ್ತೀಯೋ ಅಲ್ಲಿ ತನಕ ಓದಿಸ್ತೀನಿ ಅಂತ ಹೇಳಿ. ಆಯ್ತಾ, ಮೊನ್ನೆ ಹೀಗೆ ಅಲ್ಲ, ನಂದೀಗ ಆಯ್ತು, ಆಮೇಲೆ ಇಲ್ಲ ಇದೇ ಕಾಲೇಜಲ್ಲಿ ನಂದು ಡಿಗ್ರಿ ಸಹ ಆಯ್ತು, ಅದಾದ್ಮೇಲೆ ಕೆಲ್ಸಕ್ಕೆ ಹೋದೆ, ಕೆಲ್ಸಕ್ಕೆ ಹೋದ್ಮೇಲೆ ಬಿ ಎಡ್ ಓದ್ಬೇಕು ಅಂತ ಹೇಳಿ ಅಂದೆ. ನಾನು ಹೇಳೋತ್ತಿಗೆ ನಾವು ಹೇಗಿರ್ತೀವಿ ಅಂತಂದ್ರೆ, ಈಗ ಗಂಡನಿಂದ ನಾವು ಹೇಗೆ ಒಂದು ಔಟ್ಪುಟ್ ಅನ್ನು ನಾವು ಪಡಿಬೇಕು ಅಂದ್ರೆ, ನಾವು ಅವ್ರಿಗೆ ಹಾಗೆ ಇನ್ಪುಟ್ ಕೊಡ್ಬೇಕಾಗತ್ತೆ. ಅವ್ರಿಗೆ ಅಲ್ಲ, ಅವರ ಮನೆಗೆ ನಾವು ಸಪೋರ್ಟ್ ಮಾಡ್ಬೇಕು, ಅವರ ಥಾಟ್ಸ್ಗಳಿಗೆ ಸಪೋರ್ಟ್ ಮಾಡ್ಬೇಕು. ಅದೆಲ್ಲ ಆದಾಗ ಅವರು ನಮ್ಮ ಮೇಲೆ ಏನಾಗಿರ್ತಾರೆ, ಇನ್ಸ್ಪೈರ್ ಆಗಿರ್ತಾರೆ, ಆಯ್ತು ಅವಳು ಇಷ್ಟೆಲ್ಲ ನಮ್ಗೆ ಮಾಡ್ತೀಯಾಳಲ್ಲ, ಅವಳು ಕೇಳಿದ್ ಒಂದೇ ಓದಿಸ್ತೀನಿ, ಹಾ ಹಂಗಾರೆ ಓದ್ಸೋಣ ಬಿಡು ಅಂತ ಹೇಳಿ ಅವನ ತಲೆ ಇರ್ಬೋದು. ನಾವು ಮುಂಚಿತವಾಗಿ ಅದನ್ನ ನಿರ್ಧಾರ ಮಾಡಬಾರ್ದು, ಯಾರನ್ನೂ ಸಹ ಅಷ್ಟು ಅನುಮಾನವನ್ನ ಪಡ್ಲೇಬಾರ್ದು. ಆ ಓದಿ ಆಯ್ತು, ಈಗಲೂ ಸಹ ನಮ್ಮನ್ನ ತಮಾಷೆಗೆ ಹೇಳ್ತಿರ್ತಾರೆ, ನಮ್ಮನೆಯಲ್ಲಿ ನಾನು ಮೂರು ಜನರನ್ನು ಓದಿಸ್ತೀನಿ ಅಂತ ಹೇಳಿ, ಒಂದು ನನ್ನ ಇಬ್ರು ಮಕ್ಕಳು ಮತ್ತೆ ನನ್ನ ಮೂರು ಜನರನ್ನು ಓದ್ ಹೇಳಿದ್ರು. ಅದಕ್ಕೆ ಇವ್ರು ಹೇಳೋದು ಏನು ಅಂತಂದ್ರೆ, ಬಹುಶಃ ನಿನ್ ಮುದುಕಿ ಆಗ ತನಕ ನಾನು ಓದಿಸ್ಬೇಕೇನು, ಅವತ್ತು ಹೇಳಿದ ಒಂದ್ ಮಾತಿಗೋಸ್ಕರ ಮುದುಕಿ ಆಗ ತನಕ ನಾನು ಓದಿಸ್ತೀನಿ ನಿನ್ನ ಅಂತ ಹೇಳಿ. ಇಂಥವ್ರು ಸಿಗ್ಬೋದಲ್ವ ನಿಮಗೆ, ಅನುಮಾನ ಪಡಬಾರ್ದಲ್ಲ ಯಾರನ್ನು ಹಾಗೆ.
1: ಸೊ ಈ ಎಕ್ಸಾಂಪಲ್ ತಕೊಂಡ್ ಅಂತ ಹೇಳಿ ನೀವು ಹೇಳಿ.
3: ಹೌದೌದು.
1: ಆದ್ರೆ ಸುವರ್ಣ ಮೇಡಮ್, ನಂದೊಂದು ಇವತ್ತಿನ ರಿಲೇಶನ್ಶಿಪ್ ಗಳು ಕೂಡ ಸ್ವಲ್ಪ ಚಿಂತೆ ಮಾಡಿಸೋ ಹಂಗೇನೆ ಇದೆ.
2: ಖಂಡಿತ
1: ಈ ಜನರೇಷನ್ ಅವ್ರಿಗಲ್ಲ, ಈವನ್ ಮ್ಯಾರಿಡ್ ನಮ್ ಜನರೇಷನ್ ಕೂಡ ಈ ಹೋಗುವ ಬರೋ ಕಥೆಗಳಿದಾವಲ್ಲ, ಓದೋ ಕಥೆಗಳು, ನೋಡೋ ಕಥೆಗಳು, ರಿಯಲ್ ಆಗಿರುವಂತ ಇನ್ಸಿಡೆಂಟ್ಗಳು ನಮ್ಗೆ ತುಂಬಾ ಇನ್ಫ್ಲೂಯೆನ್ಸ್ ಆಗುತ್ತೆ. ಇದೋರ ನಮ್ ಗಂಡಲ್ಲಾರು ಹಿಂಗಿದ್ರಪ್ಪ ಅಂತ ಒಂದು ಕ್ಷಣ ಕನ್ಸುತ್ತೆ. ಅಥವಾ ಆ ಗಂಡಂದ್ರಿಗೆ, ಯಬ್ಬ ನನ್ ಗಂಡ ಅವತ್ತೊಂದು ಯಾವ್ದೋ ಡ್ರಮ್ ಒಳಗೆಲ್ಲ ಹಾಕಿ ಇಟ್ಟಿದ್ದ ಕೇಸ್ ಬಂದಾಗ ಹಿಂಗೆಲ್ಲ ಗಂಡಂದ್ರು ಹೆದರ್ಕೊಂಡಿದ್ರು, ಯೋ ದೇವ್ರೆ ನಮ್ ಹೆಂಡ್ತಿಗಿನ್ ಹಿಂಗ ಹ್ಯಾಂಗಪ್ಪ ಇದು ನೀಡ್ ರೋಮನ್ನೆಲ್ಲ ಎಲ್ಲಿ ಇಡುದಬ್ಬೆ ಅಂತ ಹೇಳ್ಕೊಂಡ. ಇವನ್ ಮದಿ ಐದಿದ್ರು ಕೂಡ ಇಂಥ ನಮ್ ಸಿಕ್ರೆ ಅಂತ ಹೇಳ್ಕೊಂಡು, ಅದರಲ್ಲೂ ಕೆಲವು ಕಾಂಬಿನೇಷನ್ ಗಳಿರುತ್ತೆ ವೆರಿ ವೆರಿ ಟೆರಿಫಿಕ್. ಅಂದ್ರೆ ಒಬ್ರು ಭಯಂಕರ ಚಂದ, ಇನ್ನೊಬ್ರು ಎಂಥದ್ದು ಇಲ್ಲ, ಆದ್ರೆ ಇವರು ಯಾರು ಇಷ್ಟಪಡ್ತಾರಲ್ಲ ಈ ಚಂದ ಇರೋರು, ಅವ್ರು ಎಂಥದ್ದು ಇಪ್ಪುದಿಲ್ಲ. ಸೊ ಈ ತರದೆಲ್ಲ ಎಂತ ಹೇಳ್ತಾರೆ, ತುಂಬಾ ಅಕ್ವರ್ಡ್ ಅನ್ಸುವಂತಹ ಜೋಡಿಗಳು ಇವರನ್ನ ಇನ್ನೊಬ್ರನ್ನ ಇಷ್ಟಪಡುವಂತದ್ದು ಇಂಥದ್ದೆಲ್ಲ ಆದಾಗ ಅರ ಹಿಂಗು ಆಗ್ತಾ ಇದ್ರಲ್ಲಿ ಯಾರು ನಂಬುದು, ಆತರ ಹಾಗೆ ಆಗತ್ತೆ. ಈ ಸುತ್ತಮುತ್ತ ಆಗಿರೋ ಘಟನೆಗಳು ಒಂದು ಕಾಲದಲ್ಲಿ ಕುಂದಾಪುರದಾಗ ಕುಂದಾಪುರ ಘಟನೆಗಳು ಮಾತ್ರ ನಮ್ಗೆ ಗೊತ್ತಿರ್ತಿತ್ತು, ಈಗ ಹಂಗಲ್ಲ, ಪ್ರಪಂಚದ ಯಾವ್ಯಾವ ಮೂಲೆಗತ್ತಲ್ಲ ಪ್ರತಿಯೊಂದು ಗೊತ್ತಿತ್ತು. ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಮನಸ್ಸನ್ನ ನಾವು ಹ್ಯಾಂಗೆ ಹಿಡಿತದಲ್ಲಿ ಇಟ್ಕೊಂಡ, ನಮ್ಮ ಮನಸ್ಸನ್ನ ನಾವು ಹ್ಯಾಂಗೆ ಪೀಸ್ಫುಲ್ ಆಗಿ ಇಟ್ಕೊಂಡ, ಈ ಅನುಮಾನಗಳು ನೆಗೆಟಿವ್ ಥಾಟ್ಸ್ಗಳು ಪಾಸಿಟಿವ್ ಥಾಟ್ಸ್ಗಳಿಗಿಂತ ಸ್ಪೀಡ್ ಅಲ್ಲಿ ಬರುತ್ತದು. ಸೊ ಅದನ್ನ ಹ್ಯಾಂಗ್ ನಾವು ಕಂಟ್ರೋಲ್ ಮಾಡುದು, ಏನಾದ್ರು ನಿಮ್ಮ ಹತ್ರ ಟೆಕ್ನಿಕ್ಸ್ ಎಲ್ಲ ಇದ್ರೆ ಬಹುಶಃ ನಮ್ಮ ಪ್ರಿಯ ಮನಸ್ಸೇ ಕೇಂಬರಿಗೂ ಅದು ಯಾವ ಜನರೇಷನ್ ಇರ್ಬೋದು ಅವರಿಗೆ ಹೆಲ್ಪ್ ಆಗ್ಬೋದು, ಒಂಚೂರು ಹೇಳ್ಬಿಡಿ ಮೇಡಮ್.
2: ಖಂಡಿತವಾಗ್ಲು, ಈಗ ನೀವು ಹೇಳಿದ್ರಿ ಮದ್ವೆ ಆದವರಲ್ಲಿ ಕೂಡ ಇಂತಹ ಸಮಸ್ಯೆಗಳು, ಈ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗಳು ಅದೆಲ್ಲ, ಇದೆಲ್ಲ ಒಂಥರ ಭಾವನಾತ್ಮಕ ಹಸಿವು ಇದೆಲ್ಲ. ನೀವು ಹೇಳಿದ್ರಿ ಈಗಾಗ್ಲೇ ತುಂಬಾ ಚೆನ್ನಾಗಿರೋರು ಏನೋ ಚೆನ್ನಾಗಿಲ್ದೇ ಇರೋರು. ಅಂದ್ರೆ ನಾನು ಈ ಸ್ಟೋರಿಗಳನ್ನ ನೋಡಿದಾಗ ಗಂಡ ಹೆಂಡತಿ ಇಬ್ರು ಚೆನ್ನಾಗೇ ಇರ್ತಾರೆ, ಗಂಡ ಚೆನ್ನಾಗೇ ಇದ್ದಾನೆ, ಬಟ್ ಅವಳು ಇರೋಳು, ಚೆನ್ನಾಗಿರೋಳು, ಇನ್ಯಾರನ್ನೋ ಇಷ್ಟಪಡ್ತಿರ್ತಾಳಲ್ಲ, ಅವನು ಹೆಂಗಿರ್ತಾನೆ ಅಂತ ಹೇಳಿದ್ರೆ ಅವನ್ ಮುಸುಡಿ ನೋಡೋ ಹಾಗಿರೋದಿಲ್ಲ. ಆದ್ರೆ ಯಾಕೆ ಇಷ್ಟು ಚೆನ್ನಾಗಿರೋ ಗಂಡನನ್ ಬಿಟ್ಟು ಅವನ ಹತ್ರ ಹೆಂಗ್ ಲವ್ ಐತಿ ಇವಳಿಗೆ ಅಂತ ನಾವು ಕೇಳ್ತೀವಿ. ನೋಡಿ, ಅದನ್ನೇ ಈಗಿನ ಯೂತ್ಸ್ಗಳಿಗೂ ನಾನು ಹೇಳಲಿಕ್ಕೆ ಇಷ್ಟಪಡೋದು, ಲುಕ್ಸ್ ಅದೆಲ್ಲ ಇದೆಯಲ್ಲ, ಏನು ನೀವೀಗ ಈ ಒಳ್ಳೆಯವನು ಟೈಟಲ್ ಏನಿದೆಯಲ್ಲ, ಇದು ಯಾವುದು ಕೂಡ ನಿಮಗೆ ಮುಂದಕ್ಕೆ ಉಪಯೋಗಕ್ಕೆ ಬರೋದಿಲ್ಲ. ಉಪಯೋಗಕ್ಕೆ ಬರೋದು ಏನು ಗೊತ್ತಾ, ನೀವು ಎಷ್ಟು ಚೆನ್ನಾಗಿ ಹೊಂದಾಣಿಕೆ ಮಾಡಿಕೊಂಡು ಎಷ್ಟು ಪ್ರೀತಿಯಿಂದ ಬದುಕ್ತಾ ಇದ್ದೀರಿ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಅವನ ಸ್ಟೇಟಸ್ ಆಗಲಿ, ಅವನ ಲುಕ್ ಆಗಲಿ, ಅಥವಾ ಅವನು ಎಷ್ಟು ಒಳ್ಳೆಯವನು, ಒಳ್ಳೆತನವನ್ನು ನಾವು ಅರ್ಧ ಕುಡಿಯೋದಕ್ಕಾಗಲ್ಲ ಅಲ್ವಾ. ತುಂಬ ಒಳ್ಳೆಯ ಗಂಡ ನಿಮ್ಮ ಫೀಲಿಂಗ್ಸ್ಗಳಿಗೆ ಬೆಲೆನೇ ಕೊಡಲ್ಲ ಅಂತ ಹೇಳಿ ಆದರೆ ಏನು ಮಾಡ್ತೀರಾ ಅಲ್ವಾ. ಭಾವನಾತ್ಮಕ ಹಸಿವು ಅನ್ನೋದು ಎಲ್ಲರಿಗೂ ಇರುತ್ತೆ ಅಲ್ವಾ, ಒಂದು ಪ್ರೀತಿ ಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಇರುತ್ತೆ. ಏನು ಮಾಡ್ತಾರೆ, ಕೊಡಲಿಲ್ಲ ಅಂತ ಹೇಳಿದ್ರೆ ಹೊರಗಡೆ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಮನೆಯಲ್ಲಿ ಹೆಚ್ಚಿನ ಒಂದು ಹೇಗಿರುತ್ತೆ ಅಂತ ಹೇಳಿದ್ರೆ ಆರ್ಗ್ಯುಮೆಂಟ್ಸ್ ಇರುತ್ತೆ, ಹೊಂದಾಣಿಕೆ ಮಾಡಿಕೊಂಡು ಮಾತಾಡ್ತಾ ಇರಲ್ಲ, ಸಣ್ಣ ಪುಟ್ಟದಕ್ಕೂ ಕೋಪ ಮಾಡ್ಕೊಳ್ಳೋದು, ಸಂಶಯ ಮಾಡೋದು, ಓ ಇವನು ನನ್ನ ಹತ್ರ ಮಾತಾಡಲ್ಲ ಅಂತ ಹೇಳಿದ್ಮೇಲೆ ಬೇರೆ ಯಾವುದೋ ಇವನಿಗೆ ಅಫೇರ್ಗಳಿದೆ ಅಂತ ಹೇಳಿ ಅನ್ಕೊಳ್ಳೋದು, ಅಥವಾ ಇವಳು ನನ್ನ ಹತ್ರ ಈ ತರ ಇದು ಮಾಡ್ತಾಳೆ, ಇವಳು ಇಷ್ಟು ಚೆನ್ನಾಗಿ ಮಾಡ್ಕೊಂಡು ಎಲ್ಲೂ ಹೊರಗಡೆ ಹೋಗ್ತಾಳೆ, ಇವಳಿಗೆ ಏನೋ ಬೇರೆ ಇದೆಯೇನೋ ಅಂತೇಳಿ ಅಂದ್ಕೊಳ್ಳೋದು. ಈ ನೆಗೆಟಿವ್ ಥಾಟ್ಸ್ಗಳು ಯಾವಾಗ ನಾವು ಒಬ್ಬರನ್ನ ನಂಬೋದಿಲ್ಲ ಆವಾಗ ನೆಗೆಟಿವ್ ಥಾಟ್ಸ್ಗಳೆಲ್ಲ ಬರ್ಲಿಕ್ಕೆ ಶುರುವಾಗತ್ತೆ. ಅದಕ್ಕೆ ಕುತ್ಕೊಂಡು ಮಾತಾಡೋದಿದೆಯಲ್ಲ, ಇದು ಫೈನಲ್ ಒನ್ ಅಂಡ್ ಓನ್ಲಿ ಸೊಲ್ಯೂಷನ್ ಅಂತ ನಾನು ಯಾವಾಗ್ಲೂ ಹೇಳೋದು. ಮೊದಲು ನಾವು ಕೂತ್ಕೊಂಡು ಆಯ್ತು ನನ್ಗೆ ಹಾಗೆ ಅನಿಸ್ತು, ನಾನು ಹಾಗೆ ಅನ್ಕೊಂಡೆ ನನ್ನ ಜೀವನ ಇಡೀ ನೆಗೆಟಿವ್ ಥಾಟ್ಸ್ ಹೇಗೆ ಗೊತ್ತಾ, ಇದೇ ಮತ್ತೆ ಓಸಿಡಿಗಳಾಗಿ ಎಲ್ಲ ಬದಲಾವಣೆಗೊಳ್ಳುತ್ತೆ. ಅಂದ್ರೆ ದಿನಾ ನಾನು ಆತರ ನೆಗೆಟಿವ್ ಥಿಂಕ್ ಮಾಡಿ ಅದೇ ಮುಂದಕ್ಕೆ ಅದೇ ಆಗತ್ತೆ. ನನ್ನ ಒಂದು ವ್ಯಕ್ತಿತ್ವವೇ ಅದು, ಏನಿದ್ರು ನಾನು ಅದರಲ್ಲಿ ನೆಗೆಟಿವ್ ಅನ್ನ ಹುಡುಕ್ತೇನೆ ಹೊರತು ಪಾಸಿಟಿವ್ ಹುಡುಕೋದನ್ನ ನಾನು ಬಿಟ್ಟೇ ಬಿಟ್ಟಿರ್ತೀನಿ. ಹಾಗಾಗಿ ಮೊದಲು ನಾವು ಇದ್ದಿದ್ರಲ್ಲಿ ಯಾವುದು ಒಳ್ಳೆದಿದೆ, ಯಾವ ಒಳ್ಳೆಯ ಗುಣಗಳಿದೆ ಅದನ್ನ ನೋಡಿ ಅದರ ಬಗ್ಗೆ ಮಾತಾಡುವಂಥದ್ದು ಇರ್ಬೋದು. ನಾನು ಯಾವಾಗ್ಲೂ ಹೇಳ್ತಿದ್ದೆ ಅಲ್ಲ ನಮ್ದು ದಂಪತಿಗಳ ವಿಷಯದ ಸೆಷನ್ ಅಲ್ಲಿ ನಾನು ಹೇಳ್ತಿದ್ದೆ, ನಿಮ್ಮ ಇಬ್ಬರಲ್ಲಿ ಒಳ್ಳೆ ಒಳ್ಳೆಯ ಏನು ವಿಷಯಗಳಿರುತ್ತೆ, ಅಟ್ ಲೀಸ್ಟ್ ಮದುವೆ ಆದಾಗಾದ್ರೂ ನೀವು ಚೆನ್ನಾಗಿರ್ತೀರಲ್ಲ, ಆ ಸಮಯದಲ್ಲಿ ಇರುವಂತಹ ಒಂದಿಷ್ಟು ಒಳ್ಳೆ ಒಳ್ಳೆಯ ಗುಣಗಳನ್ನ ಚೀಟಿಯಲ್ಲಿ ಮಾಡಿ ಒಂದು ಬಾಕ್ಸ್ಗೆ ಹಾಕಿಟ್ಕೊಳ್ಳಿ. ಇಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಸಿಟ್ಟು ಬಂದಾಗ ಆ ಚೀಟಿಯನ್ನ ತೆಗೆದು ನೋಡ್ತಾ ಇರಿ, ಅವಾಗ ಅಟ್ ಲೀಸ್ಟ್ ಓ ನಾನು ಈ ಗುಣಗಳನ್ನ ನಾನು ಮೆಚ್ಕೊಂಡಿದ್ದೆ ಅಲ್ಲ, ಸೊ ಈ ಗುಣಗಳು ಇದೆ ಅಲ್ಲ, ಸೊ ಈಗಿರುವಂತ ಈ ಒಂದು ಗುಣವನ್ನ ನಾನು ಕ್ಷಮಿಸಬಲ್ಲೆ ಅದಕ್ಕೆ ಕಂಪೇರ್ ಮಾಡಿ ಅಂತ ಹೇಳಿ ಆತರ ಒಂದು ಒಳ್ಳೆಯ ಒಂದು ಬಾಂಧವ್ಯವನ್ನ ಮತ್ತೆ ನೆನಪಿಸಿಕೊಳ್ಳುವಂಥದ್ದು. ಅಥವಾ ಯಾವಾಗ ನನ್ ಇವತ್ತಿನ ಒಂದು ಇದರಲ್ಲಿ, ಮೊನ್ನೆ ಅಷ್ಟೇ ನಾವು ಇಲ್ಲಿ ನಮ್ಮ ಇದೇ ಕಾಲೇಜಿನ ಹುಡುಗರ ಜೊತೆಗೆ ಇದನ್ನೆಲ್ಲ ನಾವು ಇಲ್ಲಿ ಮಾತಾಡ್ತಾ ಇದ್ವಿ, ಹೆಚ್ಚಿನವರಲ್ಲಿ ಅದು ನಮ್ಮ ಹೆಣ್ಣು ಮಕ್ಕಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದ್ ಮದುವೆ ಆದ ತಕ್ಷಣ ಎಲ್ಲ ಮುಗ್ದೋಯ್ತು ಅನ್ನುವ ರೀತಿಯಲ್ಲಿ ಇದ್ದು ಬಿಡ್ತಾರೆ ಅವ್ರು. ಹಳೆ ನೈಟಿ ಹಾಕೊಳ್ಳೋದು, ಹಳೆ ಡ್ರೆಸ್ ಗಳನ್ನ ಹಾಕೊಳ್ಳೋದು, ಮನೆಯಲ್ಲೆಲ್ಲಾ ಕೆಲಸ ಮಾಡಿ ಗಲೀಜಾಗಿರೋ ಡ್ರೆಸ್ ಗಳಲ್ಲೋ ಆತರ ಒಂಥರ ಸರಿ ತಲೆ ಬಾಚ್ಕೊಳ್ಳಲ್ಲ, ಚೆನ್ನಾಗಿ ನೀಟಾಗಿ ಡ್ರೆಸ್ ಮಾಡ್ಕೊಂಡಿರಲ್ಲ, ಈ ತರ ಎಲ್ಲ ಮಾಡಿದಾಗ ಹೊರಗಡೆ ಹೋಗಿ ದುಡಿಯುವಂತ ಈಗ ಗಂಡಸರು ಒಂದು ಯಂಗ್ ಆಗಿ ಇರ್ತಾರೆ ಹೆಚ್ಚಿನವರೀಗ. ಇದು ಏನು ಮದ್ವೆ ಆಗಿ 10-15-20 ವರ್ಷದ ನಂತರ ಹೀಗಾಗ್ತಾರೆ ಹೆಣ್ಮಕ್ಳು ಅಂತ ಹೇಳಿ ಅಲ್ಲ, ಮದ್ವೆ ಆದ 1-15 ದಿವಸ ನಂತರನೇ ಹೀಗಾಗ್ಲಿಕ್ಕೆ ಶುರು ಆಗ್ತಾರೆ ಹೆಚ್ಚಿನವರು. ಇದು ನನ್ನ ಹತ್ರ ಕೇಸ್ ಬಂದಿದೆ ಸುಮಾರು, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳಲ್ಲ, ಹತ್ರ ಹೋದ್ರೆ ವಾಸನೆ ಬರುತ್ತೆ ಅಂದ್ರೆ ಏನೇನೋ ಅಡಿಗೆ ಮಾಡಿರ್ತಾರೆ ಅವಾಗ ಒಂಥರ ವಾಸನೆಗಳು ಈಗ ಹೆಣ್ಮಕ್ಳು ಅಂದ್ರೆ ಅಲ್ವಾ. ನಾವು ಏನ್ ಮಾಡ್ತೀವಿ ಅಂದ್ರೆ, ಒಂದ್ ಮದ್ವೆ ಆದ ತಕ್ಷಣ ನಮ್ ಜೀವನ ಒಂಥರ ಮುಗ್ದು ಹೋಯ್ತು, ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋದಿಲ್ಲ, ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗ, ಅದಕ್ಕಿಂತ ಮುಂಚೆ ವಾರಕ್ಕೊಂದ್ಸಲ ಬೇಕಾದ್ರೆ ಹೋಗ್ತಿರ್ತಾರೆ. ಒಂದ್ ಮದ್ವೆ ಆಯ್ತು ಅಂತ ಹೇಳಿದ ತಕ್ಷಣ ಮತ್ತೆ ಅವ್ರು ಚೆನ್ನಾಗಾಗೋ ಮಾಡ್ಕೊಳ್ಳೋದನ್ನ ಬಿಟ್ಟಿರ್ತಾರೆ. ಇದರಿಂದ ಗಂಡಸ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಆಕರ್ಷಣೆ ಕಡಿಮೆ ಆಗುತ್ತೆ. ಅದೇ ಗಂಡು ಮಕ್ಕಳು ಕೂಡ ಹಾಗೆ, ಒಂದ್ ಮದ್ವೆ ಆಯ್ತು ಅಂತ ಹೇಳಿದ್ರೆ ಯಾರಾ ಬಿರಿಯಾಗಿ ಡ್ರೆಸ್ ಮಾಡ್ಕೊಂಡಿರೋದು, ಅಥವಾ ಒಂದ್ ನೀಟ್ನೆಸ್ ಇದು ಮಾಡಿರೋದಿಲ್ಲ, ಒಂದ್ ಕರೆಕ್ಟ್ ಆಗಿ ಶೇವ್ ಮಾಡ್ಕೊಂಡು ಅಥವಾ ಒಂದ್ ನೀಟ್ನೆಸ್ ಅದು ಇದ್ದಿರೋದಿಲ್ಲ. ಮದ್ವೆ ಆದ ತಕ್ಷಣ ಒಂಥರ ಮುಂಚೆ ಎಲ್ಲ ಜಿಮ್ಗೆ ಹೋಗಿ ಅದಾಗಿ ಇದಾಗಿ ಚೆನ್ನಾಗಿರ್ಬೇಕು ಅಂತ ಹೇಳಿ ಆತರ ಇದ್ದವ್ರೆಲ್ಲವನ್ನ ಬಿಟ್ಟು ಒಂಥರ ಹೊಟ್ಟೆ ಎಲ್ಲ ದೊಡ್ಡದು ಮಾಡ್ಕೊಂಡು ಎಲ್ಲ ಬೆಳೆಸ್ಕೊಂಡು ತಮ್ಮ ಒಂದು ಸೌಂದರ್ಯದ ಬಗ್ಗೆ ಅವರುಗಳು ಕೂಡ ನೆಗ್ಲೆಕ್ಟ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ, ಈಗ ಕಾಲ ಹೇಗಿದೆ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಯುಗ ಅಲ್ವಾ. ಪ್ರತಿಯೊಂದು ರೀಲ್ಸ್ ಅಲ್ಲೂ ತುಂಬಾ ಚೆನ್ನಾಗಿರೋ ಗಂಡ ಹೆಂಡತಿಯನ್ನ ತುಂಬಾ ಅಟ್ರಾಕ್ಟ್ ಆಗಿರೋರನ್ನ ನೋಡ್ತಾ ಇರೋವಾಗ ಕಂಪ್ಯಾರಿಸನ್ ಅನ್ನುವಂಥದ್ದು ಬ್ರೈನ್ ಅಲ್ಲಿ ತನ್ನಷ್ಟಕ್ಕೆ ಆಗ್ಲಿಕ್ಕೆ ಶುರುವಾಗುತ್ತೆ. ನಮ್ಗೆ ಇಷ್ಟ ಇಲ್ದಿದ್ರು ಕೂಡ, ಓ ಅವಳ ಗಂಡ ಎಷ್ಟು ಚೆನ್ನಾಗಿದಾನಲ್ಲ, ಎಷ್ಟು ಚೆನ್ನಾಗಿ ಫಿಗರ್ ಮೇಂಟೈನ್, ನನ್ ಗಂಡನೂ ಇದಾನೆ ಈ ತರ ಬಾಲ್ಡ್ ಹೆಡ್, ಈ ತರ ಹೊಟ್ಟೆ ಎಷ್ಟು ದಪ್ಪ, ಒಂಚೂರು ಚೆನ್ನಾಗಿಲ್ಲ ನೋಡೋದಕ್ಕೆ, ಗಲೀಜು ವಾಸನೆ ಈ ತರ ಎಲ್ಲ ಬರೋದಕ್ಕೆ ಶುರುವಾಗುತ್ತೆ. ಹಾಗೆ ಅಲ್ಲಿ ನೋಡ್ತಾ ಒಳ್ಳೆ ಒಳ್ಳೆ ಫಿಲಮ್ ಅಲ್ಲಿ ಧಾರಾವಾಹಿಗಳಲ್ಲಿ ತುಂಬಾ ಚೆನ್ನಾಗಿರೋ ಹೆಣ್ಮಕ್ಳನ್ನ ನೋಡಿ ಗಂಡಸರು ಕೂಡ ಯೋಚನೆ ಮಾಡ್ತಾರೆ, ನನ್ನ ಹೆಂಡತಿ ಒಂದು ಫಿಗರ್ ಇಲ್ಲ, ಒಂದು ಕ್ಲೀನ್ ಇಲ್ಲ, ಒಂದು ಹತ್ರ ಹೋದ್ರೆ ವಾಸನೆ ಬರ್ತಾ ಇರತ್ತೆ, ಆ ನೈಟಿಲಿ ಅಷ್ಟು ಹಿಡ್ಕೊಂಡಿರುತ್ತೆ, ಆ ಡ್ರೆಸ್ಸಲ್ಲಿ ಅಷ್ಟು ಹಿಡ್ಕೊಂಡಿರುತ್ತೆ, ಹತ್ರ ಹೋಗಕ್ ಮನ್ಸಾಗಲ್ಲ, ಈ ತರ ಎಲ್ಲ, ಅವಳಾದ್ರೆ ಎಷ್ಟು ಚೆನ್ನಾಗಿದ್ದಾಳೆ, ಅವಳ ಫಿಗರ್ ಎಷ್ಟು ಚೆನ್ನಾಗಿದೆ ಅಂತ ಈ ತರದ ಭಾವನೆಗಳು ಅಂದ್ರೆ ಬರುತ್ತೆ ಸ್ವಾಭಾವಿಕವಾಗಿ. ಇದ್ರಲ್ಲಿ ಒಳ್ಳೆಯವರು ಕೆಟ್ಟವರು ಮೋಸ ಮಾಡೋರು ಮೋಸ ಮಾಡದೇ ಇರೋರು ಅಂತಾನು ಬರೋದಿಲ್ಲ. ಎಷ್ಟೇ ಒಳ್ಳೆಯವರಾಗಿದ್ರು ಕೂಡ ನಾನು ಹೇಳದ್ನಲ್ಲ, ಒಳ್ಳೆತನವನ್ನ ಅರ್ಧ ಕುಡಿಯೋಕ್ಕಾಗಲ್ಲ ಅಲ್ವಾ. ಒಳ್ಳೆತನವೇ ಬದುಕಿಗೆಲ್ಲವೂ ಅಲ್ಲ, ಬದುಕಿನಲ್ಲಿ ಸಾಮರಸ್ಯ ಅನ್ನುವಂಥದ್ದು ಬಹಳ ಮುಖ್ಯ ಆಗತ್ತೆ. ಚೆನ್ನಾಗಿರ್ಲಿ ಇಲ್ಲದೆ ಇರಲಿ ನೀವು ಒಪ್ಕೊಳ್ಳೋದು ಮುಖ್ಯ ಆಗತ್ತೆ ಅಲ್ವಾ. ನಾನು ಹೇಳಿದೆ ತುಂಬಾ ಚೆನ್ನಾಗಿರೋ ಗಂಡನ್ ಬಿಟ್ಟು ಅದು ಹೆಂಗೆಂಗೋ ಇರೋವನ್ನ ಲವ್ ಮಾಡಿ ಗಂಡನ್ನೇ ಕೊಲೆ ಮಾಡ್ತಾರಲ್ಲ, ಅವನ್ ಹೆಂಗಿರ್ತಾನೆ ಅಂದ್ರೆ ಏನರ್ಥ, ನಮ್ ಮನಸ್ಸು ಅವ್ರನ್ನ ಒಪ್ಕೊಳ್ಳೋದಿದೆಯಲ್ಲ ಅದು ಮುಖ್ಯ ಆಗತ್ತೆ. ಮನಸ್ಸು ಒಪ್ಕೊಳ್ಳುತ್ತಲ್ವಾ, ನನ್ಗೆ ಅಷ್ಟು ಚೆನ್ನಾಗಿರೋ ಗಂಡನ್ ಬಿಟ್ಟು ಅಷ್ಟು ಆ ತರ ಇರೋವನ್ ಹತ್ರ ಹೋಗ್ತಾರೆ ಅಂತ ಹೇಳಿದ್ರೆ ಮನಸ್ಸು ಹೆಂಗಿರುತ್ತೆ? ಮನಸ್ಸು ಅವನಲ್ಲಿ ಏನೋ ಒಂದು ಒಳ್ಳೆಯ ಗುಣವನ್ನ ಕಂಡಿರುತ್ತೆ, ಒಳ್ಳೇದನ್ನ ನೋಡಿರುತ್ತೆ. ಹಾಗಂತ ಮನಸ್ಸು ಎಲ್ಲವೂ ಸರಿ ಅಂತ ಹೇಳಿಯಲ್ಲ, ತಪ್ಪುಗಳನ್ನು ಮಾಡುತ್ತೆ.
1: ಸೋಣ ಮೇಡಮ್, ಜನ್ನ ಕವಿ ಕೇಂದ್ರ ಕುಸಾಕ ಒಂದು ಯಶೋಧರ ಚರಿತ್ರ ಅಂತ ಒಂದು ಬರೀತಾನೆ. ಅದರಲ್ಲಿ ಅವಳು ಯಶೋಧರನ ಹೆಂಡತಿ, ರಾಜನ ಹೆಂಡತಿ ರಾತ್ರಿ ಮನ್ಕಂಡಿಪ್ಪಲ್ಲಿ ಒಂದು ಒಳ್ಳೆ ಹಾಡಿಕೆ ಅಂತಳಂಬ್ರು. ಈ ಯಾರ್ದಪ್ಪ ಇಷ್ಟು ಚಂದದ ಧ್ವನಿ ಅಂತ ಹೇಳ್ಕೊಂಡ ಅವಳ ದಾಸಿಯನ್ನ ಹುಡುಕು ಯಾರನ್ನ ಕಣ್ಕವ ಅಂತ ಹೇಳಿ ಕಳಿಸಿ ಕೊಡ್ತಾಳ. ಕಳಿಸಿ ಕೊಟ್ಟಾಗ ಇವಳು ಹೋಗಿ ಕಣ್ಕ ಬರ್ತಾಳ. ಕಣ್ಕ ಬಂದು ಇವಳ ಹತ್ರ ಬಂದು ಹೇಳ್ತಾಳೆ, ಅಪ್ಪ ಅಕ್ಕನೇ ಅವ್ ಕಾಂಬ ಕೇಡಿಯ ಅವ ಅಷ್ಟವಾಂಕ ಎಲ್ಲಾ ಬದಿಯಲ್ಲೂ ವಕ್ರ, ಅವನ್ ಕಂಡ್ರ ವಾಂತಿ ಬತತ್ ಹಾಂಗಿದ್ದ ಅಂತ ಎಕ್ಸ್ಪ್ಲೇನ್ ಮಾಡ್ತಾಳ ಅವನ ರೂಪವನ್ನ. ಆದ್ರೆ ಅಷ್ಟೊತ್ತಿಗಾಗ್ಲೇ ಆ ಯಶೋಧರನ ಹೆಂಡತಿ ಆ ಅಷ್ಟವಾಂಕನ ಧ್ವನಿಗೆ ಮನಸ್ಸೋತಿರ್ತಾಳ. ಅವ ಹ್ಯಾಂಗಿದ್ರು ಒಡ್ಡಿಲ್ಲ, ನಂಗವ ಬೇಕು. ಇದು ಜನ್ನ ಬರ್ದಿರೋ ಯಶೋಧರ ಚರಿತ. ಎಷ್ಟೋ ಎಷ್ಟೋ ಎಷ್ಟೋ ವರ್ಷಗಳ ಹಿಂದೆ ಹೆಣ್ಮಕ್ಳ ಮನಸ್ಥಿತಿ ಅಥವಾ ಗಂಡ್ಮಕ್ಳ ಮನಸ್ಥಿತಿ, ಆ ಮನಸ್ಸು ಎಂಬ ಮರ್ಕಟ ಇವತ್ತಿಗೂ ಹಾಗೆ ಇತ್ತು. ನೀವು ಮುಂದುವರಿಸಿ.
2: ಹೌದು, ಹಾಗಾಗಿ ಅದನ್ನ ನಾವು ಕಾಲ ಕಾಲಕ್ಕೆ ಅಪ್ಡೇಟ್ ಮಾಡಿಕೊಂಡು, ನಾವು ಮದುವೆ ಆದ್ರೂ ಕೂಡ ನಮ್ಮ ಸೌಂದರ್ಯ ಅನ್ನುವಂಥದ್ದು ಅಷ್ಟೇ ಇಂಪಾರ್ಟೆಂಟ್, ಅದನ್ನ ಕಾಪಾಡ್ಕೊಳ್ಬೇಕಾಗಿರೋದು ನನ್ನ ಕರ್ತವ್ಯ. ನನ್ನ ಮನೆಯನ್ನ ನಾನು ಚೆನ್ನಾಗಿ ಉಳಿಸ್ಕೋಬೇಕಂದ್ರೆ ನಾನು ಚೆನ್ನಾಗಿರ್ಬೇಕು. ಬರೀ ಮನೆಯನ್ನು ಉಳಿಸ್ಕೊಳ್ಳೋದಕ್ಕೆ ಮಾತ್ರ ಅಲ್ಲ, ಅದು ನಮಗೂ ಕೂಡ ಒಂದು ಕಾನ್ಫಿಡೆನ್ಸ್ ಅನ್ನ ಕೊಡುವಂಥದ್ದು. ಈಗ ನೀವು ಕಾಲೇಜಿಗೆ ಬರ್ತೀರಿ ಅಲ್ವಾ, ಅಥವಾ ಎಲ್ಲೋ ಒಂದು ಫಂಕ್ಷನ್ಗೆ ಹೋಗ್ತೀರಿ, ನೀವು ತುಂಬ ಚೆನ್ನಾಗಿರೋ ಡ್ರೆಸ್ ನಿಮ್ಗೆ ಇಷ್ಟ ಆಗಿರೋದು, ಅದು ಹೊರಗಡೆ ಯಾರಿಗೆ ಹೆಂಗೆ ಕಾಣುತ್ತೆ ಅದು ಇಂಪಾರ್ಟೆಂಟ್ ಅಲ್ಲ, ನಿಮಗೆ ತುಂಬ ಫೇವರಿಟ್ ಆಗಿರೋ ಡ್ರೆಸ್ ಅನ್ನು ಹಾಕೊಂಡಾಗ ಹೇಗಿರುತ್ತೆ ಕಾನ್ಫಿಡೆನ್ಸ್ ಲೆವೆಲ್? ಅದೇ ಈಗ ಒಂದು ವೇಳೆ ತುಂಬಾ ನಿಜವಾಗ್ಲೂ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿರುತ್ತೆ ಆ ಡ್ರೆಸ್, ಬಟ್ ನಿಮಗೆ ಇಷ್ಟ ಇರಲ್ಲ ಆ ಡ್ರೆಸ್, ಅದನ್ನ ಹಾಕೊಂಡೋದಾಗ
4: ಒಂಥರ ಫೀಲ್ ಆಗುತ್ತೆ, ನಾನು ತುಂಬಾ ಚೆನ್ನಾಗಿ ರೆಡಿ ಆಗ್ಬಿಡ್ಬೋದಿತ್ತಲ್ಲ ಅಂತ ನಮ್ಮ ಮನಸ್ಸಿನ ಚೆನ್ನಾಗಿರಲ್ಲ ಅಲ್ಲ ನಾ ಡ್ರೆಸ್ ಹಾಕೊಂಡು.
2: ಹೌದು, ಅಂದ್ರೆ ಕಾನ್ಫಿಡೆನ್ಸ್ ಅನ್ನುವಂಥದ್ದಿದೆಯಲ್ಲ ಅದು ಕೂಡ ನಮ್ಗೆ ಹೇಗೆ ಫೀಲ್ ಆಗ್ತಾ ಇರತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನಾವು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ನೀಟಾಗಿ ಕ್ಲೀನ್ ಆಗಿ ಇದ್ದಷ್ಟು ಅದು ನಮ್ಮ ಮನಸ್ಸಿನ ಮೇಲೆ ಕೂಡ ಒಂದು ಒಳ್ಳೆಯ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಈ ತರ ನಾವು ಎಲ್ಲವನ್ನ ನೋಡಿಕೊಂಡು, ಒಂದು ನಮ್ಮ ಲುಕ್ಸ್, ನಾವು ಹೇಗಿರ್ತೀವಿ, ಎಷ್ಟು ಕ್ಲೀನ್ ಆಗಿರ್ತೀವಿ, ಯಾವ ರೀತಿ ಡ್ರೆಸ್ ಮಾಡ್ಕೊಳ್ತೀವಿ, ಯಾವ ರೀತಿ ನಮ್ಮ ಆರೋಗ್ಯವನ್ನ, ನಮ್ಮ ದೇಹದ ಒಂದು ಶೇಪ್ ಏನು ಫಿಗರ್ ಅಂತ ನಾವು ಹೇಳ್ತೀವಿ, ಅದೆಲ್ಲವನ್ನ ನಾವು ಮೈಂಟೈನ್ ಮಾಡ್ಕೊಳ್ತಾ ಒಂದು ಒಳ್ಳೆಯ ಕಮ್ಯುನಿಕೇಶನ್ ಇಂದ ಪ್ರೀತಿಯಿಂದ ಇದ್ದಾಗ ಡೌಟ್ ಪಟ್ಟಂತಹದ್ ಯಾವುದು ಆಗ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ.
4: ನೀವು ಹೇಳದ್ ಒಪ್ಪೋದು, ನೀವ್ ಹೇಳದ್ ನಿಜ, ಕ್ಲೀನ್ ಆಗಿರ್ಬೇಕು, ಚೆನ್ನಾಗಿ ರೆಡಿ ಆಗಿರ್ಬೇಕು, ಅದ್ರಿಂದ ಪಾಸಿಟಿವ್ ಥಾಟ್ಸ್ ಬರುತ್ತೆ ಗಂಡನಿಗೆ ಅಂತ. ಅದ್ ನನ್ ಪ್ರಶ್ನೆ ಏನಂದ್ರೆ, ಗಂಡ ಅವಳ ಸೌಂದರ್ಯವನ್ನ ನೋಡಿ ಮದ್ವೆ ಆಗಿರ್ತಾನ ಅಥವಾ ಅವಳ ಗುಣ ನೋಡಿ ಮದ್ವೆ ಆಗಿರ್ತಾನ?
2: ಇದು ನೋಡಿ ತುಂಬಾ ಕ್ಲಿಷ್ಟಕರವಾದಂತಹ ಪ್ರಶ್ನೆ, ಯಾಕಂದ್ರೆ ಎರಡೂ ಒಂದಕ್ಕೊಂದು ಪೂರಕವಾಗಿಯೇ ಇರಬೇಕು. ಬರೀ ಎಷ್ಟು ಚೆನ್ನಾಗಿರೋ ಗುಣ ಇರಲಿ, ನೀವು ನೋಡಕ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅವನ್ ಬಂದು ಮದ್ವೆ ಆಗಕ್ ನೋಡಕ್ ಬಂದಾಗ್ಲೇ ಅವನ್ ಇಷ್ಟಪಡ್ತಾನ? ಇರ್ಲಿ, ನಾನು ನಿಮಗೆ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ತುಂಬಾ ಒಳ್ಳೆ ಹುಡುಗ ಆಯ್ತಾ, ಒಂದ್ ಚೂರೂ ಚೆನ್ನಾಗಿಲ್ಲ ನೋಡೋದಕ್ಕೆ, ನೀವ್ ಆಗ್ತೀರಾ ಮದ್ವೆ? ಅದು ಇವಾಗ ಹೇಳೋದು ಮಾತ್ರ, ಬಟ್ ಇವತ್ತಿಗೂ ಒಂದು ಪ್ರೊಫೈಲ್ಗಳನ್ನ ನೀವು ನೋಡಿದ್ರೆ ಚೆನ್ನಾಗಿಲ್ಲದೆ ಇರೋ ಹುಡುಗರ ರಾಶಿ ರಾಶಿ ದಂಡಿದೆ, ತುಂಬಾ ಒಳ್ಳೆಯವರಾಗಿರ್ತಾರೆ.
4: ನಾವು ಚೇಂಜ್ ಮಾಡಬಹುದಲ್ವಾ ಅವರನ್ನ?
2: ಹೇಗೆ ಗೊತ್ತಿರುತ್ತೆ ನಿಮ್ಗೆ ಅವ್ರು ಒಳ್ಳೆಯವರು ಅಂತ? ನೀವು ನಂಬದೇ ಇಲ್ವಲ್ಲ ಫಸ್ಟ್ ಆಫ್ ಆಲ್.
4: ಅಲ್ಲ, ಗುಣ ನೀವು ಹೇಳಿದ್ರಲ್ಲ, ಗುಣ ತುಂಬಾ ಚೆನ್ನಾಗಿರುತ್ತೆ ಅವ್ರು, ಬಟ್ ಅವ್ರು ನೋಡಕ್ ಅಷ್ಟೊಂದು.
2: ಬಟ್ ಯಾರು ಕೂಡ ಆಬ್ವಿಯಸ್ಲಿ ಯಾರು ಕೂಡ ಮದ್ವೆ ನೋಡಕ್ ಬಂದಾಗ್ಲೇ ಅವನ್ ತುಂಬಾ ಒಳ್ಳೆ ಗುಣ ಇದೆ ಅಂತ ಹೇಳಿದ್ರು ಕೂಡ ಹುಡುಗಿಯರು ಒಪ್ಕೊಳ್ಳಲ್ಲ. ಅಥವಾ ನೋಡಕ್ ಒಂಚೂರೂ ಚೆನ್ನಾಗಿರದೆ ಇರೋ ಹುಡುಗಿನ ಒಳ್ಳೆ ಗುಣ, ಒಳ್ಳೆ ಮನೆ ಕೆಲಸ ಮಾಡ್ತಾಳೆ, ತುಂಬಾ ಒಳ್ಳೆ ಹುಡುಗಿ ಅಂತ ಹೇಳಿದ್ರು ಒಪ್ಕೊಳ್ಳಲ್ಲ. ಇದು ನಾವು ಫಿಲಮ್ ಅಲ್ಲಿ ಕತೆಗಳಲ್ಲಿ ನಾವು ಈಗ ಏನೋ ಕಲ್ಪನಾ ಲೋಕ ಇದೆಯಲ್ಲ ನಮ್ದು, ಅಲ್ಲಿ ಬರುವಾಗ ಹಾ ರೂಪ ಮುಖ್ಯ ಅಲ್ಲ ಗುಣ ಮುಖ್ಯ, ಹಣ ಮುಖ್ಯ ಅಲ್ಲ ಗುಣ ಮುಖ್ಯ, ಎಲ್ಲವೂ ಬರುತ್ತೆ. ಬಟ್ ಪ್ರಾಕ್ಟಿಕಲಿಗೆ ಬಂದಾಗ ಹಣವೂ ಮುಖ್ಯ, ರೂಪವೂ ಮುಖ್ಯ, ಜೊತೆಗೆ ಗುಣನೂ ಮುಖ್ಯ, ಮೂರೂ ಇರಬೇಕು. ಅದಿಲ್ಲ ಅಂತ ಹೇಳಿದ್ರು ಯಾರು ಮದುವೆ ಆಗಕ್ಕೆ ಒಪ್ಕೊಳ್ಳಲ್ಲ, ಹುಡುಗನೂ ಒಪ್ಕೊಳ್ಳಲ್ಲ, ಹುಡುಗಿನೂ ಒಪ್ಕೊಳ್ಳಲ್ಲ. ಇದು ಸಮಾಜದಲ್ಲಿರುವಂತ ರಿಯಾಲಿಟಿ, ಇದು ರಿಯಾಲಿಟಿ. ಬಟ್ ಈ ರಿಯಾಲಿಟಿಯನ್ನ ನಾವು ಒಪ್ಕೊಳ್ಳದೆ ಇದ್ರೆ ಕಷ್ಟ ಅನುಭವಿಸೋದು ಯಾರು? ನಾವು. ಸಮಾಜಕ್ಕೇನು ಲಾಸ್ ಆಗಲ್ಲ, ನಮ್ಗೆ ಲಾಸ್ ಆಗತ್ತೆ. ಎಲ್ಲವನ್ನ ನಾವು ಒಪ್ಕೊಂಡು ಮುಂದೆ ನಡೆದಾಗ, ನಾಳೆ ಈ ಮದುವೆ ಆಗುವ ಸಮಯ ಬಂದಾಗ, ಯಾವುದೋ ಒಂದು ತುಂಬಾ ಒಳ್ಳೆಯ ಹುಡುಗ, ಇದುವರೆಗೆ ಒಂದು ಹುಡುಗಿ ಯಾಕೆ ಲವ್ವೇ ಇಲ್ಲ ಅವನಿಗೆ, ಯಾಕಂದ್ರೆ ಅವನು ಚೆನ್ನಾಗೇ ಇಲ್ಲ, ಯಾರು ಲವ್ ಮಾಡ್ತಾಳೆ ಅವನ್ನ? ಅವನು ಇಷ್ಟಪಟ್ಟರು ಅವನ್ ಯಾರು ಇಷ್ಟಪಟ್ಟಿರಲ್ಲ ಅಲ್ವಾ? ಅಂತ ಒಳ್ಳೆ ಕ್ಯಾರೆಕ್ಟರ್ ಇರೋ ಹುಡುಗನ ತಂದು ನಿಲ್ಲಿಸಿದ್ರೆ, ಅವನು ಇಷ್ಟು ದೊಡ್ಡ ಹೊಟ್ಟೆ ಇದೆ, ಅವನಿಗೆ ಈಗಲೇ ಬಾಲ್ಡ್ ಹೆಡ್ ಆಗಿದೆ, ವರ್ಷ ಏನೋ ಜಾಸ್ತಿ ಆಗಿಲ್ಲ, ಅಂತ ಸ್ಥಿತಿ ಬಂದಾಗ ನೀವು ಹೇಳ್ತೀರಾ, ಇವನನ್ನ ನಾನು ಮದುವೆ ಆಗೋದು? ನನ್ನ ಫ್ರೆಂಡ್ಸ್ಗೆಲ್ಲ ಹೆಂಗೆ ಇವನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ಲಿ? ನಾನು ನಿಮ್ಗೊಂದು ವಿಷಯ ಹೇಳ್ತೇನೆ, ಇದು ಇತ್ತೀಚೆಗೆ ಒಂದು ವಾರದ ಹಿಂದೆ ಬಂದಿರುವಂತ ಒಂದು ಕೇಸ್. ಅವರು ಇಬ್ರು ಲವ್ ಮಾಡಿ ಮದುವೆ ಆಗಿರೋರು, ಲವ್ ಮಾಡಿ ಮದುವೆ ಆಗಿರೋರು. ಹುಡುಗಿ ಒಂದು ಒಳ್ಳೆ ಕೆಲಸದಲ್ಲಿ ಇದ್ದಾಳೆ, ಆ ಹುಡುಗನು ಪ್ರೈವೇಟ್ ಒಂದು ಬಿಸ್ನೆಸ್ ಇದು ಮಾಡ್ಕೊಂಡಿದ್ದಾನೆ. ಬಟ್ ಅವನ್ಗೆ ಅವನದು ಏನು ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ, ಅವನಿಗೆ ಟೋಟಲಿ ಏನು ಮೆಸ್ಡ್ ಅಪ್ ಆಯ್ತಾ. ಅವಳು ಏನ್ ಹೇಳ್ತಾಳೆ ಅಂತ ಹೇಳಿದ್ರೆ, ನನ್ನ ಆಫೀಸ್ ಹತ್ರ ನೀನ್ ಬರಬಾರ್ದು ಅಂತ ಹೇಳ್ತಾಳೆ. ನೀವ್ ಈಗೇನ್ ಹೇಳಿದ್ರಲ್ಲ ಒಳ್ಳೆ ಗುಣ, ಗುಣ ಏನ್ ನಿಜ ಒಳ್ಳೆ ಗುಣ, ನಂಗೆ ಪರ್ಸನಲಿ ಗೊತ್ತಿರೋರೆ. ಬಟ್ ಗುಣ ಇಲ್ಲಿ ಮ್ಯಾಟರ್ ಆಗತ್ತಾ? ನಾಲ್ಕು ಜನ ನೋಡಿದವರು ಏನ್ ಹೇಳ್ತಾರೆ ಅದು ನಿಮ್ಗೆ ಬರುತ್ತೆ. ನಾಳೆ ನಿಮ್ ಕಲೀಗ್ಸ್ ಇರ್ತಾರೆ, ನೀವೆಲ್ಲೋ ಜಾಬ್ ಮಾಡ್ತಾ ಇರ್ತೀರಿ, ನೀವ್ ಹೆಂಗ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀರಾ, ಖುಷಿಯಿಂದ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀರಾ?
1: ಈಗಿನ ಟ್ರೆಂಡ್ ಏನಂತಂದ್ರೆ, ಫೋಟೋ ಮದುವೆ ಫಿಕ್ಸ್ ಆದ ಕೂಡ್ಲೇ ಆ ಮೂಮೆಂಟ್ ಇಂದ ಫೋಟೋ ವಿಡಿಯೋ ಶುರು ಆಗುತ್ತೆ. ಆ ನಂತರದಿಂದ ಪ್ರೆಗ್ನೆಂಟ್ ಆಗಿ ಮಗು ಆಗೋ ತನಕ ಫೋಟೋ ವಿಡಿಯೋ ಸ್ಟಾರ್ಟ್ ಇರುತ್ತೆ. ಸೊ ಅದನ್ನ ಸ್ಟೇಟಸ್ ಹಾಕ್ಬೇಕು, ಉಳಿದವರು ಕಾಂಪ್ಲಿಮೆಂಟ್ ಮಾಡ್ಬೇಕು, ವಾಟ್ ಅ ಬ್ಯೂಟಿಫುಲ್ ಪೇರ್ ಅಂತ ಹೇಳಬೇಕು. ಎಲ್ಲಾ ಹೆಣ್ಮಕ್ಳು ಸ್ಪೆಷಲಿ ಹೆಣ್ಮಕ್ಳದ್ದು ಈ ಎಕ್ಸ್ಪೆಕ್ಟೇಷನ್ ಗಳು ತುಂಬಾ ಜಾಸ್ತಿ. ಅವ್ರು ಹೆಚ್ಚಿನ ಚಂದ ಇಲ್ಲದ ಹುಡುಗನ ರಿಜೆಕ್ಟ್ ಮಾಡುದು ಎಂತ ಗೊತ್ತುಂಟ? ಅವ್ರ ಫ್ರೆಂಡ್ಸ್ ಅವ್ರ ಬಗ್ಗೆ ಕಮೆಂಟ್ ಮಾಡ್ತಾರೆ, ಅವರ ಜೋಡಿ ಬಗ್ಗೆ ಕಮೆಂಟ್ ಮಾಡ್ತಾರೆ. ಮೇನ್ ರೀಸನ್ ಅದೇ ಇರುತ್ತೆ, ಸ್ಟೇಟಸ್ ನಂಗೆ ಫೋಟೋಸ್ ಹಾಕೊಳಕ್ ಆಗಲ್ವಲ್ಲ, ಈ ಕಾಸ್ ಇರುತ್ತೆ. ಸೊ ಅದಕ್ಕೆ ಸಿಂಧು ಅವರೇ, ನೀವ್ ಇದನ್ನ ಒಪ್ತೀರಾ?
3: ಹೌದು, ನೀ ಹೇಳಿ ಸರಿ. ಯಾಕಂತಂದ್ರೆ ಈಗ ಸ್ಟೇಟಸ್ ಹಾಕಿದಾಗ ಇಡೀ ಊರ್ ಜನರೆಲ್ಲ ನೋಡ್ತಾರೋ ಇಲ್ಲ ಗೊತ್ತಿಲ್ಲ, ಹಾಕ್ದವ್ರಂತೂ ದಿನಕ್ಕೊಂದು 100 ಸತಿ ನೋಡಿರ್ತಾರೆ. ಎಷ್ಟು ಜನ ಲೈಕ್ ಕೊಟ್ಟಿದ್ದಾರೆ, ಎಷ್ಟು ಜನ ಲೈಕ್ ಕೊಟ್ಟಿದ್ದಾರೆ, ಎಷ್ಟು ಜನ ಲೈಕ್ ಕೊಟ್ಟಿಲ್ಲ, ಏನು ನೋಡ್ಲಿಲ್ಲ ಅಂತ ಹೇಳಿ. ಈಗ ಜೀವನ ಅನ್ನೋದು ಹಾಗೆ ಆಗ್ಬಿಟ್ಟಿದೆ, ನಾನು ನನ್ನ ಜೀವನ ನೋಡೋದಲ್ಲ, ಇಡೀ ಊರ ಜೀವನ ನೋಡ್ಬೇಕು, ಆ ತರ ಆಗಿದೆ. ಹಾಗಾಗಿ ಅಕ್ಕ ಹೇಳಿದಾಗೆ ನಾವ್ ಹೇಗಿರ್ಬೇಕು ಅಂತಂದ್ರೆ, ಆದಷ್ಟು ಅನ್ಯೋನ್ಯವಾಗಿರ್ಬೇಕು, ಯಾರ ಬಗ್ಗೆ ಅನುಮಾನ ಪಡೋದಾಗಿರ್ಬೋದು, ಇದೆಲ್ಲ ಮಾಡ್ತಾ ಹೋದ್ರೆ ಮುಂದೆ ನಮ್ಮ ಜೀವನದಲ್ಲೇ ಅದೇನಾಗತ್ತೆ, ಮುಳ್ಳಾಗತ್ತೆ. ಹಾಗಾಗಿ ನಾವು ಹೇಗಿರ್ಬೇಕು ಅಂತಂದ್ರೆ, ಒಂದು ನಾಣ್ಯ ಅಂದಾಗ ಅದ್ರಲ್ಲಿ ಎರಡು ಮುಖ ಇದ್ದೇ ಇದೆ, ಅವನು ಒಳ್ಳೆನಾಗಿರ್ಬೋದು ಕೆಟ್ಟನೂ ಆಗಿರ್ಬೋದು. ಈಗ ಕೆಟ್ಟವನ್ ಆಗಿರ್ಬೋದು ಅಂತ ನಾವ್ ಅನ್ಬೇಕು ಅಂತ ಹೇಳಿ ಹೋಗುದಾದ್ರೆ, ಅವನನ್ನ ಸರಿ ಮಾಡೋ ಚಾನ್ಸಸ್ ಇರತ್ತೆ ನಮ್ಮ ಹತ್ರ. ಈಗ ನೀನ್ ಆಲ್ರೆಡಿ ನಮ್ ಇದು ಟ್ರ್ಯಾಕಿಗೆ ಬಂದಿದೀಯಾ, ಹೇಗೆ ಅಂತಂದ್ರೆ, ಇಷ್ಟೊತ್ತನಕ ಮದ್ವೆ ಬೇಡ ಮದ್ವೆ ಬೇಡ ಅಂತ ಹೇಳಿ ಏನ್ ವಾದ ಆಗ್ತಿತ್ತು, ಈಗ ಮದ್ವೆ ಆಗ ಹುಡುಗನ್ ಬಗ್ಗೆ ನಾವ್ ಯೋಚನೆ ಮಾಡಕ್ ಶುರು ಮಾಡಿದೀವಿ ಅಲ್ವಾ? ಹಾಗಾಗಿ ಮನ್ಸು ಹಾಗೆ ಒಂದೇ ತರ ನಿಲ್ಲುದಿಲ್ಲ. ಮನ್ಸ್ ಹೇಗಿರುತ್ತೆ ಅಂತಂದ್ರೆ, ಇವತ್ತು ನಾನ್ ಈ ಒಂದು ವಿಷಯ ಮಾತಾಡ್ತಿರ್ಬೇಕು, ನನ್ ಮನ್ಸು ಒಂಥರ ಯೋಚನೆ ಮಾಡಿದ್ರೆ ನಾಳೆ ಇನ್ನೊಂದ್ ಬಗ್ಗೆ ಮಾತಾಡುತ್ತೆ, ನಾನೇ ಅದ್ರ ಉಲ್ಟಾ ಮಾತಾಡ್ಬೋದು. ಸೊ ಹಾಗಾಗಿ ಮನಸ್ಸು ನಮ್ಮ ಕೈ ಹಿಡಿತದಲ್ಲಿ ಇರಬೇಕು, ಅವಾಗ ಎಲ್ಲ ಸರಿ ಆಗತ್ತೆ ಅಂತ ನಾನು ಹೇಳ್ತೇನೆ.
1: ಓಕೆ ಸೋನಾ ಮೇಡಮ್, ಇದಕ್ಕೊಂದು ಕನ್ಕ್ಲೂಷನ್ ಹೇಳಿಬಿಡಿ, ಸಮಯ ಆಗ್ತಾ ಬಂತು.
2: ಈಗ ನಾನು ಹೇಳ್ದೆ ಅಲ್ಲ, ಎಲ್ಲ ಕೆಟ್ಟದಿಲ್ಲ ಅಂತ ನಾನು ಹೇಳೋದಿಲ್ಲ, ಅಥವಾ ಮದುವೆ ಬೇಡ ಅಂತ ನೀವು ಹೇಳೋದು ಕೂಡ ತಪ್ಪು ಅಂತ ನಾನು ಹೇಳೋದಿಲ್ಲ. ಎಚ್ಚರವಾಗಿರೋದು ತುಂಬಾ ಒಳ್ಳೇದು. ಎಲ್ಲವೂ ಒಳ್ಳೇದೇ ಅಂತ ಹೇಳಿ ನಾವು ಮೋಸ ಹೋಗಿ ಆ ತರ ಮಾಡೋದಕ್ಕಿಂತ, ನಮ್ಮ ಎಚ್ಚರಿಕೆಯಿಂದ ನಾವು ಆಯ್ಕೆ ಮಾಡಿಕೊಳ್ಳುವಾಗ ಎಚ್ಚರಿಕೆಯಿಂದ ಇದ್ರೆ ಬಹುಶಃ ಈ ತರದ್ದೆಲ್ಲ ಏನೂ ಬರೋದಿಲ್ಲ. ಇನ್ನು ನೀವು ತುಂಬಾ ಸಣ್ಣ ಪ್ರಾಯದಲ್ಲಿ ಇದ್ದೀರಿ, ಹಾಗಾಗಿ ಇದನ್ನೇ ಅಲ್ಟಿಮೇಟ್ ಅಂತ ಹೇಳಿ ನಾವು ತಗೊಳ್ಳೋದಕ್ಕೂ ಬರೋದಿಲ್ಲ. ಇವ್ರು ಹೇಳ್ದಾಗೆ ಮನಸ್ಸು ಮರ್ಕಟ ಇದ್ದ ಹಾಗೆ ಅದು ಚೇಂಜ್ ಆಗ್ತಾ ಇರುತ್ತೆ. ಈಗ ನಮ್ಗೊಂದು ಸರಿ ಅನ್ಸಿದ್ದು, ನಾಳೆ ನಾನು ಅವಾಗ್ಲೇ ಹೇಳಿದ್ನಲ್ಲ ಇನ್ನೊಂದು 10 ವರ್ಷ ಬಿಟ್ಟು ನೀವೇ ಹೇಳ್ತೀರಾ, ನಾನಾ ಸ್ಟುಡಿಯೋಗೆ ಹೋಗಿ ನಾನು ಹೀಗೆ ಮಾತಾಡಿದ್ನ, ಅದು ನಾನಾ ನಿಜವಾಗ್ಲೂ ನಾನು ಹಿಂಗಿದ್ನ ಅಂತ ಹೇಳುವಂತ ಒಂದು ದಿನ ಕೂಡ ಬಂದೇ ಬರುತ್ತೆ. ಯಾಕಂದ್ರೆ ಈ ಯಾವುದೇ ಒಂದು ನಿರ್ಧಾರಗಳಿದೆಯಲ್ಲ, ಒಂದು ಮೆಚ್ಯೂರಿಟಿ ಬಂದ ಮೇಲೂ ಕೂಡ ಈಗ ಚೇಂಜ್ ಆಗ್ತಾ ಇರುತ್ತೆ. ಯಾಕಂದ್ರೆ ಒಬ್ರು 10 ಜನ ಹೇಳುವಾಗ ನಮಗೂ ಹೌದು ಹೌದು ಅನಿಸ್ಲಿಕ್ಕೆ ಶುರು ಆಗುತ್ತೆ, ಅಥವಾ ಬೇರೆ ಇನ್ನೊಂದು ಯಾವುದೋ ಒಂದು ಆಂಗಲ್ ಇಂದ ಇನ್ನೊಬ್ರು ಒಂದು ದೃಷ್ಟಿಕೋನವನ್ನು ಇಟ್ಟಾಗ ನಮಗೆ ಅದು ಕೂಡ ಸರಿ ಅನಿಸ್ಲಿಕ್ಕೆ ಶುರು ಆಗುತ್ತೆ ಅಲ್ವಾ? ಇದೇ ಸರಿ ಅಂತ ಹೇಳಿ ನಾನು ಇವತ್ತು ಅನ್ಕೊಂಡಿದ್ದೀನಿ, ಇದೇ ಅಲ್ಟಿಮೇಟ್ ಟ್ರುತ್ ಅಂತ ಹೇಳ್ಕೊಳ್ಳೋಕ್ಕೂ ಬರೋದಿಲ್ಲ. ಯಾಕಂದ್ರೆ ನಾನೇ ನಾಳೆ ಚೇಂಜ್ ಆಗ್ಬೋದು. ನಾವೀಗೆಲ್ಲ ನಿಮಗೆ ಬುದ್ಧಿವಾದ ಹೇಳ್ತಾ ಇರುವವರು ಅಥವಾ ಇದ್ರ ಬಗ್ಗೆ ನಾವು ಒಂದು ಏನೋ ಎಕ್ಸ್ಪ್ಲನೇಷನ್ ಕೊಡ್ತಾ ಇರುವವರೇ ಮುಗಿನ ಮೇಲೆ ಬೆರಳಿಡೋ ಥರ ನೀವೇ ಚೇಂಜ್ ಆಗ್ಬೋದು ಅಲ್ವಾ? ಇದನ್ನೇ ನಾವು ಅಲ್ಟಿಮೇಟ್ ಅಂತ ಹೇಳ್ಕೊಳ್ಳೋದಕ್ಕೆ ಬರೋದಿಲ್ಲ. ಆದರೂ ಕೂಡ ಇವತ್ತಿನ ಯೂತ್ಸ್ ನಿಜವಾಗ್ಲೂ ಈ ಥರದ ಒಂದು ದ್ವಂದ್ವ ಒಂದು ಕನ್ಫ್ಯೂಷನ್ ಅಲ್ಲಿ ಇರೋದಂತೂ ಸತ್ಯ. ಇದಕ್ಕೆ ಅದೇ ಮುಂದುವರಿತದೆ ಅಥವಾ ಎಲ್ಲರೂ ಹೀಗೆ ಯೋಚನೆ ಮಾಡ್ತಾರೆ ಅಥವಾ ಯೋಚನೆ ಮಾಡಿದವ್ರು ಯಾರು ಮದ್ವೆನೇ ಆಗಲ್ಲ, ಇದು ಕೂಡ ಸರಿಯಲ್ಲ, ಇದು ಕೂಡ ಸುಳ್ಳೆ. ಯಾಕಂದ್ರೆ ಎಷ್ಟೋ ಜನ ಮತ್ತೆ ಬದಲಾಗ್ತಾರೆ, ಬದಲಾಗಬೇಕು ಕೂಡ. ಅದೇ ಜೀವನದ ನಿಯಮ, ಬದಲಾವಣೆ ಜಗದ ನಿಯಮ ಅಲ್ವಾ. ಹಾಗಾಗಿ ಒಂದು ಸ್ವಲ್ಪ ಸಮಯ ಕಾಯಿರಿ. ಎಲ್ಲರನ್ನೂ ಕೆಟ್ಟವರು ಅಂತ ಹೇಳಿ ನಾವು ಅಂದ್ಕೊಳ್ಳೋದಕ್ಕಿಂತ ನಮ್ಮ ದಾರಿಗೆ ಬರ್ತಾರೆ, ಅವ್ರು ಹೇಳದಾಗೆ ನಮ್ಮ ದಾರಿಗೆ ತರೋದು ಸುಲಭ. ಒಂದು ಯಾರೇ ಒಬ್ರು ಈ ತರ ಹೇಳ್ತಿದ್ದಾರೆ ಅಥವಾ ಹಾ ಕೆಟ್ಟವನು ಇರಬಹುದು, ಒಂದ್ ಯಾವ್ದೋ ಒಂದ್ ಹುಡುಗಿನ ಅವ್ನ್ ಲವ್ ಮಾಡಿದ್ದಿರಬಹುದು. ಎಷ್ಟೋ ಜನ ಹುಡುಗಿಯರು ಇದಾರೆ ಇವತ್ತು ತುಂಬಾ ಪ್ಲೇ ಬಾಯ್ ಆಗಿದ್ದ ಅಂತ ಹೇಳಿದ್ರು ಇಲ್ಲ ನಾನು ಅವನನ್ನ ಸರಿ ಮಾಡ್ತೀನಿ ಅನ್ನುವಂತ ಒಂದು ಒಳ್ಳೆ ಉದ್ದೇಶವನ್ನ ಇಟ್ಕೊಂಡು ಮದ್ವೆಗೆ ಸರಿ ಮಾಡಿದವರು ಇದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಅಥವಾ ಎಷ್ಟೋ ಜನ ಮದ್ವೆಗಿಂತ ಮುಂಚೆ ಎಷ್ಟೋ ರಿಲೇಶನ್ಶಿಪ್ ಗಳನ್ನ ಇಟ್ಕೊಂಡವರು ಮದ್ವೆ ನಂತರ ತುಂಬಾ ಒಳ್ಳೆಯ ಲಾಯಲ್ ಹಸ್ಬೆಂಡ್ ಆಗಿ ಲಾಯಲ್ ವೈಫ್ ಆಗಿ ಜೀವನ ಮಾಡುವಂತವರು ತುಂಬಾ ಜನ ಇದ್ದಾರೆ. ಹಾಗಾಗಿ ಒಂದ್ಸಲ ಏನೋ ಒಂದ್ ರಿಲೇಶನ್ಶಿಪ್ ಅಲ್ಲಿ ಇದ್ದ ಅಂತ ಹೇಳಿದ ತಕ್ಷಣ, ಇದ್ಲು ಅಂತ ಹೇಳಿದ ತಕ್ಷಣ ಅವಳು ಒಳ್ಳೆಯವಳೇ ಅಲ್ಲ, ಅವಳು ಕೆಟ್ಟವಳು, ಅವಳು ಕ್ಯಾರೆಕ್ಟರ್ಲೆಸ್, ಅವನ್ ಕ್ಯಾರೆಕ್ಟರ್ಲೆಸ್ ಅಂತ ಹೇಳೋದು ಸರಿಯಲ್ಲ. ಎಲ್ಲರಿಗೂ ಒಂದು ಅವರವರ ದೃಷ್ಟಿಕೋನ ಇರುತ್ತಲ್ವಾ. ಆ ಸಮಯದಲ್ಲಿ ತಪ್ಪು ಮಾಡಿರಬಹುದು, ತಪ್ಪು ಮಾಡಿದವನು ಜೀವನ ಇಡೀ ತಪ್ಪು ಮಾಡ್ತಾನೆ ಅಂತ ಹೇಳಿ ಅಲ್ಲ, ಅಥವಾ ತಪ್ಪು ಮಾಡದೇ ಇರುವವನು ಮತ್ತೆ ಯಾವತ್ತೂ ಮಾಡೋದೇ ಇಲ್ಲ ಅಂತನೂ ಅರ್ಥ ಅಲ್ಲ. ತಪ್ಪು ಮಾಡಿದವರನ್ನು ಕೂಡ ನಾವು ಒಳ್ಳೆಯ ಮಾತುಗಳಿಂದ, ನಮ್ಮ ಒಳ್ಳೆಯ ನಡವಳಿಕೆಯಿಂದ ಅವರನ್ನು ನಮ್ಮ ದಾರಿಗೆ ತರುವಂತಹ ಚಾನ್ಸಸ್ ಇರುತ್ತೆ, 99% ಅಂತೂ ಇರುತ್ತೆ. ಹಾಗಾಗಿ ಪ್ರಯತ್ನ ಮಾಡಬಹುದು.
3: ಬಹುಶಃ ನಿನಗೆ ಇನ್ನೂ ಸರಿಯಾಗಿ ಅರ್ಥ ಆಗ್ಬೇಕು ಅಂತಂದ್ರೆ ಬುಕ್ ಓದ ಹವ್ಯಾಸ ಇದ್ರೆ ಒಂದು ಫ್ರೀ ಟೈಮ್ ಅಲ್ಲಿ ರವಿ ಬೆಳಗೆರೆ ಅವ್ರದ್ದು ಹೇಳಿ ಹೋಗೋ ಕಾರಣ ಉಂಟಲ್ಲ, ಆ ಒಂದು ಬುಕ್ ಅನ್ನ ಓದು. ಆಮೇಲೆ ಎಸ್ ಎಲ್ ಭೈರಪ್ಪ ಅವ್ರದ್ದು ಮಂದ್ರ ಅಂತ ಹೇಳಿ ಒಂದು ಬುಕ್ ಇದೆ, ಆ ಬುಕ್ ಓದಿದ್ರೆ ನಿಜವಾಗ್ಲೂ ಸಂಬಂಧದ ಬೆಲೆ ಮತ್ತೆ ಒಳ್ಳೆ ವ್ಯಕ್ತಿಗಳು ಒಂದು ಪುಟದಲ್ಲಿ ಒಳ್ಳೆ ವ್ಯಕ್ತಿಗಳು ಎರಡನೇ ಪುಟದಲ್ಲಿ ಅವರು ಒಳ್ಳೆ ವ್ಯಕ್ತಿಗಳಾಗಿರೋದಿಲ್ಲ ಆ ತರ. ಹಾಗಾಗಿ ಸರಿಯಾಗಿ ಜೀವನವನ್ನ ಅರ್ಥ ಮಾಡ್ಕೊಬೇಕು ಅಂತಂದ್ರೆ ಬುಕ್ಗಳನ್ನು ಓದ್ಬೇಕು. ಗೊತ್ತಾಯ್ತಾ?
1: ಎಸ್, ಬ್ಯೂಟಿಫುಲ್ ಆಗಿ ಹೇಳಿದ್ರೆ ನಮ್ಮ ಸಿಂಧು ಐತಾಳ್ರು ಯಾವ ಪುಸ್ತಕ ಓದ್ಬೇಕು ಅಂತ ಹೇಳ್ಕೊಂಡ. ಸೊ ಪ್ರತೀಕ್ಷಾ, ಡೆಫಿನೆಟ್ಲಿ ಯು ಕ್ಯಾನ್ ಟ್ರೈ ದಿಸ್. ಈಗಷ್ಟೇ 17-18 ವಯಸ್ಸು ನಿಮ್ದು, ಕುಚ್ಚುಕೋಡಿ ಮನಸ್ಸು ಅಲ್ಲ. ಸೊ ನಿಮ್ಮ ಡಿಸಿಷನ್ ಆಪ್ ಇನ್ನೂ ಟೈಮ್ ಇತ್ತು. ಸೊ ಮೆಚೂರ್ಡ್ ಆತ ಹೋತ್ರಿ, ದೆನ್ ಯು ಟೇಕ್ ಅ ಡಿಸಿಷನ್. ಆ ಟೈಮ್ ಅಲ್ಲಿ ನಿಮ್ ಕರೆಕ್ಟ್ ಆಗಿ ಗೊತ್ತಿರೋದು ನಿಮ್ಗೆ ಎಂತ ಬೇಕು ಎಂತ ಬೇಡ ಅಂತ ಹೇಳಿ. ಸರಿ ಸರಿಯಲ್ಲ? ಹಂಗಾರೆ ನಮ್ಮ ಸೋಣ ಮೇಡಮ್ಗೆ ಸ್ಪೆಷಲ್ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್
2: ಸೋಣ. ಧನ್ಯವಾದ.
1: ಹಂಗೆ ನಮ್ಮ ಸಿಂಧು ಐಥಾಲ್ರಿಗೆ ವಿಶೇಷ ಧನ್ಯವಾದಗಳು.
3: ಥ್ಯಾಂಕ್ ಯು ಸೋ ಮಚ್.
1: ಪ್ರತೀಕ್ಷಾ, ನೀವು ಬಂದು ಇಷ್ಟು ಪ್ರಶ್ನೆ ಕೇಳಿದಕ್ಕೆ ಇವರಿಷ್ಟೆಲ್ಲ ಹೇಳೋಕಾಯ್ತು. ಸ್ಪೆಷಲ್ ಥ್ಯಾಂಕ್ಸ್ ಟು ಯು ಆಲ್ಸೋ.
4: ಥ್ಯಾಂಕ್ ಯು.
1: ಓಕೆ, ಸರಿ ಕೇಳುಗ್ರೆ, ಈ ಪ್ರಿಯ ಮನಸ್ಸೇ ಮುಗಿಸಿ ನಾವು ಓಡ್ತಾ ಇತ್ತು. ಬಹುಶಃ ಇದ್ರ ಮೂಲಕ ನಿಮ್ಮ ಎಷ್ಟೋ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿಕ್ಕು ಸಾಕು. ಕೇಂತಾ ಇದೆ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ಸಿಕ್ಕ
3: ಅಮ್ಮ, ನೀವ್ ಎಂತ ಹೇಳ್ರು ಅಷ್ಟೇ, ನಾನ್ ಕುಂದಾಪುರದ ಭಂಡಾರಕರ್ಸ್ ಕಾಲೇಜ್ಗೆ ಹಬ್ಬದು. ಅಲ್ಲ ಹೆಣ, ಆ ಕಾಲೇಜಿಗೆ ಎಂತ ಇತ್ತಂದೇಳಿ ನೀ ಅಷ್ಟು ಹಠ ಮಾಡ್ತಿದ್ದ ನಂಗೆ ಗೊತ್ತಿಲ್ಲಪ್ಪ. ಆ ಕಾಲೇಜಿಗೆ ಒಳ್ಳೊಳ್ಳೆ ಟೀಚರ್ ಇದ್ರು, ಒಳ್ಳೊಳ್ಳೆ ಫೆಸಿಲಿಟಿ ಇತ್ತು, ಅದಕ್ಕೆ ನಾನು ಅದೇ ಕಾಲೇಜಿಗೆ ಸೇರ್ತೆ. ಅಲ್ಲ ಮಗ, ನಿನ್ನ ಅಪ್ಪಂದು ಶಿವಮೊಗ್ಗಕ್ಕೆ ಟ್ರಾನ್ಸ್ಫರ್ ಆಯ್ತು, ನೀನ್ ಆ ಕಾಲೇಜಿಗೆ ಸೇರಿ ಯಾರ ಮನೆ ಉಳ್ಕಂತೆ? ಅಮ್ಮ, ಈ ಕಾಲೇಜಲ್ಲಿ ಹಾಸ್ಟೆಲ್ ಫೆಸಿಲಿಟಿಯೂ ಇತ್ತು, ಫುಡ್ ಫೆಸಿಲಿಟಿಯೂ ಇತ್ತು. ಪ್ಲೀಸ್ ಅಮ್ಮ, ನಾನು ಅದೇ ಕಾಲೇಜಿಗೆ ಸೇರ್ತೆ. ಅಕ್ಕ ಮಗ, ಅಪ್ಪನ ಹತ್ರ ಮಾತಾಡ್ತೆ. ಯಾವ ಕಾಲೇಜ್ ಹೇಳ? ಕುಂದಾಪುರದ ಭಂಡಾರಕರ್ಸ್ ಕಾಲೇಜ್.
5: ಅಡ್ಮಿಷನ್ಸ್ ಓಪನ್. ಭಂಡಾರಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ. ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

0: ಈ ವೈಭವಣ್ಣ
1: ಎಂತದೆ?
0: ನಂಗೆ ಮಾಹೆ ಮಣಿಪಾಲ್ ಅಲ್ಲಿ ಫ್ಯಾಷನ್ ಡಿಸೈನಿಂಗ್ ಓದ್ಬೇಕಂತ ಆಸೆ, ಅದಕ್ಕೆ ಪಿ ಯು ಅಲ್ಲಿ ಓದ್ಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ.
1: ಅದಕ್ಕ ಭಂಡಾರ್ಕರ್ಸ್ ಪಿ ಯು ಕಾಲೇಜ್ ಇತ್ತಲ್ಲ
0: ಅಲ್ಲಿ ಹೋರೆ.
2: ಭಂಡಾರ್ಕರ್ಸ್ ಪಿ ಯು ಕಾಲೇಜಿಗೆ ಹೋದ್ರೆ ಸೀಟಸ್ ಕ್ಯಾಟಗರಿನಲ್ಲಿ ಮಾಹೆ ಅಡ್ಮಿಷನ್ ಸುಲಭ ಅಂತ. ಸೆಲೆಕ್ಟ್ ಆದವರಿಗೆ ಸ್ಕಾಲರ್ಶಿಪ್ ಸಿಗುತ್ತ, ಫ್ರೀ ಕನ್ಸೆಷನ್ ಸಿಗುತ್ತ. ಮತ್ತೆ ತಡ ಬನ್ನಿರಿ ಭಂಡಾರ್ಕರ್ಸ್ ಪಿ ಯು ಕಾಲೇಜಿಗೆ. ವಿಸಿಟ್ ಭಂಡಾರ್ಕರ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್, ಅಡ್ಮಿಷನ್ಸ್ ಓಪನ್.
3: ರವಿ ಬಸ್ತೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಬಿಡಿ ಜಾ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಹಾ ಶ್ವೇತಾ, ಮತ್ತೆ ಪಿ ಯು ಆರ್ ಮೇಲೆ ಎಂತ ಮಾಡ್ಕನ್ಕಂಡಿದೆ?
2: ನಾನ ಡಿಗ್ರಿ ಸೇರ್ಕನ್ಕಂಡಿದೆ, ಆದ್ರೆ ಆ ಕಾಲೇಜ್ ಸೇರು ನನಗೆ ಗೊತ್ತಲ್ಲ. ಕಣ್ಣಂಗೆ
1: ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ ಸೇರ್ಕೊ. ಬಿ ಎ, ಬಿ ಕಾಮ್, ಬಿ ಬಿ ಎ, ಬಿ ಸಿ ಎ ಮತ್ತೆ ಬಿ ಎಸ್ ಸಿ ಹಂಗೆ ಆಸಕ್ತಿ ಇದ್ದವರಿಗೆ ಇದೊಳ್ಳೆ ಕಾಲೇಜ್.
2: ಅಲ್ಲ ಮರತಿ, ಆ ಕಾಲೇಜ್ ಒಳ್ಳೆ ಇತ್ತ ಹಂಗಾರೆ?
1: ಹೌದ್ ಮರತಿ, ಇದು ಸಮರ್ಪಿತ ಬೋಧಕ ವರ್ಗ ಮತ್ತೆ ಬೃಹತ್ ಮೂಲ ಸೌಕರ್ಯ ಉಳ್ಳ ಕಾಲೇಜ್. ಇಲ್ಲೇ ಲ್ಯಾಬ್ಸ್, ಲೈಬ್ರರಿ ಮತ್ತೆ ವಿದ್ಯೆ ಕಲಿಯಬೇಕಪ್ಪ ಎಲ್ಲಾ ಸೌಕರ್ಯದೂ ಇತ್ತು. ಅಷ್ಟೇ ಅಲ್ಲ, ಕ್ರೀಡೆಂಗ್ ಆಸಕ್ತಿ ಇದ್ದರಿಗೆ ಕ್ರೀಡೆಂಗೂ ಅವಕಾಶ ಕೊಡ್ತರು. ಮತ್ತೆ ಕಾಲೇಜ್ ಕ್ಯಾಂಪಸ್ ಒಳಗೆ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಇತ್ತು.
2: ಮತ್ತೆಂತ ಬೇಕು ಹೇಳ, ನೀನು ಬರ್ತಿಲ್ಲ ಹಂಗಾರೆ?
1: ಹೌದು, ಮತ್ತೆಂತ ತಡ, ಬೇಗ ಅಡ್ಮಿಷನ್ ಮಾಡ್ಕೊ. ಉತ್ತಮ ಶಿಕ್ಷಣಕ್ಕೆ ಉತ್ತಮ ಸಂಸ್ಥೆ ನಮ್ಮ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.
3: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ಮ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ, ಅಲ್ಲಲ್ಲ ಕೇಣಿ.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ, ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

0: ಸುಶೀಲ ಅಕ್ಕ, ಮತ್ತೆಂತ ವಿಶೇಷ ಇತ್ತಾ?
1: ವಿಶೇಷ ಎಂತ ಇಲ್ಲ ಸುಮಿತ್ರ ಅಕ್ಕ, ಮಗಳಿದು ಪಿ ಯು ಸಿ ಮುಗಿತಾ ಬಂತು. ಮುಂದೆ ಯಾವ ಕಾಲೇಜ್ ಸೇರ್ಸದಂತ ಗೊತ್ತಾತಿಲ್ಲ.
0: ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ ಸೇರ್ಸಿ.
1: ಇಲ್ಲ, BA, BBA, BCOM, BSc, BCA ಎಲ್ಲಾ ಕೋರ್ಸು ಇತ್ತು.
2: ಆ ಕಾಲೇಜ್ ಅಡಿಲ್ಯಾ?
1: ಬಾರಿ ಸಾಪಿತ್ತೆ. ಇಲ್ಲೇ ಒಳ್ಳೊಳ್ಳೆ ಶಿಕ್ಷಕರು ಮತ್ತೆಲ್ಲ ಸೌಕರ್ಯಗಳು ಇತ್ತು. ಮತ್ ಮಕ್ಕಳದ ಕಮ್ಯುನಿಕೇಶನ್ ಸ್ಕಿಲ್ ಇಂಪ್ರೂವ್ ಮಾಡೋಕೆ, ಲೀಡರ್ಶಿಪ್ ಕ್ವಾಲಿಟಿ ಡೆವಲಪ್ ಮಾಡೋಕೆ, ಮಕ್ಕಳನ್ನ ಸೋಷಲೈಸ್ ಮಾಡೋಕೆ NCC, NSS ಅಂತ ಹಲವಾರು ವೇದಿಕೆಗಳು.

0: ಹೇಳ್ತಿದ್ರು. ನಾ ಹೇಳಿದ್ರ ಅದೇ ಕಾಲೇಜಿಗೆ ಸೇರಿಸಿ.
1: ಅಲ್ಲ ಸುಮಿತ್ರಕ್ಕ, ನನ್ನ ಮಗಳಿಗೆ ಬರೀ ಮಾತಾಡೋದ್ರಲ್ಲಿ ಆಸಕ್ತಿ ಜಾಸ್ತಿ, ಎಂತ ಮಾಡಿದ್ರು?
0: ಅಂತ ಮಕ್ಕಳಿಗೆ ಕಾಲೇಜಾಗ ನಡೆಯುವ ಪ್ರೋಗ್ರಾಮ್ಸ್ ಅಲ್ಲೆಲ್ಲ ಭಾಷಣಕ್ಕೆಲ್ಲ ಅವಕಾಶ ಕೊಡ್ತ್ರ, ಮತ್ತೆ ಕಾಲೇಜ್ ಕ್ಯಾಂಪಸ್ ಒಳಗಿಪ್ಪು ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಗೆ ಪ್ರೋಗ್ರಾಮ್ ಕೊಡಕ್ಕೂ ಅವಕಾಶ ಕೊಡ್ತ್ರ. ನಾ ಹೇಳುದಾರೆ ಭಂಡಾರ್ಕರ್ಸ್ ಕಾಲೇಜ್ ಬೆಸ್ಟ್.
1: ಹಂಗಾದ್ರೆ ನಾ ಅದೇ ಕಾಲೇಜಿಗೆ ಸೇರಿಸ್ತೀನಿ.
0: ಮತ್ತೆಂತ ತಡ, ಬೇಗ ಅಡ್ಮಿಷನ್ ಮಾಡಿ. ಅಡ್ಮಿಷನ್ ಈಗಾಗ್ಲೇ ಓಪನ್ ಆಯ್ತು.
2: ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.